ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ. ನಮ್ಮ ಇಂದಿನ ಪ್ರಸಾರದಲ್ಲಿ, ಮಾಡಿಟ್ಟ ಅಡಿಗೆಯಲ್ಲಿ ಪದೇ ಪದೇ ಕೈಯಾಡಿಸುತ್ತಾ ಇದ್ದರೆ ಅದು ಬೇಗ ಹಳಸುತ್ತದೆ, ಹಾಗೆಯೇ ಹಳೆಯ ವಿಚಾರಗಳನ್ನ ಪದೇ ಪದೇ ಕೆದುಕುತ್ತಾ ಇದ್ದರೆ ಸಂಬಂಧಗಳು ಹಳಸುತ್ತವೆ, ಕೆಲವು ವಿಷಯಗಳನ್ನು ಬಿಟ್ಟು ಮುಂದೆ ಸಾಗುವುದು ಒಳ್ಳೆಯದು ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಮಂಗಳವಾರ, ದಿನಾಂಕ 25 ಆಗಸ್ಟ್ 2026, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ. 7:15 to 7:30 ಸಂಸ್ಕೃತಂ ವದಾಮಹ. 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ. 9:00 to 9:30 ವಿಶೇಷ ಕಾರ್ಯಕ್ರಮಗಳು. 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. 12:30 to 1:00 ಪ್ರಸಾರವಾಗಲಿದೆ ಆರೋಗ್ಯ ದರ್ಶನ ಕಾರ್ಯಕ್ರಮ. 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ. 1:30 to 2:00 ಪ್ರಸಾರವಾಗಲಿದೆ ಮರಾಠಿ ಸಮಯ. 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. 4:30 to 5:00 ಪ್ರಸಾರವಾಗಲಿದೆ ನಿಮ್ಮ ಸೇವೆಯಲ್ಲಿ. 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೆಯಲ್ಲಿ ಒಣ ಧ್ವನಿ 90.4 FM. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಶ್ರೀ ವೀರಭದ್ರ ಸ್ವಾಮಿಗೆ ಸುಪ್ರಭಾತ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು. ಸಂಗೀತ ಸುಧಾ. ಮುಂದಿನ ಗೀತೆ, ಕರಗಳ ಜೋಡಿಸಿ ನಾಶರಣೆಂದು ಉದವುದ ಎನ್ನುತ್ತ ಕೂಗುವೆವು, ಕಲಶದ ರಂಬೆಯ ನಿನ್ನನ್ನು ನಂಬಿದ ಪಾಲಿಸು ಬೀಡುವೆವು.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಧರ್ಮ ರಕ್ಷಣೆಯ ಲೋಕೋದ್ಧಾರಕ ವೀರಭದ್ರ ಸ್ವಾಮಿಯೇ ಎದ್ದು ಬಾ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆ ಹಾಡೋಣ, ಭಜಿಸೋಣ ಶ್ರೀಲಕ್ಷ್ಮಿ ಶುಭನಾಮ.

0: ಧರ್ಮದ ಮೂಲವೆಂದು ಹೇಳಿದ್ದು ಮಾರ್ಮಿಕವಾಗಿದೆ. ಎಲ್ಲಕ್ಕಿಂತ ಮಾನವ ಧರ್ಮ ಮೇಲಾದುದು. ಇದು ಎಲ್ಲ ಧರ್ಮಗಳ ಒಳಹೂರ್ಣವಾಗಿದೆ. ನಮ್ಮ ಬದುಕಿನ ಸುಂದರತೆಗೆ, ಸುಭದ್ರತೆಗೆ, ಶ್ರೇಯಸ್ಸಿಗೆ ಧರ್ಮ ಎಂಬುದನ್ನು ಸರ್ವಸಮ್ಮತವಾದ ಮಾತು. ನಮ್ಮ ನಿತ್ಯ ಜೀವನದಲ್ಲಿ ಧರ್ಮ ಹಾಸುಹೊಕ್ಕಾಗಿದೆ. ಮಾನವೀಯತೆ, ಸ್ನೇಹ, ಸೌಹಾರ್ದತೆ ಇವು ಸರ್ವ ಧರ್ಮಗಳ ತಿರುಳುಗಳಾಗಿವೆ. ಸಮುದಾಯಗಳಲ್ಲಿ ಸುಖ, ಶಾಂತಿ, ಸಮೃದ್ಧಿ ಮೂಡಲು ಧರ್ಮ ಸಹಕಾರಿಯಾಗುತ್ತದೆ. ತಾನು ಎಲ್ಲರಿಗಾಗಿ, ಎಲ್ಲರೂ ತನಗಾಗಿ ಎನ್ನುವ ಭಾವನೆಯನ್ನು ನಮ್ಮದಾಗಿಸಿಕೊಳ್ಳುವುದು ಅಗತ್ಯವಾಗಿದೆ. ತನಗಾಗಿ ಎನ್ನುವುದಕ್ಕಿಂತ ಪರರಿಗಾಗಿ ತಾನು ಎಷ್ಟು ಪ್ರಯೋಜನಕಾರಿಯಾಗಿದ್ದೇನೆ ಎಂಬುದನ್ನು ಆತ್ಮ ಸಾಕ್ಷಿಯಾಗಿ ಪ್ರಶ್ನಿಸಿಕೊಳ್ಳಬೇಕು. ನಿಷ್ಕಾಮ ಕರ್ಮಕ್ಕಾಗಿ ನಾವು ಸಂಕಲ್ಪಿಸುವುದು ಅಗತ್ಯ. ದುಡಿದು ತಿನ್ನುವುದನ್ನು ದುಡಿ ರೂಢಿಸಿಕೊಳ್ಳಬೇಕು. ಸಮಾಜದಲ್ಲಿ ಅತ್ಯಾಚಾರ, ಮೋಸ, ದರೋಡೆ, ಅನ್ಯಾಯಗಳು ಹೆಚ್ಚಾದರೆ ಆ ಸಮಾಜದಲ್ಲಿ ಧರ್ಮದಿಂದ ದೂರ ಸೇರಿದೆ ಎಂದರ್ಥವಾಗುತ್ತದೆ. ಆರಕ್ಷಕ ಠಾಣೆಗಳು, ನ್ಯಾಯಾಲಯಗಳ ಹಾಗೂ ವೃದ್ಧಾಶ್ರಮಗಳ ಸಂಖ್ಯೆ ಅಧಿಕಗೊಂಡಲ್ಲಿ ಅಲ್ಲಿ ಸತ್ಯ ಧರ್ಮ ಅಳಿವಿನ ಅಂಚಿಗೆ ಬಂದಿರುವುದು ಸ್ಪಷ್ಟವಾಗುತ್ತದೆ. ಅಂತರಂಗ ಸಿದ್ಧಿಗಿಂತ ಬಾಹ್ಯ ಆಡಂಬರಕ್ಕೆ ಮಾನವನೆಂದು ಆದ್ಯತೆ ನೀಡುತ್ತಿರುವುದು ವಿಷಾದನೀಯ. ಧರ್ಮ ಬಿಟ್ಟವರೆಂದು ಎಂದೂ ಸುಖಶಾಂತಿ ಎಂದ ಇರಲಾರರು. ದುಷ್ಟ ಬುದ್ಧಿ, ಹಪಾಪಿತನ, ಗೆದ್ದಲು ಹುಳುವಿನಂತೆ ಇಂಥವರ ಮನವನ್ನು ಸದಾ ಕೊರೆಯುತ್ತಿರುತ್ತದೆ. ಹೀನ ಬುದ್ಧಿಯಿಂದ ಹೀನ ಕೆಲಸಗಳು ನಡೆಯುತ್ತವೆ. ಎಲ್ಲರದೂ ಒಂದೊಂದು ಧರ್ಮವಿದ್ದರೂ ಎಲ್ಲದಕ್ಕೂ ಅಲ್ಲಿ ನ್ಯಾಯ ನೀತಿ ತಳಹದಿಯಾಗಿರುತ್ತದೆ. ಶಿಕ್ಷಕ, ವೈದ್ಯ, ಅಭಿಯಂತ, ವ್ಯಾಪಾರಿ, ಕಮ್ಮಾರ, ಬಡಿಗ, ಕೃಷಿಕ, ಪತ್ರಕರ್ತ ಹೀಗೆಲ್ಲ ಇವರು ತಮ್ಮ ವೃತ್ತಿ ಧರ್ಮ ಹಾಗೂ ಗೌರವವನ್ನು ಪಾಲಿಸಿಕೊಂಡು ಹೋಗಬೇಕಾಗುತ್ತದೆ. ವೃತ್ತಿಗಳಲ್ಲಿ ಇಂದು ಬಹುತೇಕವಾಗಿ ಹಣಗಳಿಕೆಗಾಗಿ ಮೋಸ ವಂಚನೆಗಳು ಅಧಿಕಗೊಳ್ಳುತ್ತಿರುವುದು ಕಳವಳಕಾರಿಯಾದುದು. ಇದರಂತೆ ಧರ್ಮ ಜಾತಿಗಳ ಹೆಸರಿನಲ್ಲಿ ಮನಸ್ಸುಗಳಿಗೆ ಗೋಡೆಗಳನ್ನು ಕಟ್ಟಿ ಸೌಹಾರ್ದತೆಯನ್ನು ಬಿರುಕುಗೊಳಿಸುವ ಹೀನ ಮನಸ್ಸುಗಳು ವಾಸ್ತವದಲ್ಲಿ ಹಾತೊರೆಯುತ್ತವೆ. ಧರ್ಮಗಳ ಹೆಸರಿನಲ್ಲಿ ರಕ್ತ ಹರಿಸುತ್ತಿರುವ ಅಧಿಕ ಪ್ರಕರಣಗಳು ಸಮಾಜ ಹದಗೆಟ್ಟಿರುವುದನ್ನು ತೋರಿಸುತ್ತದೆ. ತಾರತಮ್ಯ ನೀತಿ, ಅಮಾನವೀಯತೆ ಇಂದು ಧರ್ಮದ ಹೆಸರಿಗೆ ಕಳಂಕ ತಂದಿವೆ. ಜಾತಿ, ಧರ್ಮ, ಭಾಷೆಗಳ ನೆವದಲ್ಲಿ ದೇಶದ ಅಖಂಡತೆ ಅಲ್ಲಾಡುತ್ತದೆ. ಧರ್ಮ ಸಹಿಷ್ಣುತೆಗೆ ಹೆಸರು ಮಾಡಿದ ಭಾರತ ಧರ್ಮಾಂಧರಿಂದ ಇಂದು ಕ್ಷೋಭೆಗೊಂಡಿದೆ. ನಮ್ಮ ಜನಪ್ರತಿನಿಧಿಗಳು ತಮ್ಮ ಕುರ್ಚಿ ಮತ್ತು ಖರ್ಚಿಗಾಗಿ ಜಾತಿ ಧರ್ಮಗಳ ವಿಷಬೀಜವನ್ನು ಮತದಾರ ಮನದಲ್ಲಿ ಬಿತ್ತುತ್ತಿರುವುದು ಸಾಮಾನ್ಯವಾಗುತ್ತದೆ. ವಾಮ ಮಾರ್ಗ ಹಿಡಿದಿರುವ ಇವರಿಂದ ಅನೇಕ ಸರ್ಕಾರಿ ಕಚೇರಿಗಳು ಕೂಡ ಭ್ರಷ್ಟತೆಯ ಕೂಪಗಳಾಗುತ್ತವೆ. ಅಪಮೌಲ್ಯಗಳೇ ಮೌಲ್ಯಗಳಾಗಿ ತಿಳಿಯುತ್ತಿರುವ ಇಂದಿನ ಅವ್ಯವಸ್ಥೆ ಸಮಾಜ ಅವ್ಯವಸ್ಥೆ ಗೋಳಿಗೆ ಕಾರಣವಾಗುತ್ತದೆ. ಮಾನವ ಧರ್ಮದ ಮರುಸ್ಥಾಪನೆಯ ಅವಶ್ಯಕತೆ ಇಂದು ಹೆಚ್ಚು ಅಗತ್ಯವಾಗಿದೆ. ಸ್ನೇಹ, ಸಹಕಾರ, ವಿಶಾಲ ಮನೋಭಾವ ಮೊದಲಾದ ಸಾತ್ವಿಕ ಗುಣಗಳನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡುವುದನ್ನು ಮರೆಯಬಾರದು. ಅನುಕರಣಾಶೀಲ ಮಕ್ಕಳು ನಮ್ಮ ನಿತ್ಯದ ವ್ಯವಹಾರವನ್ನು ನೋಡುತ್ತಿರುತ್ತಾರೆ. ಅದಕ್ಕಾಗಿ ನಾವು ಮೊದಲು ಆದರ್ಶರಾಗುವುದನ್ನು ಮರೆಯಕೂಡುದು. ಕುವೆಂಪು ಅವರು ಹೇಳಿದಂತೆ, ಮನುಜ ಮತ ವಿಶ್ವಪಥವನ್ನು ನಮ್ಮದಾಗಿಸಿಕೊಳ್ಳೋಣ, ಧರ್ಮದ ದಾರಿ ತಿಳಿಯೋಣ, ಆದರ್ಶ ಸಮಾಜ ಕಟ್ಟುವಲ್ಲಿ ಮನಸ್ಸು ಮಾಡೋಣ. ಇದು ನಮ್ಮ ಸಂಕಲ್ಪವಾಗಲಿ.
1: ಇದುವರೆಗೂ ಪ್ರಸಾರವಾಯಿತು ಚಿಂತನ ಕಾರ್ಯಕ್ರಮ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಿದವರು ಬೆಳಗಾವಿಯ ಹಿರಿಯ ಸಾಹಿತಿಗಳಾದ ಶ್ರೀ ಶಿವಯೋಗಿ ಕುಸುಗಲ್ ಅವರು.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ, ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ.

ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆಯ ಎಪಿಸೋಡ್ನಲ್ಲಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ ಹೇಗೆ ಅಂದರೆ ಭಗವಾನ್ ಅಂದರೆ ಯಾರು ಅನ್ನೋದನ್ನು ನಾವು ತಿಳಿದುಕೊಂಡು, ಭಗವಾನ್ ಅಂದರೆ ಏನು ಅನ್ನೋದನ್ನು ನಾವು ತಿಳಿದುಕೊಂಡು, ಅದಾದಮೇಲೆ ಹೇಗೆ ಅರ್ಜುನ ತನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿ ಇರುತ್ತಾನೆ, ನನ್ನ ಗುರುಗಳಂತಹ ಮಹಾನುಭಾವರನ್ನು ಕೊಂದು ಜೀವಿಸೋದಕ್ಕಿಂತ ಈ ಜಗತ್ತಿನಲ್ಲಿ ಭಿಕ್ಷೆಯನ್ನು ಬೇಡಿ ಬದುಕುವುದು ಉತ್ತಮ ಅಂತ ಅರ್ಜುನ ಹೇಳುತ್ತಾನೆ. ಐಹಿಕ ಜೀವನದಲ್ಲಿ ಐಶ್ವರ್ಯವನ್ನು ಬಯಸುವೆನಾದರೂ ಅವರು ಗುರುಗಳು ಅವರನ್ನು ಕೊಂದರೆ ನಾನು ಅನುಭವಿಸುವ ಎಲ್ಲ ಭೋಗಗಳಿಗೂ ರಕ್ತವು ಅಂಟಿಕೊಂಡಿರುತ್ತದೆ, ಆದುದರಿಂದ ನಾನು ಯುದ್ಧವನ್ನು ಮಾಡುವುದಿಲ್ಲ, ನನಗೆ ಇಚ್ಛೆ ಇಲ್ಲ ಅಂತ ಅರ್ಜುನ ಹೇಳುತ್ತಾನೆ. ಅರ್ಜುನನಿಗೆ ಈಗ ತಿಳಿಯುತ್ತದೆ, ತಾನು ಸಂಪೂರ್ಣವಾಗಿ ಒತ್ತಡಕ್ಕೆ ಸಿಲುಕಿದ್ದೇನೆ, ಗೊಂದಲದಲ್ಲಿ ಇದ್ದೇನೆ ಅಂತ ಅವನಿಗೆ ಗೊತ್ತು. ತನ್ನ ಸಂಸಾರದ ಸದಸ್ಯರಲ್ಲಿ ತನಗಿರುವ ಮೋಹ ಮತ್ತು ಅವರನ್ನು ಸಾವಿನಿಂದ ರಕ್ಷಿಸುವ ಬಯಕೆ ಇವೇ ನನ್ನ ಗೊಂದಲಗಳಿಗೆ ಕಾರಣ ಎಂದು ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದ ಅರ್ಜುನ. ಯುದ್ಧ ಮಾಡುವುದು ನನ್ನ ಕರ್ತವ್ಯ ಮತ್ತು ಈ ಕರ್ತವ್ಯವು ತನಗಾಗಿ ಕಾಯುತ್ತಿದೆ ಎಂದು ಅವನಿಗೆ ತಿಳಿದಿತ್ತು. ಆದರೂ ತನ್ನ ಕೃಪಣತೆಯ ದೋಷದಿಂದ ಅವನಿಗೆ ತನ್ನ ಕರ್ತವ್ಯವನ್ನು ಪಾಲಿಸುವುದು ಸಾಧ್ಯವಾಗಿಲ್ಲ. ಆದ್ದರಿಂದ ಅವನು ಶ್ರೀಕೃಷ್ಣನಲ್ಲಿ ಹೀಗೆ ಕೇಳಿಕೊಳ್ಳುತ್ತಾನೆ.

ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿ ಇದ್ದೇನೆ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಈ ಭೌತಿಕ ಚಟುವಟಿಕೆಗಳ ಸಂಪೂರ್ಣ ವ್ಯವಸ್ಥೆಯು ಪ್ರಕೃತಿಯ ರೀತಿಯಲ್ಲೇ ಎಲ್ಲರಿಗೂ ಗೊಂದಲವನ್ನು ಉಂಟು ಮಾಡೇ ಮಾಡುತ್ತೆ. ಹೆಜ್ಜೆ ಹೆಜ್ಜೆಗೂ ಗೊಂದಲ ಇಲ್ಲಿ ಇದ್ದೇ ಇರುತ್ತೆ ಅಲ್ವಾ. ಸೊ ಯಾರಿಗೇ ಆಗಲಿ ಬದುಕಿನ ಗುರಿಯನ್ನು ಸಾಧಿಸುವುದಕ್ಕೆ ಯೋಗ್ಯವಾದ ಮಾರ್ಗದರ್ಶನವನ್ನು ಮಾಡಬಲ್ಲ ಒಬ್ಬ ನಿಜವಾದ ಗುರುವಿನ ಬಳಿಗೆ ಹೋಗುವುದರ ಅಗತ್ಯವಿದೆ. ನಾವು ಅಪೇಕ್ಷಿಸದೆ ಉಂಟಾಗುವ ಬದುಕಿನ ಗೊಂದಲಗಳಿಂದ ಪಾರಾಗುವುದಕ್ಕೆ ಒಬ್ಬ ನಿಜವಾದ ಗುರುವಿನ ಬಳಿಗೆ ಹೋಗಬೇಕೆಂದು ಎಲ್ಲ ವೈದಿಕ ಸಾಹಿತ್ಯವು ನಮಗೆ ಬೋಧಿಸುತ್ತವೆ. ಯಾರು ಉರಿ ಹೊತ್ತಿಸದೆಯೇ ಹೇಗೋ ಹೊತ್ತಿಕೊಂಡು ಪ್ರಜ್ವಲಿಸುವ ಕಾಡ್ಗಿಚ್ಚಿನಂತೆ ಈ ಗೊಂದಲಗಳು. ಇದೇ ರೀತಿಯಲ್ಲಿ ಜಗತ್ತಿನ ಸ್ಥಿತಿ ಎಂತಹುದೆಂದರೆ ನಮಗೆ ಗೊಂದಲ ಬೇಡವೆಂದರು ಬದುಕಿನ ಗೊಂದಲಗಳು ತಾವಾಗಿಯೇ ತಲೆದೋರುತ್ತವೆ. ಇದರಿಂದ ನಮಗೆ ದಿಕ್ಕು ತೋರದಾಗುತ್ತದೆ. ಬದುಕಿನ ಗೊಂದಲಗಳನ್ನು ಪರಿಹಾರ ಮಾಡಿಕೊಳ್ಳಲು ಮತ್ತು ಪರಿಹಾರ ವಿಜ್ಞಾನವನ್ನು ತಿಳಿಯಲು ಗುರು ಶಿಷ್ಯ ಪರಂಪರೆಯಲ್ಲಿ ಇರುವ ಒಬ್ಬ ಗುರುವಿನ ಬಳಿಗೆ ಹೋಗಬೇಕೆಂದು ವೇದಗಳು ವಿವೇಕವಾಣಿ ಹೇಳುತ್ತವೆ. ನಿಜವಾದ ಗುರುವನ್ನು ಪಡೆದಿರುವ ಮನುಷ್ಯನಿಗೆ ಎಲ್ಲವೂ ತಿಳಿದಿರುತ್ತದೆ ಎಂದೇ ನಿರೀಕ್ಷೆ. ಈಗ ಅರ್ಜುನ ಇಲ್ಲಿ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ನಾನು ಚಿತ್ತ ಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನೀನು ನಿಶ್ಚಯವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ, ದಯೆಯಿಟ್ಟು ನನಗೆ ಮಾರ್ಗದರ್ಶನ ಮಾಡು ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ಸೊ ನನಗೆ ಗೊತ್ತು, ನನ್ನ ಕರ್ತವ್ಯದ ಬಗ್ಗೆ ನಾನು ಗೊಂದಲದಲ್ಲಿ ಇದ್ದೇನೆ. ಏನು ಮಾಡಬೇಕು ಅಂಥೇಳಿ ನನಗೆ ತೋಚ್ತಾ ಇಲ್ಲ. ನನಗೆ ಯಾವುದು ಶ್ರೇಯಸ್ಕರ ಅಂಥೇಳಿ ನನಗೆ ಗೊತ್ತಿಲ್ಲ, ನಿನಗೆ ಗೊತ್ತು ಕೃಷ್ಣ. ಸೊ ನೀನು ಹೇಳು ನನಗೆ ಯಾವುದು ಶ್ರೇಯಸ್ಕರ ಅಂತ ಹೇಳಿ. ನಾನು ನಿನಗೀಗ ಸಂಪೂರ್ಣ ಶರಣಾಗಿದ್ದೇನೆ. ನಿನ್ನ ಶಿಷ್ಯ ನಾನು, ನಿನ್ನನ್ನು ನಾನು ಗುರುವನ್ನಾಗಿ ಸ್ವೀಕರಿಸಿದ್ದೇನೆ. ನಿನಗೆ ಶರಣಾಗತನಾದ ಆತ್ಮ, ದಯೆಯಿಟ್ಟು ನನಗೆ ಮಾರ್ಗದರ್ಶನ ಮಾಡು ಅಂತ ಅರ್ಜುನ ಇಲ್ಲಿ ಕೇಳಿಕೊಳ್ತಾ ಇದ್ದಾನೆ. ಅರ್ಜುನ ಮತ್ತು ಕೃಷ್ಣ ಇಬ್ಬರು ಸ್ನೇಹಿತರು. ಆದರೆ ಈಗ ಅರ್ಜುನ ಸಖ್ಯಭಾವದ ಮಾತುಗಳನ್ನು ನಿಲ್ಲಿಸಲು ಬಯಸ್ತಾ ಇದ್ದಾನೆ. ಗುರು ಮತ್ತು ಶಿಷ್ಯರ ನಡುವಣ ಮಾತುಗಳು ಗಂಭೀರ ಸ್ವರೂಪದು. ಈಗ ಅರ್ಜುನನು ತಾನು ಒಪ್ಪಿಕೊಂಡ ಗುರುವಿನೊಡನೆ ಬಹು ಗಂಭೀರವಾಗಿ ಮಾತನಾಡಲು ಬಯಸ್ತಾ ಇದ್ದಾನೆ. ಆದ್ದರಿಂದ ಕೃಷ್ಣನು ಭಗವದ್ಗೀತೆಯ ವಿಜ್ಞಾನದ ಮೂಲಗುರು ಮತ್ತು ಗೀತೆಯನ್ನು ಅರ್ಥ ಮಾಡಿಕೊಂಡ ಮೊದಲ ಶಿಷ್ಯ ಅರ್ಜುನ. ಅರ್ಜುನನು ಗೀತೆಯನ್ನು ಹೇಗೆ ಅರ್ಥ ಮಾಡಿಕೊಂಡ ಎನ್ನುವುದನ್ನು ಭಗವದ್ಗೀತೆಯಲ್ಲೇ ಹೇಳಿದೆ ಅಲ್ವಾ. ಕೃಷ್ಣನಿಗೆ ಶರಣಾಗತನಾಗುವವರೆಗೆ ಕೃಷ್ಣ ಭಗವದ್ಗೀತೆಯನ್ನು ಅರ್ಜುನನಿಗೆ ಬೋಧಿಸಲಿಲ್ಲ. ಕೃಷ್ಣನನ್ನು ಗುರುವನ್ನಾಗಿ ಸ್ವೀಕರಿಸುವವರೆಗೆ ಭಗವಂತ ಭಗವದ್ಗೀತೆಯ ಜ್ಞಾನವನ್ನು ಅರ್ಜುನನಿಗೆ ಕೊಡಲಿಲ್ಲ. ಅವನು ಭಕ್ತಿ ಮತ್ತು ಶ್ರದ್ಧೆಯಿಂದ ಕೇಳಿದ ಭಗವದ್ಗೀತೆಯ ಜ್ಞಾನವನ್ನು. ನಾವು ಕೂಡ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಳ್ಬೇಕಂತಿದ್ರೆ ಭಕ್ತಿ ಮತ್ತು ಶ್ರದ್ಧೆಯಿಂದ ಕೇಳಬಹುದು, ಕೇಳಲೇಬೇಕು ಅಂತ ನಾವಿಲ್ಲಿ ನೋಡಬಹುದು. ಎಲ್ಲಿಯವರೆಗೆ ಅರ್ಜುನ ಶ್ರೀಕೃಷ್ಣನನ್ನು ತನ್ನ ಗುರುವನ್ನಾಗಿ ಸ್ವೀಕರಿಸಲಿಲ್ಲವೋ ಅಲ್ಲಿಯವರೆಗೆ ಶ್ರೀಕೃಷ್ಣ ಭಗವದ್ಗೀತೆಯ ಜ್ಞಾನವನ್ನು ಬೋಧಿಸಲಿಲ್ಲ. ಅರ್ಜುನ ತನ್ನ ಜೀವನದಲ್ಲಿ ಗೊಂದಲಕ್ಕೀಡಾದಾಗ ಶ್ರೀಕೃಷ್ಣನಿಗೆ ಶರಣಾದ, ಶ್ರೀಕೃಷ್ಣನ ಮಾರ್ಗದರ್ಶನವನ್ನು ಪಡೆದ. ಇದರಿಂದ ನಾವು ಜೀವನದಲ್ಲಿ ಏನು ಪಾಠವನ್ನು ಕಲಿಯಬಹುದು? ನಮಗೂ ಕೂಡ ಈ ಜೀವನದಲ್ಲಿ ಗೊಂದಲಗಳು ತಪ್ಪಿದ್ದಲ್ಲ. ಹಲವಾರು ಬಾರಿ ಏನು ಮಾಡಬೇಕಂತೇಳಿ ತೋಚದಿರುವಂಥ ಪರಿಸ್ಥಿತಿಯಲ್ಲಿ ನಾವು ಇರುತ್ತೇವೆ. ಆಗ ನಾವು ಕೂಡ ನಮ್ಮ ಗುರು ಹಿರಿಯರ ಸಲಹೆಯನ್ನು ಕೇಳಬೇಕು, ನಮ್ಮ ತಂದೆ ತಾಯಿಯರ ಸಲಹೆಯನ್ನು ಕೇಳಬೇಕು. ನಮಗೆ ಯಾವುದು ಉಚಿತವೆಂದು ನಮಗೆ ತಿಳಿದೇ ಇದ್ದಾಗ ನಮ್ಮ ಗುರು ಹಿರಿಯರು ನಮಗೆ ಮಾರ್ಗದರ್ಶನವನ್ನು ನೀಡಬಲ್ಲರು. ಗುರು ಹಿರಿಯರು ಅಥವಾ ತಂದೆ ತಾಯಿಯರ ಸಲಹೆಯನ್ನು ಕೇಳಲು ಆಗಿಲ್ಲ ಅಂತಿದ್ರೆ ಭಗವದ್ಗೀತೆಯ ಆಶ್ರಯವನ್ನು ನಾವು ಪಡೆಯಬಹುದು. ಯಾಕೆಂದರೆ ಭಗವದ್ಗೀತೆ ಕೇವಲ ಅರ್ಜುನನಿಗೆ ಭಗವಂತ ಬೋಧಿಸಿರುವಂತಹ ಒಂದು ಗ್ರಂಥವಲ್ಲ, ಇದು ಮಾನವ ಕುಲದ ಒಳಿತಿಗೆ ಇರುವಂಥದ್ದು. ನಮ್ಮ ಜೀವನದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿದೆ, ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿ ಇದೆ. ಆದ್ದರಿಂದ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಭಗವದ್ಗೀತೆಯ ಮೂಲಕ ನಾವು ಕಂಡುಕೊಳ್ಳಬೇಕು. ಕೃಷ್ಣಾರ್ಜುನರ ನಡುವಣ ಸಂವಾದ ಇದು ನಮ್ಮ ಜೀವನದಲ್ಲಿ ನಮಗೆ ದಾರಿಯನ್ನು ತೋರುತ್ತದೆ, ದಾರಿ ದೀಪವನ್ನು ತೋರುತ್ತದೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬಹುದು. ಸೊ ಅರ್ಜುನ ಹೀಗೆ ಹೇಳ್ತಾನೆ. ಅದಾದಮೇಲೆ

ನನ್ನ ಇಂದ್ರಿಯಗಳನ್ನು ಸೊರಗಿಸುತ್ತಿರುವ ಈ ದುಃಖವನ್ನು ಹೋಗಲಾಡಿಸಲು ನನಗೆ ಮಾರ್ಗವೇ ಕಾಣುತ್ತಿಲ್ಲ. ಭೂಮಿಯಲ್ಲಿ ಸಮೃದ್ಧವಾದ ಸಾಟಿಯೇ ಇಲ್ಲದ ರಾಜ್ಯವನ್ನು ಗೆದ್ದುಕೊಂಡರು ಮತ್ತು ಸ್ವರ್ಗದಲ್ಲಿರುವ ದೇವತೆಗಳ ಪ್ರಭುತ್ವದಂತಹ ಪ್ರಭುತ್ವವನ್ನು ಪಡೆದುಕೊಂಡರು ನಾನು ಈ ದುಃಖವನ್ನು ಹೋಗಲಾಡಿಸಲಾರೆ. ಸೊ ಇದು ನನ್ನ ಇಂದ್ರಿಯಗಳನ್ನು ಸೊರಗಿಸ್ತಾ ಇದೆ. ಈ ದುಃಖವನ್ನು ಹೊಡೆದೋಡಿಸಲು ನನಗೆ ಬೇರೆ ಯಾವ ಮಾರ್ಗವೇ ನನಗೆ ಕಾಣ್ತಾ ಇಲ್ಲ. ಸ್ವರ್ಗಕ್ಕೆ ಹೋದರೆ ಕೂಡ ನನ್ನ ದುಃಖಕ್ಕಂತೂ ಪರಿಹಾರ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ನಾನು ಗೆದ್ದು ರಾಜ್ಯವನ್ನು ಪಡೆದರೂ ಅಷ್ಟೇ, ಸ್ವರ್ಗಕ್ಕೆ ಹೋದರೂ ಅಷ್ಟೇ. ಈ ದುಃಖಕ್ಕೆ ಪರಿಹಾರ ನನ್ನ ಹತ್ರ ಇಲ್ಲ, ನನ್ನ ಸಮಸ್ಯೆಗೆ ಪರಿಹಾರ ನನ್ನಲ್ಲಿ ಇಲ್ಲ. ಕೃಷ್ಣ, ನಿನ್ನ ಬಳಿ ಇದೆ ಇದಕ್ಕೆ ಪರಿಹಾರ, ದಯವಿಟ್ಟು ನೀನು ನನಗೆ ಮಾರ್ಗದರ್ಶನವನ್ನು ಮಾಡು ಅಂತ ಇಲ್ಲಿ ಅರ್ಜುನ ಹೇಳ್ತಾನೆ. ಧಾರ್ಮಿಕ ತತ್ವಗಳ ಮತ್ತು ನೀತಿ ಸಂಹಿತೆಗಳ ತಿಳುವಳಿಕೆಯ ಆಧಾರದ ಮೇಲೆ ಅರ್ಜುನನು ಇಲ್ಲಿ ಇಷ್ಟೊಂದು ವಾದಗಳನ್ನು ಹೂಡ್ತಾ ಇದ್ದಾನೆ. ಆದರೂ ತನ್ನ ಗುರುವಾದ ಶ್ರೀಕೃಷ್ಣನ ನೆರವಿಲ್ಲದೆ ತನ್ನ ನಿಜವಾದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಅವನಿಗೆ ಸಾಧ್ಯವಿಲ್ಲ ಅನ್ನೋದು ಅವನಿಗೆ ಅರಿವಾಗಿದೆ. ಅವನ ಸಮಸ್ಯೆಗಳಿಂದ ಅವನ ಇಡೀ ಅಸ್ತಿತ್ವವೇ ಬತ್ತಿ ಹೋಗುತ್ತಿತ್ತು. ಈ ಸಮಸ್ಯೆಗಳನ್ನು ದೂರ ಮಾಡಲು ಅವನ ತೋರಿಕೆಯ ಅರಿವಿನಿಂದ ಏನು ಉಪಯೋಗವಿಲ್ಲ ಎಂದವನಿಗೆ ಅರ್ಥವಾಗಿತ್ತು. ಶ್ರೀಕೃಷ್ಣನಂತಹ ಗುರುವಿನ ನೆರವಿಲ್ಲದೆ ಇಂತಹ ಗೊಂದಲಗಳನ್ನು ಪರಿಹರಿಸಿಕೊಳ್ಳುವುದು ಅವನಿಗೆ ಸಾಧ್ಯವಿರಲಿಲ್ಲ. ಆದ್ದರಿಂದ ಅರ್ಜುನ ಸರಿಯಾದ ನಿರ್ಧಾರವನ್ನೇ ತೆಗೆದುಕೊಂಡ, ಭಗವಂತನನ್ನು ಗುರುವನ್ನಾಗಿ ಸ್ವೀಕರಿಸಿದ. ಆಗ ಭಗವಂತ ಏನು ಹೇಳ್ತಾರೆ? ಸೊ ಭಗವಂತ ತನ್ನ ಸ್ನೇಹಿತನಾಗಿರುವನು ಅರ್ಜುನನನ್ನು ನೋಡಿ ನಸು ನಗುತ್ತಾ ಅವರು

0: ಭಗವಂತನು ಕೂಡಲೇ ಗುರುವಿನ ಸ್ಥಾನವನ್ನು ಸ್ವೀಕರಿಸಿ ಶಿಷ್ಯನನ್ನು ಪರೋಕ್ಷವಾಗಿ ಮೂರ್ಖನೆಂದು ಕರೆದು ದಂಡಿಸಿದರು. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದರು, ನೀನು ವಿದ್ವಾಂಸನಂತೆ ಮಾತುಗಳನ್ನು ಆಡುತ್ತಿದ್ದೀಯಾ, ಆದರೆ ಶೋಕಕ್ಕೆ ಯೋಗ್ಯರಲ್ಲದವರನ್ನು ಕುರಿತು ಶೋಕಿಸುತ್ತಿದ್ದೀಯೇ. ಪಂಡಿತರು ಸತ್ತವರಿಗಾಗಿ ಆಗಲಿ ಬದುಕಿರುವವರಿಗಾಗಿ ಆಗಲಿ ದುಃಖ ಪಡುವುದಿಲ್ಲ. ಸೊ ಇಲ್ಲಿ ಇಬ್ಬರು ಆತ್ಮೀಯ ಸ್ನೇಹಿತರಾದ ಋಷಿಕೇಶ ಮತ್ತು ಗುಡಾಕೇಶರ ನಡುವೆ ಸಂವಾದ ನಡೀತಾ ಇದೆ. ಗುಡಾಕೇಶ ಅಂದರೆ ಅರ್ಜುನ, ಋಷಿಕೇಶ ಅಂದರೆ ಕೃಷ್ಣ. ಸ್ನೇಹಿತರಾಗಿ ಇಬ್ಬರು ಸರಿ ಸಮಾನರು, ಆದರೆ ಅವರಲ್ಲಿ ಒಬ್ಬನು ಸ್ವ ಇಚ್ಛೆಯಿಂದ ಮತ್ತೊಬ್ಬನ ಶಿಷ್ಯನಾದನು. ಸ್ನೇಹಿತನಾಗಲು ಶಿಷ್ಯನು ತೀರ್ಮಾನಿ ಅಂದರೆ ಸ್ನೇಹಿತನಾಗಿರುವಂಥ ಅರ್ಜುನ ಶಿಷ್ಯನಾಗಲು ತೀರ್ಮಾನಿಸಿದ ಅಂತ ಅದನ್ನ ನೋಡಿ ಕೃಷ್ಣನು ನಸನಾಗುತ್ತಿದ್ದ. ಎಲ್ಲರ ಪ್ರಭುವಾಗಿ ಅವನು ಯಾವಾಗಲೂ ಎಲ್ಲರಿಗಿಂತ ಉಚ್ಚ ಸ್ಥಾನದಲ್ಲಿ ಇರುತ್ತಾನೆ. ಆದರೆ ಭಗವಂತನು ಭಕ್ತನು ಬಯಸಿದಂತೆ ಸ್ನೇಹಿತ ಅಥವಾ ಮಗ ಅಥವಾ ನಲ್ಲನ ಪಾತ್ರವನ್ನು ವಹಿಸಲು ಸಿದ್ಧನಾಗಿರುತ್ತಾನೆ. ಆದರೆ ಅವನನ್ನು ಗುರು ಎಂದು ಸ್ವೀಕರಿಸಿದಾಗ ಅವನು ತಕ್ಷಣವೇ ಆ ಪಾತ್ರವನ್ನು ಒಪ್ಪಿಕೊಂಡ ಮತ್ತು ಶಿಷ್ಯರೊಡನೆ ಗುರು ಮಾತನಾಡುವಂತೆ ಗಂಭೀರವಾಗಿ ಮಾತನ್ನ ಪ್ರಾರಂಭಿಸಿದ. ಸೊ ಇಲ್ಲಿ ಕೂಡಲೇ ಅರ್ಜುನನನ್ನ ಪರೋಕ್ಷವಾಗಿ ಮೂರ್ಖನೆಂದು ಕರೆದು ಭಗವಂತ ತಮ್ಮ ಬೋಧನೆಯನ್ನ ಪ್ರಾರಂಭಿಸುತ್ತಾರೆ. ಏನು ಬೋಧನೆಯನ್ನ ಪ್ರಾರಂಭಿಸುತ್ತಾರೆ ಅನ್ನೋದನ್ನ ನಾಳಿನ ಎಪಿಸೋಡ್ನಲ್ಲಿ ನಾವು ತಿಳಿದುಕೊಳ್ಳೋಣ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ಒಂಬತ್ತು ಗಂಟೆಯವರೆಗೆ ಮಧುರ ಮುಂಜಾನೆ ಕಾರ್ಯಕ್ರಮ. ಒಂಬತ್ತು ಗಂಟೆಯಿಂದ ಒಂಬತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ವಿಶೇಷ ಕಾರ್ಯಕ್ರಮಗಳು. ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಹತ್ತು ಗಂಟೆಯವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ಹನ್ನೆರಡು ಗಂಟೆ ಮೂವತ್ತು ನಿಮಿಷದಿಂದ ಒಂದು ಗಂಟೆಯವರೆಗೆ ಪ್ರಸಾರವಾಗಲಿದೆ ಆರೋಗ್ಯ ದರ್ಶನ ಕಾರ್ಯಕ್ರಮ. ಒಂದು ಗಂಟೆಯಿಂದ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಮಹಿಳಾ ವೇದಿಕೆ ಕಾರ್ಯಕ್ರಮ. ಒಂದು ಗಂಟೆ ಮೂವತ್ತು ನಿಮಿಷದಿಂದ ಎರಡು ಗಂಟೆಯವರೆಗೆ ಪ್ರಸಾರವಾಗಲಿದೆ ಮರಾಠಿ ಸಮಯ. ಎರಡು ಗಂಟೆಯಿಂದ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. ಎರಡು ಗಂಟೆ ಹದಿನೈದು ನಿಮಿಷದಿಂದ ನಾಲ್ಕು ಗಂಟೆಯವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. ನಾಲ್ಕು ಗಂಟೆಯಿಂದ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆಯವರೆಗೆ ಪ್ರಸಾರವಾಗಲಿದೆ ನಿಮ್ಮ ಸೇವೆಯಲ್ಲಿ. ಐದು ಗಂಟೆಯಿಂದ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. ಏಳು ಗಂಟೆ ಮೂವತ್ತೈದು ನಿಮಿಷದಿಂದ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. ಏಳು ಗಂಟೆ ನಲವತ್ತೈದು ನಿಮಿಷದಿಂದ ಎಂಟು ಗಂಟೆಯವರೆಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. ಎಂಟು ಗಂಟೆಯಿಂದ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. ಎಂಟು ಗಂಟೆ ಹದಿನೈದು ನಿಮಿಷದಿಂದ ಒಂಬತ್ತು ಗಂಟೆಯವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರ

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಇಂದಿನ ವಿಷಯ ತಜ್ಞರು ಡಾಕ್ಟರ್ ವಿಶ್ವನಾಥ್ ವಸೇದಾರ್.
3: ಅಸ್ತಮ ಅನ್ನೋದು ಮೊದ್ಲಿಗೆಲ್ಲ ಏನಾಗ್ತಿತ್ತು, ವಯಸ್ಸಾದವರಿಗೆ ಅಂದ್ರೆ 60 ವರ್ಷ ಮೇಲ್ಪಟ್ಟವರಿಗೆ ಬರ್ತಾ ಇತ್ತು ಸರ್. ಇವಾಗ ಏನಾಗ್ತಾ ಇದೆ ಅಂದ್ರೆ ವಯಸ್ಕರಲ್ಲೂ ಬರ್ತಾ ಇದೆ, ಹಾಗೆ ಈಗ ತಾನೇ ಹುಟ್ಟಿದಂತ ನವಜಾತ ಶಿಶುವಿನಲ್ಲೂ ಕೂಡ ಬರ್ತಾ ಇದೆ. ಇದಕ್ಕೆ ಕಾರಣ ಏನು ಸರ್?
4: ಅದರಲ್ಲಿ ಈಗಿನ ವಾತಾವರಣ ಫಸ್ಟ್. ಯಾಕಂದ್ರೆ ಒಂದು ಆಕ್ಟಿವ್ ಸ್ಮೋಕರ್ಸ್, ಒಂದು ಪ್ಯಾಸಿವ್ ಸ್ಮೋಕರ್ಸ್. ಆಕ್ಟಿವ್ ಸ್ಮೋಕರ್ಸು ನಾನೇ ಸ್ಮೋಕ್ ಮಾಡ್ತಾ ಇದ್ದೀನಿ, ಅದರಿಂದ ರಿಪೀಟೆಡ್ಲಿ ದಟ್ ಗ್ಯಾಸ್ ಹೋಗಿ ಒಳಗಡೆ ಹೋಗಿ ತೊಂದರೆಗಳನ್ನು ಮಾಡಿ ಆ ಲೈನಿಂಗ್ ಎಲ್ಲ ಇನ್ಫ್ಲೇಮ್ ಮಾಡಿ ರೋಗ ಬರ್ಬೋದು. ಅದು ಕಾಮನ್ ಸ್ಮೋಕರ್ಸ್ ಡಿಸೀಸ್, ಸ್ಮೋಕರ್ಸ್ ಕಾಫ್, ಸ್ಮೋಕರ್ಸ್ ಅಸ್ತಮ. ಪ್ಯಾಸಿವ್ ಸ್ಮೋಕರ್ಸು ಅವರು ಸೇದಿ ಬಿಟ್ಟ ಹೊಗೆ ಅಥವಾ ಕ್ರೌಡೆಡ್ ಏರಿಯಾ ಆರ್ ಪೊಲ್ಯೂಟೆಡ್ ಏರ್ ಏರ್ ಪೊಲ್ಯೂಷನ್ನಿಂದಾಗಿ ನಾವು ತಗೋರೋ ಅಥವಾ ಮನೆಯಲ್ಲಿರೋ ಅಗರಬತ್ತಿ ಅದು ಆಗ್ಬೋದು, ಕೆಮಿಕಲಿ ಮೀಡಿಯೇಟೆಡ್ ಅಗರಬತ್ತಿ, ನಾ ಹೇಳ್ತೇನೆ ಕರ್ಪೂರ, ಈಗಿನ ಕರ್ಪೂರ, ಇಟ್ಸ್ ಆಲ್ ಕೆಮಿಕಲಿ ಪ್ರಿಪೇರ್ಡ್. ಕರ್ಪೂರದ ಗಿಡದ ತಂದು ಕರ್ಪೂರ ಹಚ್ಬೇಕಂದ್ರೆ ಗೋಲ್ಡ್ ಇಟ್ ಇಸ್ ಈಕ್ವಲ್ ಟು ಗೋಲ್ಡ್ ನಾವು. ಸೊ ಆ ರೀತಿ ಬರೋ ಕೆಮಿಕಲ್ ಗ್ಯಾಸಸ್ಸನ್ನು ತಗೋರೋ ಲಿಕ್ವಿಡೇಟರ್, ಮಸ್ಕಿಟೋ ಕಾಯಿಲ್ ಲಿಕ್ವಿಡ್, ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಇದರಿಂದ ತೊಂದರೆ ಆಗಿ ಬರೋ ತೊಂದರೆಗಳು ಮೇಡಮ್. ಮತ್ತು ಇನ್ನೊಂದು ಹೈಪರ್ ರಿಯಾಕ್ಟಿವ್ ರೆಸ್ಪಿರೇಟರಿ ಡಿಸಾರ್ಡರ್. ಮಕ್ಕಳಿಗೆಲ್ಲ ನಮ್ಮ ಮನೆಯಲ್ಲೆಲ್ಲ ಊದು ಹಾಕೋದು ಹಾಕೋ, ಈಗಿನ ಊದೇ ಚೆನ್ನಾಗಿಲ್ಲ, ಮೊದಲು ಊದು ಚೆನ್ನಾಗಿತ್ತು ಹಾಕ್ಬೋದಾಗಿತ್ತು. ಈಗಿನ ಮೆಣಸಿನ ಕಾಳು ಅಂಥ ಇರಿಟೆಂಟ್ಸನ್ನು ನಾವು ರೆಸ್ಪಿರೇಟರಿ ತೊಗೊಂಡಾಗ ಮಗುಗೆ ಹೈಪರ್ ರಿಯಾಕ್ಟಿವ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ ಆಗ್ತದೆ. ನಾವು ಹೊಗೆ ಹಾಕಿದ್ದಕ್ಕೆ ಬಾಡಿ ರಿಸ್ಪಾಂಡಿಂಗ್. ಸೊ ಆ ರೀತಿಯಾಗಿ ಇವು ಡೆವಲಪ್ ಆಗ್ತಾ ಬರ್ತಾ ಇದ್ದಾವೆ. ಇವೇ ಕಾರಣಗಳು ಅದಕ್ಕೆ ಮೇಜರ್. ಪೊಲ್ಯೂಷನ್ನು ತುಂಬ ಎ ಸಿಯಲ್ಲಿ ಕುತ್ಕೊಳ್ಳೋದು, ತುಂಬ ಡಸ್ಟಿ ಏರಿಯಾದಲ್ಲಿ ಅಥವಾ ಇನ್ಫೆಕ್ಟೆಡ್ ಪೊಲ್ಯೂಟೆಡ್ ಏರಲ್ಲಿ ಹೋಗೋದ್ರಿಂದ ತೊಂದರೆಗಳು. ಜೀವನ ಶೈಲಿ ಬದಲಾವಣೆ ಮಾಡಿಕೊಂಡು ರೋಗವನ್ನು ಪೂರ್ತಿ ಕಡಿಮೆ ಮಾಡಿಕೊಂಡು ತುಂಬ ಜನ ಇದ್ದಾರೆ
3: ಸರ್. ಈ ಅಸ್ತಮದಲ್ಲಿ ಏನಾದರೂ ವಿಧಗಳೇನಾದರೂ ಇದೆಯಾ, ಟೈಪ್ಸ್ ಏನಾದರೂ?
4: ಇದರಲ್ಲಿ ಟೈಪ್ಸ್ ಇದೆ. ನಾವು ನಮ್ಮ ಆಯುರ್ವೇದ ಪ್ರಕಾರ ನೋಡೋಕೋದ್ರೆ ವಾತಜ ಪಿತ್ತಜ ವಾತ ಕಫಜ ಹೀಗೆಲ್ಲ ನಾವು ಡಿವೈಡ್, ವಾತ ಡಾಮಿನೆಂಟು ಪಿತ್ತ ಡಾಮಿನೆಂಟು ಕಫ ಡಾಮಿನೆಂಟು ಇರ್ತದೆ. ವಾತ ಡಾಮಿನೆಂಟಲ್ಲಿ ಚಿಕಿತ್ಸೆ ಬೇರೆ, ಪಿತ್ತ ಡಾಮಿನೆಂಟಲ್ಲಿ ಚಿಕಿತ್ಸೆ ಬೇರೆ, ಕಫ ಡಾಮಿನೆಂಟ್ ಚಿಕಿತ್ಸೆ ಮತ್ತು ವೇಗಕಾಲೀನ ಚಿಕಿತ್ಸೆ, ಅವೇಗಕಾಲೀನ ಚಿಕಿತ್ಸೆ. ಸ್ಟೇಟಸ್ ಅಸ್ತಮೆಟಿಕಸ್, ಇಮಿಡಿಯೇಟ್ಲಿ ಅಸ್ತಮ ಅಟ್ಯಾಕ್ ಆಗಿದೆ, ಉಸಿರಾಡೋಕ್ಕೆ ತೊಂದರೆ, ಅದು ಸ್ಟೇಟಸ್ ಅಸ್ತಮೆಟಿಕ್. ಅವಾಗ ಒಂದು ಚಿಕಿತ್ಸೆ ಬೇರೆ. ಈವನ್ ಮಾಡರ್ನಲ್ಲಿ ಹೋದರೂ ಇಮಿಡಿಯೇಟ್ಲಿ ಸಮ್ ಎಮರ್ಜೆನ್ಸಿ ಆಕ್ಸಿಜನ್ ಆಗಿ ಕೊಡೋದಾಗಲಿ, ಬ್ರಾಂಕೋಡೈಲೇಟರ್ ಕೊಡೋದಾಗಲಿ ಅಥವಾ ಸ್ಟೀರಾಯ್ಡ್ಸನ್ನು ಯೂಸ್ ಮಾಡ್ಬೋದು. ನಮ್ಮಲ್ಲಿ ಬಂದರೆ ನಾವು ಅದಕ್ಕೆ ಧೂಮಕ್ರಿಯ, ಒಂದು ಆಯಿಲ್ ಮಸಾಜ್ ಮಾಡಿ ಅವರಿಗೆ ಅದನ್ನು ವಾಂತಿ ಮಾಡಿಸೋದಾಗಲಿ, ಸಡನ್ ಆಗಿ ರಿಡಕ್ಷನ್ ಮಾಡಬೇಕು. ಬಿಕಾಸ್ ಅದರಿಂದ ಬೇಗ ಅವರು ಹೊರಗಡೆ ಬರಬೇಕು. ಸ್ಟೇಟಸ್ ಅಸ್ತಮೆಟಿಕಸ್, ಅವೇಗಕಾಲೀನ ಚಿಕಿತ್ಸೆ. ಇದು ಬರದೇ ಇರುವ ಹಾಗೆ ನೋಡುವ ಚಿಕಿತ್ಸೆ ಅವೇಗ ಕಾಲದಲ್ಲಿ. ಅಂದರೆ ಪೇಷಂಟ್ಗೆ ಅಟ್ಯಾಕ್ ಇಲ್ಲ ಪ್ರೆಸೆಂಟ್ಲಿ, ಬಟ್ ಮಾತ್ರೆ ತಿನ್ನೋದ್ರಿಂದ ಅಟ್ಯಾಕ್ ಇಲ್ಲ. ಕೆಲವೊಂದು ಮಾತ್ರೆಗಳನ್ನ ಕೊಡ್ತೀವಿ, ಅದರಿಂದ ಅವನಿಗೆ ಮತ್ತೆ ಮತ್ತೆ ಆಗದೇ ಇರುವ ಹಾಗೆ ಟ್ರೀಟ್ಮೆಂಟ್. ಇದೇ ವೇಗಕಾಲ ಅವೇಗಕಾಲ ಡಿಸೀಸ್ ಆಕ್ಟಿವಿಟಿ ಮೇಲೆ. ವಾತಪಿತ್ತ ಕಫ ನಮ್ಮ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಮಾಡರ್ನಲ್ಲಿ ಅಲರ್ಜಿಕ್ ಆ್ಯಂಡ್ ನಾನ್ ಅಲರ್ಜಿಕ್ ಹಾಗೆ ತಗೋಬೋದು. ಅಥವಾ ರಿಸ್ಟ್ರಿಕ್ಟಿವ್ ಆ್ಯಂಡ್ ಆಬ್ಸ್ಟ್ರಕ್ಟಿವ್, ಪೈಪಲ್ಲಿ ಗಾಳಿ ಹೋಗೋಕ್ಕೆ ರಿಸ್ಟ್ರಿಕ್ಟ್ ಆಗ್ತಾ ಇದೆಯಾ ಅಥವಾ ಟೋಟಲ್ ಆಬ್ಸ್ಟ್ರಕ್ಟ್, ಸಿ ಓ ಪಿ ಡಿ, ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್. ಇದೇ ತುಂಬ ದಿನ ಆದಮೇಲೆ ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್. ಇದು ನೆಟ್ ಟ್ರೀಟ್ ಆಗಿಲ್ಲ, ಮುಂದೆ ಹೋಗಿ ಇಂಟರ್ಸ್ಟಿಷಿಯಲ್ ಲಂಗ್ ಡಿಸೀಸ್ ಅಂತ ಕನ್ವರ್ಟ್ ಆಗ್ತದೆ. ದಟ್ ಈಸ್ ಇರ್ರಿವರ್ಸಿಬಲ್. ಅಂದರೆ ಒಂದು ಡ್ಯಾಮೇಜು ರಿಪೇರಿ ಆಗ್ತದೆ ಇಲ್ಲ, ರಿಪೇರೇಬಲ್ ಡ್ಯಾಮೇಜ್, ನಾನ್ ರಿಪೇರೇಬಲ್ ಡ್ಯಾಮೇಜ್, ಇರ್ರಿವರ್ಸಿಬಲ್ ಚೇಂಜ್, ರಿವರ್ಸಿಬಲ್ ಚೇಂಜ್. ಇರ್ರಿವರ್ಸಿಬಲ್ ಇದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ರಿವರ್ಸಿಬಲ್ ಚೇಂಜ್ ಅಂದರೆ ಅದನ್ನು ಪೂರ್ತಿ ರಿಪೇರಿ ಮಾಡಿ ಅವನಿಗೆ ವಾಪಸ್ ನಾರ್ಮಲ್ ಜೀವನವನ್ನು ಕೊಡ್ಬೋದು. ಅದು ಯಾವ ಸ್ಟೇಜಲ್ಲಿ ಡಾಕ್ಟರ್ ಹತ್ರ ಪೇಷಂಟ್ ಬಂದಿದೆ ಅನ್ನೋದು ಇಂಪಾರ್ಟೆಂಟ್. ಆರಂಭದ ಹಂತದಲ್ಲಿ ಬಂದರೆ ನಾವು ಆಯುರ್ವೇದ ಚಿಕಿತ್ಸೆಯಾಗಿ ನಾನು ಹೇಳ್ತೀನಿ, ತುಂಬ ಅರ್ಲಿ ಡಿಟೆಕ್ಷನ್ ಮಾಡಿ ಅಥವಾ ಅಲರ್ಜನ್ ಆಗ್ತಾ ಇದ್ದರೆ ಇಟ್ ಕ್ಯಾನ್ ಬಿ 100% ರಿಸಲ್ಟನ್ನು ನಾವು ಕೊಟ್ಟಿದ್ದನ್ನು ನೋಡಿದ್ದೀನಿ. ಎಷ್ಟೋ ಜನನ ಪಂಪು ಬಿಡಿಸಿದ್ದೀನಿ, ಎಲ್ಲ ಎಷ್ಟೋ ಜನ ತಗೋರದೇ ಬಿಟ್ಟಿದ್ದಾರೆ ಈಗ. ದೇ ಡೋಂಟ್ ಹ್ಯಾವ್ ಎನಿ ಡಿಸೀಸ್.

0: ಹೆಲ್ತ್ ಗೈಡ್. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಪ್ರಸ್ತುತಿ.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: माँ बनने में हो रही है देर, इंतजार है खुशखबरी का. देयर इज वन नेम यू कैन ट्रस्ट, KLE फर्टिलिटी सेंटर. विद साइंस, सोल एंड सेंसिटिविटी, जिंदगी को दो नई शुरुआत KLE IVF के साथ. आज ही विजिट करें KLE फर्टिलिटी सेंटर, OPD नंबर 97, शरावती सेकंड फ्लोर, KLE's डॉक्टर प्रभाकर कोरे हॉस्पिटल एंड MRC बेगावी. फोन नंबर 0831255530 एंड 2473777, एक्सटेंशन 1530.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ಮಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಹಯೋಗದಲ್ಲಿ ಕೆಎಲ್ಇ ಮಣುಧ್ವನಿ ಪ್ರಸ್ತುತಪಡಿಸ್ತಾ ಇರುವಂತಹ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಸ್ನೇಹಿತರೆ, ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನ ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರವರೆಗೆ ಆಚರಿಸಲಾಗುತ್ತದೆ. ಹಾಗಾಗಿ ಈ ದಿನದ ಮಹತ್ವ, ಉದ್ದೇಶ ಹಾಗೂ ನೇತ್ರದಾನದ ಮಹತ್ವದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಜಿಲ್ಲಾ ಅಂಧತ್ವ ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ಗೀತಾ ಕಾಂಬಳೆ ಹಾಗೂ ಅಥಣಿಯ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯ ನೇತ್ರ ತಜ್ಞ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ರಮೇಶ್ ಹುಲ್ಕುಂದ್ ಅವರು. ಮೇಡಮ್ ಮತ್ತು ಸರ್, ತಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಮೇಡಮ್, ಇವಾಗ ಪ್ರತಿ ವರ್ಷ ಭಾರತದಲ್ಲಿ ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರವರೆಗೆ ಈ ಒಂದು ನೇತ್ರದಾನ ಪಾಕ್ಷಿಕವನ್ನ ಆಚರಣೆ ಮಾಡಲಾಗುತ್ತೆ, ಇದರ ಹಿಂದಿನ ಉದ್ದೇಶ ಏನು ಮೇಡಮ್?
2: ನಾವು ಈ ವರ್ಷ 41ನೇ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನು ಆಚರಿಸ್ತಾ ಇದ್ದೀವಿ. ಸೊ ಮುಖ್ಯವಾಗಿ ನಾವು ನೇತ್ರದಾನ ಪಾಕ್ಷಿಕವನ್ನು ಈ ಪ್ರತಿ ವರ್ಷ ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರವರೆಗೆ ನಾವು ಆಚರಿಸ್ತೀವಿ.

0: ಸೆನ್ಸಸ್ಸನ್ನು ಕೊಡ್ತದೆ. ಸೊ ಅದರಲ್ಲಿ ಕಣ್ಣಿನ ಮುಖಾಂತರ ಬ್ರೈನಿಗೆ ಸೆನ್ಸರಿ ಮೆಸೇಜ್ ಹೋಗೋದು ಮ್ಯಾಕ್ಸಿಮಮ್ 80% ಕಣ್ಣಿಂದ ನಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಸೊ ಅದೆಲ್ಲ ಮಾಹಿತಿನ ಬ್ರೈನಿಗೆ ಕಣ್ಣು ಕೊಡ್ತದೆ. ಸೊ ಅದಕ್ಕಾಗಿ ನಾವು ನೇತ್ರದಾನ ಮಹಾದಾನ. ಈಗ ನಾವು ಮುಂಚೆ ಹೆಂಗೆ ಬ್ಲಡ್ ಡೊನೇಟ್ ಮಾಡೋಕೆ ಜನ ಮುಂದೆ ಬರ್ತಾ ಇರಲಿಲ್ಲ, ಹಿಂದೇಟ್ ಆಗ್ತಾ ಇದ್ರು, ಬಟ್ ಈಗ ವಾಲಂಟ್ರಿಯಾಗಿ ಎಷ್ಟೋ ಜನ ರಕ್ತದಾನ ಮಾಡೋಕೆ ಮುಂದೆ ಬರ್ತಾ ಇದ್ದಾರೆ. ಸೊ ಅದೇ ಥರ ನಾವು ನೇತ್ರದಾನ ಬಗ್ಗೆ ಜನರಿಗೆ ಒಂದು ಸರಿಯಾದ ಮಾಹಿತಿ ಕೊಟ್ಟು ಅವರಲ್ಲಿರುವಂಥ ತಪ್ಪು ತಿಳುವಳಿಕೆಗಳನ್ನು ಹೋಗಲಾಡಿಸಿ ನೇತ್ರದಾನ ಪ್ಲೆಜ್ಜನ್ನು ಜಾಸ್ತಿ ಜನ ಮಾಡುವಂಗೆ ಮತ್ತು ನೇತ್ರದಾನ ಮಾಡೋಕ್ಕೆ ಜನರಿಗೆ ಮೋಟಿವೇಟ್ ಮಾಡೋಕ್ಕೆ ಈ ಕಾರ್ಯಕ್ರಮದ ಮೂಲಕ ಅನುಕೂಲ ಆಗ್ತದೆ ಅಂತ ಮಾಡ್ತಾ ಇದ್ವಿ.
1: ಮೇಡಮ್, ಈ ಒಂದು ನೇತ್ರದಾನದಿಂದ ಭಾರತದಲ್ಲಿ ಈ ಹಿಂದೆ ಇರುವ ಅಂಧತ್ವಕ್ಕೂ ಈಗಿನ ಅಂಧತ್ವಕ್ಕೂ ಏನಾದರೂ ವ್ಯತ್ಯಾಸ ಅಥವಾ ಬದಲಾವಣೆ ಏನಾದರೂ ಕಂಡು ಬಂದಿದೆಯಾ, ಸುಧಾರಣೆ ಕಂಡು ಬಂದಿದೆಯಾ?
0: ಹೌದು, ಈಗ ನಮ್ಮ ದೇಶದಲ್ಲಿ ಮುಂಚೆ 2015-19 ಒಂದು ಸರ್ವೆ ಮಾಡಿದ್ರು. ಆ ಸರ್ವೆ ಪ್ರಕಾರ ಮೊದಲು 2007 ನಮ್ಮಲ್ಲಿ ಇದು ಅಂಧತ್ವ 1% ಇತ್ತು. ಈಗ ಅದು 2019 0.36% ಆಗಿದೆ. ಸೊ ನಮ್ಮ ಗೋಲ್ ಏನಂತಂತಂದ್ರೆ ಅದು 0.25 by 2025 ತಗೊಂಡ್ಬರ್ಬೇಕು ಅನ್ನೋದು ನಮ್ದು ರಾಷ್ಟ್ರೀಯ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮದ ಉದ್ದೇಶವಾಗಿದೆ.
1: ಸರಿಗ, ಈ ಒಂದು ವಿಶ್ವ ನೇತ್ರದಾನದ ಉದ್ದೇಶದಿಂದ ಈಗ ಸಾಕಷ್ಟು ಬದಲಾವಣೆಗಳು, ಸುಧಾರಣೆಗಳು ಕಂಡು ಬರ್ತಾ ಇದೆ. ಹಾಗಿದ್ರೆ ಕಣ್ಣುದಾನ ಅಂದ್ರೆ ಏನು ಸರ್? ಈಗ ಒಬ್ಬ ವ್ಯಕ್ತಿ ಕಣ್ಣುದಾನ ಮಾಡಿದ್ರೆ ಅದರಿಂದ ಇನ್ನೊಬ್ಬರಿಗೆ ಹೇಗೆ ಬೆಳಕು ಸಿಗುತ್ತೆ ಅಂತ?
2: ನಮಸ್ಕಾರ. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೇತ್ರದಾನ ಅಂದ್ರೆ ಏನಪ್ಪಾ ಅಂದ್ರೆ, ನಾವು ವಾಲಂಟರಿ ಅಂದ್ರೆ ಸ್ವ ಇಚ್ಛೆಯಿಂದ ನಮ್ಮ ಕಣ್ಣುಗಳನ್ನು ನಾವು ತೀರಿಕೊಂಡ ಮೇಲೆ, ನಾವು ಮೃತರಾದ್ಮೇಲೆ ಕೊಡುವಂಥ ಪ್ರಕ್ರಿಯೆ. ಸೊ ಆಗಲಿ ಮೇಡಮ್ ಹೇಳಿದರು, ಎಲ್ಲ ಪಂಚೇಂದ್ರಿಯಗಳಲ್ಲಿ ಸೆನ್ಸರಿ ಆರ್ಗನ್ಗಳಲ್ಲಿ ಬಹಳ ಇಂಪಾರ್ಟೆಂಟ್ ಇರುವಂಥ ಅಂಗ ಯಾವುದಪ್ಪ ಅಂದರೆ ಕಣ್ಣು. ಯಾಕಂದರೆ ನಮ್ದು 80% ಕೆಲಸಗಳೆಲ್ಲ ನಾವು ಮಾಡೋದು ಕಣ್ಣನ್ನು ನೋಡಿ. ಸೊ ಅದರಿಂದ ಕಣ್ಣಿಗೆ ಏನೇ ಸಮಸ್ಯೆ ಆದರೂ, ಅದ್ರ ದೃಷ್ಟಿ ಏನಾದರೂ ಕಡಿಮೆ ಆಯಿತು ಅಂದರೆ, ನಾವು ನಮ್ಮ ದಿನನಿತ್ಯದ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಬಹಳ ತೊಂದರೆ ಆಗುತ್ತೆ. ಸೊ ಈ ನೇತ್ರ ದಾನ ಮಾಡೋದ್ರಿಂದ ಏನು ದಾನ ಮಾಡಿ ಕೊಟ್ಟಿರುವಂಥ ಕಾರ್ನಿಯನ್ನು ನಾವು ಟ್ರಾನ್ಸ್ಪ್ಲಾಂಟ್ ಅಂತ ಏನು ಕರಿತೀವಿ, ಕಸಿ ಅನ್ನೋದು ಏನು ಕನ್ನಡದಲ್ಲಿ ಹೇಳ್ತಾರಲ್ಲ, ಅದು ಮಾಡೋದ್ರಿಂದ ಎಷ್ಟೋ ಜನರಿಗೆ ಕಾರ್ನಿಯಾದ ಬ್ಲೈಂಡ್ನೆಸ್ ಅಂತ ಏನು ಕರೀತಾರೆ. ಈಗ ನಾವು ಕಣ್ಣನ್ನು ನೋಡಬೇಕಂದ್ರೆ, ಜನರಲಿ ಅನಾಟಮಿ ಶಾರ್ಟಾಗಿ ಹೇಳಬೇಕು ಅಂದರೆ, ಕಣ್ಣು ಬರೀ ಒಂದು ನಮ್ಮ ಗ್ರೌಂಡ್ ಥರ ಕಾಣಿಸುತ್ತೆ ಅಷ್ಟೇ. ಮುಂದೆ ಏನು ಟ್ರಾನ್ಸ್ಪರೆಂಟ್ ಕಪ್ಪು ಭಾಗ ಏನು ಕರಿತೀವಲ್ಲ, ಪಾರದರ್ಶಕ ಪಾರ್ಟ್ ಏನಿರುತ್ತಲ್ಲ, ಟ್ರಾನ್ಸ್ಪರೆಂಟ್ ಪಾರ್ಟ್, ಅದಕ್ಕೆ ನಾವು ಕಾರ್ನಿ ಅಂತ ಕರಿತೀವಿ. ಸೊ ಆ ಕಾರ್ನಿ ಹಿಂದ್ಗಡೆ ಲೆನ್ಸ್ ಅಂತ ಇರುತ್ತೆ, ಮಸೂರ್ ಅಂತ ಇರುತ್ತೆ, ಮಸೂರ್ ಅಂತ ಇರುತ್ತೆ. ನೀವು ಕೇಳಿರ್ಬೋದು ಮೋತಿ ಬಿಂದು ಆ ಥರ ಏನು ವಯಸ್ಸಾದ್ಮೇಲೆ ಬರುತ್ತಲ್ಲ ಆ ಥರ, ಅದು ಅದರಲ್ಲಿ ಮೋತಿ ಬಿಂದು ಅಂದರೆ ಆ ಲೆನ್ಸ್ ಕೆಟ್ಟ ಹೋಗಿರುತ್ತೆ, ಅದನ್ನು ನಾವು ತೆಗೆದುಬಿಟ್ಟು ಒಳ್ಳೆ ಲೆನ್ಸನ್ನು ಹಾಕ್ತೀವಿ. ಸೊ ಮೊದಲು ಕಾರ್ನಿಯಾ ಬರುತ್ತೆ, ಪಾರದರ್ಶಕ ಪರದೆ, ಅದ್ರ ಹಿಂದ್ಗಡೆ ಲೆನ್ಸ್ ಬರುತ್ತೆ, ಅದ್ರ ಹಿಂದ್ಗಡೆ ರೆಟಿನಾ ಅಂತ ಬರುತ್ತೆ, ಕಣ್ಣಿನ ನರ ಇರ್ಬೋದು, ಅದ್ರ ಹಿಂದ್ಗಡೆ ಆಪ್ಟಿಕ್ ನರ್ವ್ ಅಂತ ಕರೀತಾರೆ, ಆಪ್ಟಿಕ್ ನರ್ವ್ ಅಂತ ಇರುತ್ತೆ. ಸೊ ಅದು ಅಲ್ಲಿಂದ ಬ್ರೈನ್ ಒಳಗಡೆ ಹೋಗುತ್ತೆ. ಸೊ ಇದೆಲ್ಲ ಒಂದು ಚೈನ್ ತರ ಇರುತ್ತೆ. ಸೊ ಇವೆಲ್ಲ ಚೈನ್ಗಳು ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಮುಂದಿರುವಂತ ವಸ್ತುಗಳು ಕಾಣಿಸುತ್ತೆ. ಸೊ ಇವಾಗ ನಾವು ನೇತ್ರದಾನದಿಂದ ಅಥವಾ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಇಂದ ನಾವು ಮಾಡ್ತಾ ಇರೋದು ಏನಪ್ಪಾ ಅಂದ್ರೆ, ಈ ಫಸ್ಟ್ ಪಾರ್ಟ್ ಏನಿದೆಯಲ್ಲ, ಟ್ರಾನ್ಸ್ಪರೆಂಟ್ ಪರದೆ ಏನಿದೆಯಲ್ಲ, ಕಾರ್ನಿಯ ಅಂತ ಏನು ಕರೀತಾರಲ್ಲ, ಆ ಕಾರ್ನಿಯಾ ಭಾಗವನ್ನು ನಾವು ಕೆಟ್ಟ ಹೋಗಿದ್ರೆ ಅದನ್ನು ನಾವು ರಿಪ್ಲೇಸ್ ಮಾಡ್ತಾ ಇದೀವಿ. ಸೊ ಕಾರ್ನಿಯಾ ಬ್ಲೈಂಡ್ನೆಸ್ ಇಂದ ಏನು ಸಮಸ್ಯೆ ಇರುತ್ತೋ ಅದನ್ನು ನಾವು ತಡೆಗಟ್ಟುವ ಸಲುವಾಗಿ, ಅದನ್ನು ರಿಪೇರಿ ಮಾಡೋ ಸಲುವಾಗಿ ಅಂತೇಳಿ ನಾವು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೇವೆ. ಸೊ ಇದರಿಂದ ನಮ್ಗೆ ಏನಪ್ಪಾ ಅಂದ್ರೆ ದೃಷ್ಟಿ ಬರುವ ಸಾಧ್ಯತೆಗಳು ಹೆಚ್ಚಿದೆ.
1: ಸರ್, ಈಗ ಕಣ್ಣಿನ ದಾನ ಮಾಡಿದ್ರೆ ಈಗ ಸಂಪೂರ್ಣ ಕಣ್ಣನ್ನೇ ತೆಗೆದುಕೊಳ್ಳಲಾಗುತ್ತಾ ಅಥವಾ ಕಣ್ಣಿನ ಯಾವ ಒಂದು ನಿರ್ದಿಷ್ಟ ಭಾಗವನ್ನು ತೆಗೆದುಕೊಳ್ಳಲಾಗುತ್ತೆ?
2: ನಾ ಆಗ್ಲೇ ನಿಮ್ಗೆ ಪ್ರೊಸೀಜರ್ ಹೇಳಿದೆ. ಏನಪ್ಪಾ ಅಂದ್ರೆ, ನಾವೀಗ ಒಬ್ಬ ವ್ಯಕ್ತಿ ಕಣ್ಣುಗಳನ್ನು ದಾನ ಮಾಡಿದ್ರೆ ನಾವು ಎಲ್ಲ ಕಣ್ಣನ್ನೇ ತಗೊಳ್ತೀವಿ, ತಗೊಂಡ್ರೆ ಬಟ್ ಅದರಲ್ಲಿ ಮುಖ್ಯವಾಗಿ ಉಪಯೋಗವಾಗುವಂಥ ಪಾರ್ಟ್ ಯಾವುದಪ್ಪ ಅಂದರೆ ಕಾರ್ನಿಯಾ. ಮುಂದೆ ಟ್ರಾನ್ಸ್ಪರೆಂಟ್ ಏನು ಇದೆಯಲ್ಲ ಆ ಪಾರ್ಟು ಉಪಯೋಗ ಆಗುತ್ತೆ. ಸೊ ಬಟ್ ಉಳಿದಿದ್ದ ಭಾಗಗಳನ್ನ ನಾವು ರಿಸರ್ಚ್ ಪರ್ಪಸ್ಗಂತರ ಉಪಯೋಗ ಮಾಡ್ತೇವೆ.
1: ಸರ್, ಈಗ ಕಣ್ಣುದಾನ ಮಾಡಬೇಕು ಅಂದ್ರೆ ಏನಾದರೂ ವಯಸ್ಸಿನ ಮಿತಿ ಇದೆಯಾ? ವಯಸ್ಸಾದವರು ಕೂಡ ಕಣ್ಣುದಾನ ಮಾಡಬಹುದಾ ಅಂತ?
2: ಬಹಳ ಒಳ್ಳೆ ಪ್ರಶ್ನೆ. ಆಕ್ಚುಲಿ ಕಣ್ಣುಗಳನ್ನ ಯಾರು ಬೇಕಾದರೂ ದಾನ ಮಾಡಬಹುದು. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತ ವಯಸ್ಸಿನ ಭೇದ ಆಗಿರ್ಬೋದು ಅಥವಾ ಲಿಂಗದ ಭೇದ ಆಗಿರ್ಬೋದು, ಬ್ಲಡ್ ಗ್ರೂಪ್ ಇರ್ಬೋದು, ನೀವು ಯಾವ ಜಾತಿ ಧರ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದಭಾವ ಇಲ್ಲ, ಯಾರು ಬೇಕಾದರೂ ಡೊನೇಟ್ ಮಾಡಬಹುದು.
1: ಇವಾಗ ಕಣ್ಣಿನ ದೃಷ್ಟಿ ಕಡಿಮೆ ಇರುತ್ತೆ, ಒಬ್ಬೊಬ್ರು ಕನ್ನಡಕವನ್ನ ಧರಿಸ್ತಾರೆ, ಅಥವಾ ಕಣ್ಣಿನ ಸಮಸ್ಯೆ ಏನಾದ್ರು ಇದ್ರೆ ಅವರು ಕಣ್ಣಿನ ದಾನ ಮಾಡಬಹುದು?
2: ಡೆಫಿನೆಟ್ಲಿ ಡೆಫಿನೆಟ್ಲಿ. ಏನಂದ್ರೆ, ನಾವು ಆಗ್ಲೇ ಹೇಳಿದಂಗೆ ನಾವು ಕಾರ್ನಿಯಾ ಇಸ್ ಮೇನ್ ಇಂಪಾರ್ಟೆಂಟ್. ನಾವು ಕಣ್ಣು ಯಾರು ಬೇಕಾದ್ರೂ, ನಿಮ್ಗೆ ಮುಂಚೆ ನನ್ನ ಚಶ್ಮಾ ಇತ್ತಪ್ಪ, ಸ್ಪೆಕ್ಟಿಕಲ್ ನಂಬರ್ ಇದೆ, ಅಥವಾ ನನ್ನ ಲೆಸಿಕ್ ಸರ್ಜರಿ ಆಗಿದೆ, ನನಗೆ ಹೈಪರ್ ಟೆನ್ಷನ್ ಇದೆ, ಅಥವಾ ಒಂದು ಡಯಾಬಿಟೀಸ್ ಇದೆ, ಅಥವಾ ಮತ್ತಿನ್ಯಾವುದೋ ಕಾಯಿಲೆ ಇದೆ ಅಂತಂದ್ರೆ ಅವರು ಕೂಡ ಡೊನೇಟ್ ಮಾಡಬಹುದು. ಯಾಕಂದ್ರೆ ಅದು ಅಷ್ಟೊಂದು ಅಫೆಕ್ಟ್ ಮಾಡೋದಿಲ್ಲ. ಆಮೇಲೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಏನಪ್ಪಾ ಅಂದ್ರೆ, ಅದ್ರ ಗ್ರೇಡಿಂಗ್ ಅಂತ ಸಿಸ್ಟಮ್ ಇದೆ, ಆ ಸಿಸ್ಟಮ್ ಪ್ರಕಾರ ನಾವು ಉಪಯೋಗ ಮಾಡ್ತೀವಿ. ಡೆಫಿನೆಟ್ಲಿ ಯಾವುದೇ ಗ್ರೇಡ್ ಇದ್ರೂ ಕೂಡ ಕಾರ್ನಿಯಾ ಇಸ್ ಯೂಸ್ಫುಲ್ ಅಂಡ್ ಯು ಕ್ಯಾನ್ ಡೊನೇಟ್.
1: ಸರ್, ಈಗ ಕಣ್ಣುದಾನ ಮಾಡಬೇಕು ಅಂತ ಆಸೆ ಇರೋರು ಬದುಕಿರುವಾಗಲೇ ಏನಾದರೂ ನೋಂದಣಿ ಮಾಡ್ಕೊಳ್ಬೇಕಾಗುತ್ತಾ, ಅಥವಾ ಅವರ ಮರಣದ ನಂತರ ಈ ಕುಟುಂಬದವರು ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತಾ? ಹೇಗೆ ನೇತ್ರದಾನ ಹೇಗೆ ಮಾಡಲಾಗುತ್ತೆ ಸರ್, ಅದರ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ?
2: ನೇತ್ರದಾನದ ಪ್ರಕ್ರಿಯೆ ಹೇಳಬೇಕು ಅಂದರೆ ಏನಪ್ಪಾ ಅಂದರೆ, ನೀವು ಮುಂಚೆನೆ ಅಂದರೆ ನಾವು ಜೀವನ

0: ಅಂತ ಇರುವಾಗಲೇ ಯಾರು ಬೇಕಾದರೂ ಪ್ಲೆಜ್ ಮಾಡ್ಬೋದು, ಅಂದರೆ ನಾನು ಪ್ರತಿಜ್ಞೆ ಮಾಡ್ಬೋದು, ನಾನು ಕಣ್ಣುಗಳನ್ನ ದಾನ ಮಾಡ್ತೀನಿ ಅಂತ. ಸೊ ಈ ಪ್ರೊಸೆಸ್ ಏನಿದೆ ಅಲ್ಲ, ಇದನ್ನು ನಾವು ಸಿಂಪ್ಲಿಫೈ ಮಾಡಿ ಸಾಕಷ್ಟು ಜನರಿಗೆ, ಸಾರ್ವಜನಿಕರಿಗೆ ಗೊತ್ತಾಗಲಿ ಅಂತೇಳಿ ನಮ್ಮ ರಾಜ್ಯ ಸರ್ಕಾರದವರು ಜೀವನ ಸಾರ್ಥಕತೆ ಅಂತ ಒಂದು ಸಾಫ್ಟ್ವೇರನ್ನು ಲಾಂಚ್ ಮಾಡಿದ್ದಾರೆ. ಸೊ ಕಳೆದ ಒಂದು 4-5 ವರ್ಷದಿಂದ ನಾವು ಇದನ್ನು ಆಕ್ಟಿವ್ ಆಗಿ ಎಲ್ಲರೂ ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಏನಪ್ಪಾ ಅಂದರೆ ವೆರಿ ಸಿಂಪಲ್ ಪ್ರೊಸೀಜರ್ ಏನಂದರೆ, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ದು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಆಮೇಲೆ ನಿಮ್ಮ ಸ್ಟಾರ್ಟ್ ಇರುವಂಥ ಚಾಲ್ತಿಯಲ್ಲಿರುವಂಥ ಒಂದು ಮೊಬೈಲ್ ಫೋನ್ ಇದ್ದರೆ ನೀವು ಡೆಫಿನೆಟ್ಲಿ ಸಿಂಪಲ್ ಆಗಿ ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ನಿಮಗೆ ಕನ್ಫರ್ಮೇಶನ್ ಒಂದು ಬರುತ್ತೆ, ನೋಂದಣಿ ಆಗಿದ್ದು ಒಂದು ರಿಜಿಸ್ಟ್ರೇಷನ್ ಬರುತ್ತೆ. ಸೊ ಅದನ್ನ ಏನ್ ಮಾಡ್ಬೇಕಂದ್ರೆ ಬರೀ ರಿಜಿಸ್ಟ್ರೇಷನ್ ಮಾಡಿ ಬಿಡಕ್ ಹೋಗ್ಬೇಡಿ. ನೀವು ಪ್ಲೆಜ್ ಮಾಡಿದ್ರೆ ನೀವು ಬರೀ ಕಣ್ಣುಗಳನ್ನಷ್ಟೇ ಅಲ್ಲ, ನೀವು ದೇಹದ ಎಲ್ಲಾ ಅಂಗಗಳನ್ನು ಕೂಡ, ದೇಹವನ್ನೇ ಕೂಡ ನೀವು ಪ್ಲೆಜ್ ಮಾಡಬಹುದು. ಸೊ ಯೂಶ್ವಲಿ ಕಣ್ಣುಗಳನ್ನು ಜಾಸ್ತಿ ಜನ ದಾನ ಮಾಡ್ತಾರೆ. ಸೊ ಮಾಡಿದ್ದನ್ನ ಏನ್ ನೀವು ಪ್ಲೆಜ್ ಮಾಡಿರ್ತಿರಲ್ಲ, ಅದನ್ನ ಡೆಫಿನೆಟ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳೋದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಎಷ್ಟೊಂದು ಜನ ಏನ್ ಮಾಡ್ತಾರೆ ಅಂದ್ರೆ ಡೊನೇಟ್ ಮಾಡಿರೋದು ಪ್ಲೆಜ್ ಮಾಡಿರ್ತಾರೆ, ಬಟ್ ಅವ್ರ ಮನೆಯವ್ರಿಗೆ ಹೇಳಿರೋದಿಲ್ಲ. ಸೊ ಅವರು ದುಃಖದ ಸಮಯದಲ್ಲಿ ಅವ್ರಿಗೆ ನೆನಪು ಬರದೇನೂ ಇರ್ಬೋದು. ಅದಕ್ಕೆ ಬರೀ ಒಬ್ಬರಿಗೆ ಹೇಳಬೇಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ, ಆಮೇಲೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಹೇಳಿ ಇಟ್ಟಿರಿ. ಸೊ ಯಾಕಂದ್ರೆ ವಿ ಡೋಂಟ್ ಆಂಟಿಸಿಪೇಟ್ ಡೆತ್. ಸೊ ಎನಿ ಟೈಮ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸೊ ಅದರಿಂದ ಏನಪ್ಪಾ ಅಂದ್ರೆ ಇಫ್ ಇಟ್ ಹ್ಯಾಪನ್ಸ್ ನ್ಯಾಚುರಲಿ ಅಂದ್ರೆ ವೆರಿ ವೆಲ್ ಅಂಡ್ ಗುಡ್, ಇಲ್ಲ ಅಂದ್ರೆ ನೀವು ಹೇಳಿದ್ರೆ ಬಹಳ ಒಳ್ಳೇದು.
1: ಸರಿಗ ಒಬ್ಬ ವ್ಯಕ್ತಿ ಕಣ್ಣು ದಾನ ಮಾಡಬೇಕು ಅಂದಾಗ ಅವರು ಕುಟುಂಬದವರಿಗೆ ಹೇಳಿರಬೇಕು ಅಂತ ತಾವು ತಿಳಿಸಿದ್ದೀರಿ. ಈಗ ಅವರ ಮೃತಪಟ್ಟ ನಂತರ ಕುಟುಂಬದವರು ತಕ್ಷಣ ಏನು ಮಾಡಬೇಕು ಅಂತ?
0: ಬಹಳ ಇಂಪಾರ್ಟೆಂಟ್ ಇದು. ಏನಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ನಮ್ಮ ಪ್ರೀತಿಪಾತ್ರರು ತೀರ್ಕೊಂಡಿದ್ದಾಗ ಈ ವಿಷಯದ ಬಗ್ಗೆ ನಾವು ಅಷ್ಟೊಂದು ಯೋಚನೆ ಮಾಡಿರೋದಿಲ್ಲ. ಯೋಚನೆ ಮಾಡ್ತಿದ್ದಾರೆಂದ್ರೆ ಅವ್ರ ಪೇರೆಂಟ್ಸ್ ಅಥವಾ ಅವ್ರ ರಿಲೇಟಿವ್ಸ್ ಬಹಳ ದೊಡ್ಡ ಮನಸ್ಸಿನವ್ರು ಇದ್ದಾರೆ ಅಂತ ಅನ್ಕೋಬಹುದು. ಸೊ ಇಮಿಡಿಯೇಟ್ಲಿ ನಾವು ಏನ್ ಮಾಡ್ಬೇಕಂದ್ರೆ, ಮುಂಚೆನೆ ನೀವು ಪ್ಲೆಜ್ ಮಾಡಿದ್ರೆ ನಮ್ದೊಂದು ಸಹಾಯವಾಣಿ ಇದೆ 1919 ಅಂತ, ಆ ಸಹಾಯವಾಣಿಗೆ ಮಾಡ್ಬೋದು. ಅಥವಾ ನಿಮ್ಮ ಹತ್ತಿರದ ಸರ್ಕಾರಿ ದವಾಖಾನೆ ಅಥವಾ ಹತ್ತಿರದ ಐ ಬ್ಯಾಂಕ್, ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕೆಎಲ್ಎ ಐ ಬ್ಯಾಂಕ್ ಇದೆ, ಮತ್ತೆ ಬಿಮ್ಸ್ ಟೀಚಿಂಗ್ ಹಾಸ್ಪಿಟಲ್ ಇದೆ ಅಲ್ಲ, ಅಲ್ಲಿ ಕೂಡ ಐ ಬ್ಯಾಂಕ್ ಇದೆ. ಅದ್ರಲ್ಲಿ ನೀವು ಸಹಾಯವಾಣಿಗೆ ನೀವು ಕಾಲ್ ಮಾಡಿದ್ರೆ ನಮ್ದು ಪ್ರತಿಯೊಂದು ಐ ಬ್ಯಾಂಕ್ಗಳಲ್ಲಿ ಏನಪ್ಪಾ ಅಂದ್ರೆ ಒಂದು ಐ ರಿಟ್ರಿವಲ್ ಸೆಂಟರ್ ಅಂತ ಇರುತ್ತೆ, ಅದರಲ್ಲಿ ಒಂದು ನುರಿತ ತಜ್ಞರ ಟೀಮೇ ಇರುತ್ತೆ. ಸೊ ಅವರು ಬಂದು ಏನಪ್ಪಾ ಅಂದ್ರೆ ಐ ರಿಟ್ರಿವಲ್ ಮಾಡ್ಕೊಂಡು ಹೋಗ್ತಾರೆ. ಸೊ ನೀವು ಪ್ರೀತಿಪಾತ್ರರಾಗಿ ಮನೆಯವರು ಏನ್ ಮಾಡಬಹುದು ಡೊನೇಷನ್ ಬಗ್ಗೆ ಅಂದ್ರೆ, ಒಂದು ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ, ಯಾರು ಮೃತ ಇರ್ತಾರಲ್ಲ ಅವರನ್ನ ಎಸಿ ಮತ್ತೆ ಫ್ಯಾನ್ಗಳಿಂದ ಸ್ವಲ್ಪ ದೂರ ಇಡಬೇಕು. ಆಮೇಲೆ ಮೃತರ ಆಗಿದ್ದಾರೆ ಅಂದ ತಕ್ಷಣ ಅವ್ರ ಕಣ್ಣುಗಳನ್ನು ಮುಚ್ಚುವಂತ ಕೆಲಸ ಮಾಡಬೇಕು. ಆಮೇಲೆ ಸ್ವಚ್ಛವಾದಂತ ಬಟ್ಟೆ ತಗೊಂಡ್ಬಿಟ್ಟು ಅದನ್ನ ಕ್ಲೀನ್ ಕ್ಲೋತ್ ಅನ್ನ ಸ್ವಲ್ಪ ತಣ್ಣೀರಿನಲ್ಲಿ ಎದ್ದಿ ಕಣ್ಣಿನ ಮೇಲೆ ಇಡಬೇಕು, ಅಂದ್ರೆ ತೇವಾಂಶ ಕಣ್ಣಿಂದು ಮೇಂಟೈನ್ ಆಗಬೇಕು. ಸೊ ಅಷ್ಟು ಮಾಡಿ ಆಮೇಲೆ ಸಾಧ್ಯವಾದಷ್ಟು ಅಪ್ರೈಟ್ ಪೋಸ್ಚರ್, ಅಂದ್ರೆ ಅವ್ನು ಕೂಡಿಸಿರುವಂತ ರೀತಿಯಲ್ಲಿ ಇಟ್ಟರೆ ಅಂತೂ ಬಹಳ ಒಳ್ಳೇದು. ಇಷ್ಟೆಲ್ಲ ಮಾಡಿ ನೀವು ಇಮಿಡಿಯೇಟ್ ಆಗಿ ನೀವು ಹತ್ತಿರದ ಐ ಬ್ಯಾಂಕಿಗೆ ಕಾಲ್ ಮಾಡಿದ್ರೆ ಅವ್ರು ಬಂದು ಡೊನೇಷನ್ ಪ್ರಕ್ರಿಯೆನ ಪೂರ್ತಿ ಮಾಡ್ತಾರೆ.
1: ಖಂಡಿತ. ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಜಿಲ್ಲಾ ಅಂಧತ್ವ ನಿಯಂತ್ರಣಾಧಿಕಾರಿಗಳಾದಂತಹ ಡಾಕ್ಟರ್ ಗೀತಾ ಕಾಂಬಳೆ ಹಾಗೂ ಅಥಣಿಯ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ನೇತ್ರ ತಜ್ಞ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ರಮೇಶ್ ಹುಲ್ಕುಂದವರು. ಸರ್, ಇನ್ನು ಕೆಲವರಿಗೆ ಒಂದು ಭಯ ಇರುತ್ತೆ, ಕಣ್ಣು ದಾನ ಮಾಡಿದ್ರೆ ಮೃತದೇಹದ ಮುಖದ ಒಂದು ರೂಪ ಬದಲಾಗುತ್ತೆ ಅಂತ, ಅಂತ್ಯಕ್ರಿಯೆ ಮಾಡುವಾಗ ಒಂದು ಸಮಸ್ಯೆ ಉಂಟಾಗಬಹುದು ಅನ್ನುವಂಥದ್ದು, ಅದರ ಬಗ್ಗೆ ಸರ್?
2: ಡೆಫಿನೆಟ್ಲಿ, ಎಷ್ಟೊಂದು ಸಾರ್ವಜನಿಕರಲ್ಲಿ ನೇತ್ರದಾನದ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳಿದ್ದಾವೆ. ಸೊ ಅವುಗಳನ್ನು ಹೋಗಲಾಡಿಸಿ ಅವರಲ್ಲಿ ಜನಾಗಿ ಅರಿವು ಮೂಡಿಸಬೇಕು ಅನ್ನೋದೇ ಈ ಕಾರ್ಯಕ್ರಮ, ಈ ಪಾಕ್ಷಿಕದ ಉದ್ದೇಶ. ಸೊ ಮುಖ್ಯವಾದಂಥ ಏನಪ್ಪಾ ಅಂದರೆ, ಒಂದು ಮಿತ್ ಏನಪ್ಪಾ ಅಂದರೆ, ಕಣ್ಣುಗಳನ್ನ ದಾನ ಮಾಡೋದ್ರಿಂದ ಮುಖ ಎಲ್ಲ ವಿರೂಪಗೊಳ್ಳುತ್ತೆ ಆ ಥರ ಒಂದೇನೋ ಡೌಟ್ ಇರುತ್ತೆ, ಆ ಥರ ಏನೂ ಇಲ್ಲ. ನಾವು ನೇತ್ರದಾನದಲ್ಲಿ ಆ್ಯಕ್ಚುಲಿ ನಾವು ತೆಗೆದುಕೊಳ್ಳೋದು ಬರೀ ಐಬಾಲ್ಸನ್ನಷ್ಟೇ ತೆಗಿತೀವಿ, ಆಮೇಲೆ ರೆಪ್ಪೆಯನ್ನು ಓಪನ್ ಮಾಡಿರ್ತೀವಿ, ಮತ್ತೆ ಅದನ್ನು ಕರೆಕ್ಟಾಗಿ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿ ಒಳಗಡೆ ನಾವು ಗಾಜ್ ಪೀಸ್ ಅಥವಾ ಆರ್ಟಿಫಿಷಿಯಲ್ ಐ ಇಡೋದ್ರಿಂದ ನೀವು ಅವರು ನಾರ್ಮಲ್ ಆಗಿ ಯಾವ ಥರ ಕಣ್ಣು ಮುಚ್ಚಿರ್ತಾರೋ ಅದೇ ಥರ ಇರುತ್ತೆ, ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿರೂಪ ಪ್ರಕ್ರಿಯೆ ಅಥವಾ ಏನು ರಕ್ತಸ್ರಾವ ಆಗೋದು ಆ ಥರ ಏನೂ ಇರೋದಿಲ್ಲ, ನ್ಯಾಚುರಲ್ ಆಗಿ ಕಾಣಿಸ್ತಾರೆ, ಏನು ತೊಂದರೆ ಇಲ್ಲ.
1: ಸರಿ, ಇವಾಗ ತಾವು ಹೇಳ್ತಾ ಇದ್ರಿ ನೇತ್ರದ ಪ್ಲಜ್ ಬಗ್ಗೆ ಹೇಳ್ತಾ ಇದ್ರಿ, ಇವಾಗ ಈ ಒಂದು ನೇತ್ರದ ಪ್ರತಿಜ್ಞೆಗೂ ಮತ್ತೆ ಈ ಒಂದು ನೇತ್ರದಾನಕ್ಕೂ ಇವೆರಡರ ನಡುವೆ ಏನು ವ್ಯತ್ಯಾಸ ಇದೆ ಅಂತ?
2: ಒಂದು ಸಣ್ಣ ಡಿಫ್ರೆನ್ಸ್ ಇದೆ. ಇವಾಗ ಐ ಪ್ಲಜ್ಜಿಂಗ್ ಅಂದ್ರೆ, ನೀವು ಜೀವಂತ ಇದ್ದಾಗ ನಾನು ಐ ಡೊನೇಷನ್ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡೋದು, ದಟ್ ಈಸ್ ಐ ಪ್ಲಜ್ಜಿಂಗ್. ಡೊನೇಷನ್ ಏನಂದ್ರೆ, ನೀವು ತೀರ್ಕೊಂಡ ಮೇಲೆ ನಿಮ್ಮ ಪ್ರೀತಿ ಪಾತ್ರರು ಏನ್ ಡೊನೇಟ್ ಮಾಡ್ತಾರಲ್ಲ, ದಟ್ ಈಸ್ ಐ ಡೊನೇಷನ್.
1: ಸರ್, ಈಗ ಸಮಾಜದಲ್ಲಿ ಈ ಒಂದು ಕಣ್ಣಿನ ದಾನದ ಕುರಿತು ಸಾಕಷ್ಟು ಒಂದು ನಂಬಿಕೆಗಳು ಹಾಗೇನೆ ಭಯ ಇದೆ. ಈಗ ಜನರು ಕಣ್ಣ ದಾನ ಮಾಡೋದಕ್ಕೆ ಹಿಂದೆ ಸರಿಯೋದಕ್ಕೆ ಮುಖ್ಯ ಕಾರಣಗಳು, ತಪ್ಪು ತಿಳಿವಳಿಕೆಗಳು ಏನು ಅಂತ?
2: ಒಂದು, ಕೆಲವೊಂದಿಷ್ಟು ಧಾರ್ಮಿಕ ಕಾರಣಗಳು ಇದಾವೆ. ಕೆಲವೊಂದಿಷ್ಟು ಜನರಲ್ಲಿ ಏನಪ್ಪ ನಂಬಿಕೆ ಇದಾವೆ ಏನಂದ್ರೆ, ನೀವು ಕಣ್ಣುಗಳನ್ನ ದಾನ ಮಾಡೋದ್ರಿಂದ ಅವರಿಗೆ ಮುಕ್ತಿ ಸಿಗೋದಿಲ್ಲ ಹಾಗೆ ಹೀಗೆ ಅಂತೆಲ್ಲ ಕೆಲವೊಂದಿಷ್ಟು ಊಹಾಪೋಹಗಳಿದ್ದಾವೆ. ಆ ಥರ ಯಾವುದೇ ಏನು ಊಹಾಪೋಹಗಳಿಗೆ ನಾವು ಮರಳಾಗಬಾರ್ದು. ಯಾಕಂದ್ರೆ ಯಾವುದೇ ಧರ್ಮ ಇರ್ಬೋದು, ನೇತ್ರದಾನ ಅಂತದ್ದು ಅನ್ನುವಂಥದ್ದು ಒಂದು ಬಹಳ ಮಹತ್ತರವಾದಂಥ, ಆಮೇಲೆ ಅತ್ಯಂತ ಶ್ರೇಷ್ಠವಾದಂತಹ ದಾನ ನೇತ್ರ. ಎಲ್ಲ ದಾನಗಳು ಶ್ರೇಷ್ಠವಾದಂಥದ್ದು ನೇತ್ರದಾನ. ಸೊ ಆ ಪ್ರಕ್ರಿಯೆಗೆ ಬೇಡ ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಧರ್ಮಗಳೇನು ಹೇಳೋದಿಲ್ಲ. ಸೊ ನೀವು ಯಾವುದೇ ರೀತಿಯಂಥ ಭಯ ಇರಲಾರದೆ ಏನು ನಿರ್ಬಿಡೆಯಿಂದ ಕಣ್ಣುಗಳನ್ನು ದಾನ ಮಾಡಬಹುದು. ಇನ್ನೊಂದು ಏನಪ್ಪ ಅಂದ್ರೆ, ವಯಸ್ಸಾದವರು ಕಣ್ಣುಗಳನ್ನ ದಾನ ಮಾಡಕ್ ಆಗೋದಿಲ್ಲ ಅಂತಕ್ಕಂಥ ಒಂದು ಮಿಥ್ಯ ನಮ್ಮಲ್ಲಿ ಇದೆ. ಆತರ ಏನೂ ಇಲ್ಲ, ಒಂದು ವರ್ಷದಿಂದ ಹಿಡಿದು 90 ವರ್ಷ 100 ವರ್ಷ ಆದವರು ಕೂಡ ಡೆಫಿನೆಟ್ಲಿ ದಾನ ಮಾಡಬಹುದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ, ಕಣ್ಣುಗಳಿಗೆ ಏನಾದರೂ ಸಮಸ್ಯೆ ಇದ್ದವರು, ಸ್ಪೆಕ್ಟಿಕಲ್ಸ್ ಇದ್ದವರು, ಕಣ್ಣಿನ ಆಪರೇಷನ್ ಆದವರು ದಾನವನ್ನು ಮಾಡೋ ಹಾಗಿಲ್ಲ ಅಂತೆಲ್ಲ ಇದಾವೆ. ಆತರ ಏನೂ ಇಲ್ಲ, ನಿಮ್ ಕಣ್ಣಿಗೆ ಸ್ಪೆಕ್ಟಿಕಲ್ಸ್ ನಿಮ್ ಮುಂಚೆ ಉಪಯೋಗ ಮಾಡ್ತಾ ಇದ್ರು, 40 ಉಪಯೋಗ ಮಾಡ್ತಾ ಇದ್ರು, ಅಥವಾ ನಿಮ್ ಕಣ್ಣಿಗೆ ಏನು ಮೋತಿಬಿಂದ ಆಪರೇಷನ್ ಮತ್ತಿನ್ ಯಾವುದೇ ಕಣ್ಣಿನ ಸಮಸ್ಯೆಗಳಿದ್ರು ಕೂಡ ಡೆಫಿನೆಟ್ಲಿ ಕಣ್ಣುಗಳನ್ನ ದಾನ ಮಾಡ್ಬೋದು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ಈಗ ನೇತ್ರ ದಾನ ಮಾಡೋರು ಅದಕ್ಕೆ ಚಾರ್ಜ್ ಆಗುತ್ತೆ ಅಂದ್ರೆ ಕಾಸು ಏನಾದರೂ ಇದೆಯಾ ಅಂಥೇಳಿ ಬಹಳಷ್ಟು ಜನರಿಗೆ ಇದೆ. ಇದು ನೇತ್ರದಾನ ಅಂತಕ್ಕಂಥದ್ದು ಅಥವಾ ಮತ್ತಿನ್ಯಾವುದೇ ಅಂಗಾಂಗ ದಾನ ಆಗಿರೋದು ಸರ್ಕಾರದಿಂದ ನಿಯಂತ್ರಣಗೊಳ್ಳುವಂಥ ಕಾರ್ಯಕ್ರಮ ಆಗಿರೋದ್ರಿಂದ ಇದು ಸಂಪೂರ್ಣವಾಗಿ ನೇತ್ರ ದಾನ ಪ್ರಕ್ರಿಯೆ ಏನಿದೆ ಸ್ಟಾರ್ಟಿಂಗಿಂದ ಹಿಡಿದು ಟ್ರಾನ್ಸ್ಪ್ಲಾಂಟೇಷನ್ ವರೆಗೂ, ಅಂದ್ರೆ ನಾವೀಗ ಒಬ್ರು ಯಾರೋ ಕಣ್ಣುಗಳನ್ನ ದಾನ ಮಾಡಿರ್ತಾರೆ, ಆ ಕಣ್ಣುಗಳನ್ನ ತೆಗೆದುಕೊಂಡು ಆಮೇಲೆ ಅದು ಯಾರು ಅರ್ಹರಿರ್ತಾರೋ ಅವ್ರಿಗೆ ನಾವು ಹಾಕೋ ಪ್ರಕ್ರಿಯೆ ಟ್ರಾನ್ಸ್ಪ್ಲಾಂಟೇಷನ್ ಪ್ರೊಸೆಸ್ ಇದೆಯಲ್ಲ, ಅದು ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚಾರ್ಜಸ್ ಇರೋದಿಲ್ಲ. ಆಮೇಲೆ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ, ಧಾರ್ಮಿಕ ದಿನಗಳು ಇರ್ತವೆ ಅಥವಾ ಹುಟ್ಟಿದ ಹಬ್ಬ ಇರ್ತದೆ, ಆ ತರ ಆ ಟೈಮಲ್ಲೆಲ್ಲ ಪ್ಲಜ್ ಮಾಡುವಂಗಿಲ್ಲ, ಆ ತರ ಇಲ್ಲ, ಕೆಲವೊಂದಿಷ್ಟು ನಂಬಿಕೆಗಳಿದಾವೆ, ಆ ತರ ಏನೂ ಇಲ್ಲ. ದಾನ ಮಾಡೋದಕ್ಕೆ ಯಾವುದೇ ರೀತಿಯ ಎಲ್ಲ ದಿನಗಳು ದಾನ ಮಾಡೋದಕ್ಕೆ ಶ್ರೇಷ್ಠವಾದ ದಿನಗಳೇ. ಆಮೇಲೆ ಇನ್ನೊಂದು ಏನಪ್ಪಾ ಸಮಸ್ಯೆ ಅಂದ್ರೆ, ಈಗ ನಾವು ಕಣ್ಣುಗಳನ್ನ ದಾನ ಮಾಡಬೇಕು ಅಂತಿರ್ತೀವಿ, ಅದೇನು ಪ್ರೊಸೀಜರ್ ಬಹಳ ಲೇಟ್ ಆಗುತ್ತೇನೋ, 4-5 ಗಂಟೆಗಳವರೆಗೂ ಎಲ್ಲ ಆಗುತ್ತೇನೋ ಅಂತ ಕೆಲವೊಂದಿಷ್ಟು ಜನರಲ್ಲಿ ಏನು ಡೌಟ್ ಇರುತ್ತೆ. ಆ ತರ ಏನೂ ಇಲ್ಲ, ನೀವು ನೇತ್ರದಾನ ಮಾಡ್ಬೇಕಂತ ಹೇಳಿ ನೀವು ಡಿಸೈಡ್ ಮಾಡಿದ್ರಿ ಅಂದ್ರೆ, ನಮ್ಮ ಪ್ರೀತಿ ಪಾತ್ರ ಡೊನೇಟ್ ಮಾಡ್ಬೇಕಂತಿದ್ರೆ, ನೀವು ಐ ಬ್ಯಾಂಕ್ನವರಿಗೆ ಕಾಲ್ ಮಾಡಿದ ತಕ್ಷಣ ಹತ್ರದಲ್ಲಿ ಸಾಧ್ಯ ಆದಷ್ಟು ವಿದಿನ್ 1 hour 2 hour ನಲ್ಲಿ ಅವ್ರು ಬಂದು ಸ್ಪಾಟ್ಗೆ ರೀಚ್ ಆದ್ರಂದ್ರೆ, ಈ ಡೊನೇಷನ್ ಪ್ರಕ್ರಿಯೆ ಎಷ್ಟಿದೆ, ಮಿನಿಮಮ್ 15-20 ನಿಮಿಷದಲ್ಲಿ ಎಲ್ಲಾ ಪ್ರಕ್ರಿಯೆನ ಮುಗಿದು ಹೋಗುತ್ತೆ. ಸೊ ಇದರಿಂದ ಯಾವುದೇ ರೀತಿ ಅಂತ್ಯಕ್ರಿಯೆಗೆ ಏನು ಲೇಟ್ ಆಗೋದು ಅಥವಾ ಏನು ಅನ್ನೆಸೆಸರಿ ಡಿಲೇ ಆಗೋದು ಆ ತರ ಏನೂ ಇಲ್ಲ. ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ, ನಾವು ವಿದಿನ್ 4-6 hours ಅಲ್ಲಿ ಈ ಪ್ರಕ್ರಿಯೆನ ನಾವು ಮುಗಿಸ್ಬೇಕು. ಇವಾಗ ನಾವು ಪ್ಲೆಜ್ ಮಾಡಿದ್ದೀವಿ ಬಟ್ ನಾವು ಏನು ಇನ್ಫಾರ್ಮೇ ಮಾಡಿಲ್ಲ ಅಥವಾ ನಾವು ಲೇಟಾಗಿ ಇನ್ಫಾರ್ಮ್ ಮಾಡಿದ್ವಿ ಅಂದರೆ ನಾವು ಅವಾಗ ಏನು ಮಾಡುತ್ತೆ ಅಂದರೆ ಕ್ವಾಲಿಟಿ ಕಡಿಮೆ ಆಗಿಬಿಡುತ್ತೆ, ನಾವು ಡೊನೇಟ್ ಮಾಡಿರೋಂಥ ಟಿಶ್ಯೂದು ಕ್ವಾಲಿಟಿ ಕಡಿಮೆ ಆಗುತ್ತೆ. ಸೊ ಆದ್ದರಿಂದ ಪ್ರೆಫರೇಬಲಿ ವಿದಿನ್ 4 to 6 hours ನೀವು ಕಣ್ಣುಗಳನ್ನ ದಾನ ಮಾಡಿದ್ದನ್ನು ನಾವು ಉಪಯೋಗ ಮಾಡ್ತೀವಿ, ಉಪಯೋಗ ಮಾಡಬೇಕು.
1: ಖಂಡಿತ ಸರ್. ಸರಿ, ಇವಾಗ ಹೇಳಿದ್ರಿ ಕಣ್ಣು ದಾನದಿಂದ ಪಡೆದಂತಹ ಕಣ್ಣನ್ನು ಅರ್ಹರಾದವರಿಗೆ ಹಾಕಲಾಗುತ್ತೆ ಅಂತ ಹೇಳಿದ್ರಿ. ಈಗ ಒಬ್ಬ ವ್ಯಕ್ತಿ ಕಣ್ಣು ದಾನ ಮಾಡಿದಾಗ ಅದನ್ನು ನೀವು ನೇರವಾಗಿ ನಿರ್ದಿಷ್ಟ ವ್ಯಕ್ತಿಗೆ ಹಾಕ್ತೀರಾ ಅಥವಾ ಅದನ್ನು ಆಸ್ಪತ್ರೆಯಲ್ಲಿಟ್ಟು ಅಥವಾ ಕಣ್ಣಿನ ಬ್ಯಾಂಕ್ನಲ್ಲಿ ಇಟ್ಟು ಆಮೇಲೆ ಅಗತ್ಯವಿರೋರಿಗೆ ಕೊಡ್ತೀರಾ? ಯಾವ ರೀತಿ ಇರುತ್ತೆ ಅದೊಂದು?
2: ನಮ್ಮ ಪ್ರತಿಯೊಂದು ಏನಪ್ಪಾ ಅಂದರೆ ಐ ಬ್ಯಾಂಕ್ಗಳಲ್ಲಿ ಯಾರು ಪ್ಲೆಜ್ ಮಾಡಿರ್ತಾರೆ ಅವ್ರದ್ದು ಮಾಹಿತಿ, ಆಮೇಲೆ ಯಾರು ಅರ್ಹ ವ್ಯಕ್ತಿಗಳಿದ್ದಾರೆ ಅಂದರೆ ಡ್ಯೂ ಲಿಸ್ಟಲ್ಲಿ ಇದ್ದಾರೆ ಅಂದರೆ ಫಲಾನುಭವಿಗಳು ನಮಗೆ ಕಣ್ಣಿನ ಅವಶ್ಯಕತೆ ಇದೆ ಅಂತ ಅವ್ರ ಲಿಸ್ಟ್ ನಮ್ಮ ಹತ್ರ ಇರುತ್ತೆ. ಸೊ ಅವ್ರ ಹತ್ರ ಫೋನ್ ನಂಬರ್ ಅವ್ರದ್ದು ಫೋನ್ ನಂಬರ್ಗಳೆಲ್ಲ ನಮ್ಮ ಹತ್ರ ಇರುತ್ತೆ. ಸೊ ಇವಾಗ ಆ್ಯಸ್ ಸೂನ್ ಆ್ಯಸ್ ಸಂಬಡಿ ಡೊನೇಟ್ಸ್ ಐಸ್ ನಾವು ಐ ರಿಟ್ರಿವಲ್ ಮಾಡ್ಕೊಂಡು ಬಂದಮೇಲೆ ಅದನ್ನು ನಾವು ಪ್ರೊಸೆಸ್ ಮಾಡ್ತೀವಿ. ದರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಎಮ್ ಕೆ ಮೀಡಿಯಾ ಅಂತ. ಸೊ ನಾವು ನಮ್ಮ ಟ್ರಾನ್ಸ್ಪರೆಂಟ್ ಪಾರ್ಟ್ ಕಾರ್ನಿಯ ಪಾರ್ಟನ್ನು ತೆಗೆದು ಆ ಎಮ್ ಕೆ ಮೀಡಿಯಲ್ಲಿ ನಾವು ಕೋಲ್ಡ್ ಟೆಂಪರೇಚರ್ಲಿ 2 to 8 degrees Celsius ನಾವು ಸ್ಟೋರ್ ಮಾಡಿರ್ತೀವಿ. ಸೊ ಆ ಸ್ಟೋರ್ ಮಾಡಿದ್ದನ್ನು ವಿದಿನ್ 2 to 3 days ಉಪಯೋಗ ಮಾಡ್ತೀವಿ. ಆಮೇಲೆ ಯಾರು ಇದೆಲ್ಲ ಸಂಪೂರ್ಣ ಗೌಪ್ಯ ಪ್ರಕ್ರಿಯೆ, ಯಾರು ಡೊನೇಟ್ ಮಾಡಿದ್ದಾರೆ, ಆಮೇಲೆ ನಾವು ಇದನ್ನ ಕಣ್ಣನ್ನು ಯಾರಿಗೆ ಹಾಕ್ತಾ ಇದೀವಿ ಅನ್ನೋದನ್ನ ಯಾರಿಗೂ ನಾವು ಹೇಳೋದಿಲ್ಲ. ಇಟ್ ಈಸ್ ಪ್ರೊಹಿಬಿಟೆಡ್ ಅಂಡರ್ ದ ಲಾ. ಸೊ ಇದೊಂದಿದೆ. ಆಮೇಲೆ ವಿದಿನ್ ಏನಪ್ಪಾ ಅಂದರೆ ವಿದಿನ್ 2 to 3 days ನಾವು ತಗೊಂಡಿರೋ ಐಯನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿ, ಆಮೇಲೆ ಒಬ್ಬರು ಕಣ್ಣುಗಳನ್ನು ದಾನ ಮಾಡಿದ್ರೆ ಅದರಿಂದ ನಾವು ಇಬ್ಬರಿಗೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಸೊ ಒಬ್ಬರು ಕಣ್ಣುಗಳನ್ನು ದಾನ ಮಾಡಿದ್ರೆ ಇಬ್ಬರು ಅಂದರ ಬಾಳಿಕೆ ನಾವು ಬೆಳಕು ಆಗ್ಬೋದು.
1: ಸರಿ, ಈಗ ತಾವು ದಾನವನ್ನು ಯಾವ ರೀತಿ ಮಾಡಬಹುದು ಅಂತ ತಿಳಿಸಿದ್ರಿ, ಇನ್ನು ದಾನದ ನಂತರ ಯಾವ ರೀತಿ ಪ್ರಕ್ರಿಯೆ ನಡೆಯುತ್ತೆ ಅಂತ?
2: ಆಗಲೇ ಹೇಳಿದಲ್ಲ ಅಂದರೆ ನಾವು ಐ ಬಾಲ್ನ ರಿಟ್ರೀವ್ ಮಾಡ್ಕೊಳ್ತೀವಿ, ಅದನ್ನು ಕೋಲ್ಡ್ ಟೆಂಪರೇಚರಲ್ಲಿ ಮೇಂಟೈನ್ ಮಾಡಿರ್ತೀವಿ, ಆಮೇಲೆ ಅದನ್ನು ಎಮ್ ಕೆ ಮೀಡಿಯಾ ಅಂತ ಸ್ಟೋರ್ಡ್ ಮೀಡಿಯಾ ಇರುತ್ತೆ, ಅದರಲ್ಲಿ 2 to 3 days ವರೆಗೂ ಇಟ್ಕೊಂಡು ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ.
3: ಈಗ ಸರ್ ಹೇಳಿದರು ನಾವು ಹೆಂಗೆ ಆಯನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅಂತೇಳಿ, ನೀವು ಒಂದು ಪ್ರಶ್ನೆ ಕೇಳಿದ್ರೆ ಇದನ್ನು ನಮ್ಮ ಹತ್ರ ಆಲ್ರೆಡಿ ಲಿಸ್ಟ್ ಇರ್ತದೆ ಯಾರಿಗೆ ಇದು ಕಾರ್ನಿಯಾ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತೇಳಿ. ಸೊ ನಮಗೆ ಯಾರಾದರೂ ದಾನಿಗಳು ಕಣ್ಣನ್ನು ದಾನ ಮಾಡಿದ ಕೂಡಲೇ ನಾವು ಆ ಪೇಷಂಟ್ಗೆ ಅಥವಾ ವ್ಯಕ್ತಿಗೆ ಇನ್ಫಾರ್ಮ್ ಮಾಡ್ತೀವಿ. ಸೊ ಅದು ಐ ಪ್ರೊಸೆಸಿಂಗ್ ಎಲ್ಲನೂ ಆದಮೇಲೆ ಸೊ ಆದಷ್ಟು ಬೇಗ ಅದನ್ನು ನಾವು ಏನು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಲ್ಲ, ಸೊ ಅದನ್ನು ನಾವು ಮಾಡ್ತೀವಿ. ಈಗ ಸರ್ ಹೇಳಿದಂಗೆ ನೋಡೋದಾದರೆ ನಮ್ಮಲ್ಲಿ ಐ ಡೊನೇಷನ್ ಭಾಳ ಕಡಿಮೆ ಇದೆ. ಇಟ್ಸ್ ಅರೌಂಡ್ 0.5 to 0.6% ಅಷ್ಟೇ ಜನ ಏನು ಈಗ ಡೆತ್ ಆಗಿರ್ತದಲ್ಲ, ಟೋಟಲ್ 1 year ಏನು ಡೆತ್ ಆಗಿರ್ತದಲ್ಲ ಅದರಲ್ಲಿ ಹಾರ್ಡ್ಲಿ 0.5 to 0.6% ಜನ ಮಾತ್ರ ಕಣ್ಣನ್ನ ಡೊನೇಟ್ ಮಾಡ್ತಾರೆ. ಸೊ ಇದು ಬಹಳ ಕಡಿಮೆ ಇದೆ. ನಾವು ನೋಡಕ್ ಹೋದ್ರೆ ದಾನಿಗಳು 1,000 ಆಮೇಲೆ ಪೇಷಂಟ್ ವೇಟ್ ಮಾಡ್ತಿರೋರು 100,000 ಆಮೇಲೆ ಕೊಡ್ಬೋದಾದಂಥವ್ರು 1,000,000. ಸೊ ಈಗ ವರ್ಷಕ್ಕೆ 1,00,000 ಜನ ತೀರ್ಕೊಂಡ್ರೆ ಅದರಲ್ಲಿ ನಮಗೆ ಹಾರ್ಡ್ಲಿ 1,000 ಅಂದರೆ 50-40% ಜನ 40,000 ಜನ ಈ ಥರ ಮಾತ್ರ ಆಯ ಡೊನೇಟ್ ಮಾಡ್ತಾರೆ. ಸೊ ವ್ಯತ್ಯಾಸ ಬಹಳ ಇದೆ. ವೇಟಿಂಗ್ ಪೇಷಂಟ್ ಸಾಕಷ್ಟು ಇದ್ದಾರೆ. ಸೊ ಇದಕ್ಕೆ ಅದಕ್ಕಾಗಿ ನಾವು ಕಣ್ಣಿನ ದಾನದ ಬಗ್ಗೆ ಜಾಸ್ತಿ ತಿಳುವಳಿಕೆನ ನೀಡಬೇಕಾಗಿದೆ ಜನರಿಗೆ.
1: ಈಗ ಸರ್ ತಾವು ಹೇಳ್ತಾ ಇದ್ರಿ ನಾವು ಪ್ರೀತಿಸುವಂತಹ ಒಬ್ಬ ವ್ಯಕ್ತಿಯನ್ನ ಕಳೆದುಕೊಂಡಾಗ ಸಹಜವಾಗಿ ದುಃಖ ಆಗುತ್ತೆ ಅಂತ. ಅಂತ ಸಂದರ್ಭದಲ್ಲಿ ಈ ಕಣ್ಣಿನ ದಾನದ ಬಗ್ಗೆ ಈಗ ಕುಟುಂಬದವರ ಬಗ್ಗೆ ಅವರು ಕಣ್ಣಿನ ದಾನದ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದು ಎಷ್ಟು ಮುಖ್ಯವಾಗುತ್ತೆ ಅಂತ?
2: ಆಲ್ರೆಡಿ ಮೇಡಮ್ ಹೇಳಿದ ಹಾಗೆ ಬಹಳಷ್ಟು ಜನ ಫಲಾನುಭವಿಗಳು ಲೈನ್ ಲಿಸ್ಟ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಸೊ ನಾವು ನಮ್ಮ ಪ್ರೀತಿ ಪಾತ್ರರಿಗೆ ಕೊಡುವಂತ ಒಂದು ಉತ್ತಮ ಕಾಣಿಕೆ ಅಂದರೆ ನಾವು ಸತ್ತ ಮೇಲೂ ನಮ್ಮ ಕಣ್ಣುಗಳು ಜಗತ್ತನ್ನು ನೋಡಬೇಕು ಅಂತ ನಾವೇನು ಹೇಳ್ತೀವಲ್ಲ ರೆಗ್ಯುಲರ್ ಆಗಿ. ಸೊ ಆ ಥರ ಬಹಳ ಇಂಪಾರ್ಟೆಂಟು ಅಂದರೆ ಒಂದು ಎಮೋಷ್ನಲ್ ಡಿಸಿಷನ್ ಕೂಡ ಹೌದು, ಅದರ ಜೊತೆಗೆ ಬಹಳ ಜವಾಬ್ದಾರಿಯುತವಾದಂಥ ಆಮೇಲೆ ಏನಪ್ಪ ಅಂದರೆ ಸೆಲ್ಫ್ಲೆಸ್ ಆ್ಯಕ್ಟ್ ಇದು, ಕೈಂಡ್ನೆಸ್ ಆ್ಯಕ್ಟು. ಸೊ ಅದನ್ನು ಮಾಡಿದರೆ ಬಹಳ ಒಳ್ಳೆಯದು ಅಂತ.
3: ಈಗ ಸರ್ ಹೇಳ್ದಂಗೆ ನಮ್ಮ ಜೊತೆಗೇನೆ ಕಣ್ಣುಗಳನ್ನು ಮಣ್ಣು ಮಾಡೋಕ್ಕಿಂತನೂ ನಮ್ಮ ಕಣ್ಣಿನ ಮುಖಾಂತರ ಇನ್ನೊಬ್ಬರಿಗೆ ನೋಡಕ್ಕೆ ಜಗತ್ತನ್ನು ನೋಡಕ್ಕೆ ಅನುಕೂಲ ಮಾಡಿಕೊಡ್ತೀವಿ, ಅದರಂಥ ಒಳ್ಳೆಯ ಸಂಗತಿ ಯಾವುದೂ ಇರಂಗಿಲ್ಲ. ಈಗ ತಾವು ತಮಗೂ ಗೊತ್ತಿದ್ದಂಗೆ ಸಾಕಷ್ಟು ಖ್ಯಾತ ವ್ಯಕ್ತಿಗಳು ಕೂಡ ಪುನೀತ್ ರಾಜ್ಕುಮಾರ್ ಸರ್ ಅವರು ಕೂಡ ತಮ್ಮ ಕಣ್ಣುಗಳನ್ನು ದಾನ ಮಾಡಿದರು, ಎಷ್ಟೆಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ತಮ್ಮ ಕಣ್ಣುಗಳನ್ನು ದಾನ ಮಾಡಿದ್ದಾರೆ ಮತ್ತು ಬೇರೆ ಬೇರೆ ಅಂಗಾಂಗಗಳನ್ನು ಕೂಡ ದಾನ ಮಾಡಿದ್ದಾರೆ. ಸೊ ನಾವು ಆ ದೇಹವನ್ನು ಮಣ್ಣು ಮಾಡೋಕ್ಕಿಂತನೂ ಇನ್ನೊಬ್ಬರಿಗೆ ಆರೋಗ್ಯವಂತ ಜೀವನವನ್ನು ನಡೆಸೋಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಒಳ್ಳೆ ಕೆಲಸ ಯಾವುದೂ ಇಲ್ಲ. ಸೊ ಅದನ್ನು ನಾವು ಮಾಡಿದರೆ ಸಾಕಷ್ಟು ಜನರು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾರೆ, ಅದರಷ್ಟು ಪುಣ್ಯದ ಕೆಲಸ ಯಾವುದೂ ಇಲ್ಲ ಅಂತ ಅನಿಸುತ್ತೆ.
1: ಈಗ ಮೇಡಮ್ ಈ ಕರ್ನಾಟಕ ಅಥವಾ ಭಾರತದಲ್ಲಿ ಈ ಒಂದು ಐ ಬ್ಯಾಂಕ್ಗಳು ಎಷ್ಟಿವೆ ಅದರ ಮಾಹಿತಿ?
2: ನಮ್ಮ ದೇಶದಲ್ಲಿ ಅಂದಾಜು ಅರೌಂಡ್ 800 ವರೆಗೂ ಐ ಬ್ಯಾಂಕ್ಸ್ಗಳಿದೆ. ನಮ್ಮ ಈ ನಮ್ಮ ಜಿಲ್ಲೆಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ 2 ಫಂಕ್ಷನಲ್ ಐ ಬ್ಯಾಂಕ್ಸ್ ಇದೆ, ಒಂದು KLE ಐ ಬ್ಯಾಂಕ್ ಆಗಿರ್ಬೋದು ಮತ್ತೆ ಒಂದು ಬಿಮ್ಸ್ ಟೀಚಿಂಗ್ ಹಾಸ್ಪಿಟಲ್ ಐ ಬ್ಯಾಂಕ್, ಎರಡು ನಮ್ಗೆ ಹತ್ತಿರದಲ್ಲಿರುವಂತ ಐ ಬ್ಯಾಂಕ್.
1: ಸರ್, ಈಗ ಇದರಲ್ಲಿ ಈಗ ನಾವು ಸಾರ್ವಜನಿಕರು ಯಾವ ರೀತಿ ಭಾಗವಹಿಸಬಹುದು ಅಂತ?
2: ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಮ್ಯಾಮ್. ಬರೀ ನಾವಿಲ್ಲಿ ಕೂತ್ಕೊಂಡು ಮಾತಾಡೋದ್ರಿಂದ ಡೊನೇಷನ್ ಪ್ರಕ್ರಿಯೆ ಆಗೋದಿಲ್ಲ. ಸೊ ಏನಪ್ಪ ಅಂದ್ರೆ ನಾವು ಆಸ್ ಅ ಕಾಮನ್ ಸಿಟಿಜನ್ ಸಾರ್ವಜನಿಕ ನಾವು ಏನ್ ಮಾಡಬಹುದು ಅಂದ್ರೆ, ಒಂದು, ಯು ಕ್ಯಾನ್ ಪ್ಲೆಜ್ ಯುವರ್ ಐಸ್ ಟುಡೇ, ಅಂದ್ರೆ ನೀವು ಇವತ್ತೇ ಜೀವನ ಸಾರ್ಥಕತೆ ಸಾಫ್ಟ್ವೇರ್ ನಲ್ಲಿ ವೆಬ್ಸೈಟ್ ಅಲ್ಲಿ ಓಪನ್ ಮಾಡಿ ನೀವು ಡೊನೇಷನ್ ಗೆ ನೀವು ಪ್ಲೆಜ್ ಮಾಡಿದ್ರೆ ಅದು ಫಸ್ಟ್ ಸ್ಟೆಪ್ ಆಗುತ್ತೆ. ಆಮೇಲೆ ನಿಮ್ಮ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಕುಟುಂಬದ ಸದಸ್ಯರಾಗಿರ್ಬೋದು, ನಿಮ್ ತಂದೆ ತಾಯಿ ಆಗಿರ್ಬೋದು, ನಿಮ್ಮ ಸಹೋದರ ಸಹೋದರಿಯರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅವ್ರನ್ನು ಈ ಪ್ರೋಗ್ರಾಮ್ ಅಲ್ಲಿ ಇನ್ವಾಲ್ವ್ ಆಗೋದಕ್ಕೆ ನೀವು ಮೋಟಿವೇಟ್ ಮಾಡಬಹುದು, ಅವ್ರನ್ನ ಪ್ರೇರೇಪಿಸಬಹುದು. ಆಮೇಲೆ ನೀವು ಏನ್ ಪ್ಲೆಜ್ ಮಾಡಿರ್ತೀರ ಅದನ್ನ ನಿಮ್ ಫ್ರೆಂಡ್ಸ್ ಆಮೇಲೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಗೆ ಹೇಳ್ಬೇಕು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ನೀವು ಏನಪ್ಪ ಅಂದ್ರೆ ನಿಮ್ಮ ಸುತ್ತಮುತ್ತಲಿನ ಏನಪ್ಪ ನಿಮ್ಮ ಕಾಲೋನಿ ಆಗಿರ್ಬೋದು, ನಿಮ್ಮ ಊರುಗಳಾಗಿರ್ಬೋದು, ನಿಮ್ಮ ಸ್ಕೂಲ್ ಕಾಲೇಜ್ಗಳಲ್ಲಿ ನೇತ್ರದಾನ ಪಾಕ್ಷಿಕದ ಪ್ರೋಗ್ರಾಮ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಜನರಲ್ಲಿ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡೋದನ್ನ ನೀವು ಮಾಡಬಹುದು. ಆಮೇಲೆ ಈಗ ಸದ್ಯದಲ್ಲಿ ನೀವು ರೀಲ್ಸ್ ಮಾಡಬಹುದು, ಆಮೇಲೆ ವಾಟ್ಸಪ್ ಸ್ಟೇಟಸ್ಗಳನ್ನೆಲ್ಲ ಹಾಕಿ ನೀವು ಪ್ಲೆಜ್ ಮಾಡಿದ್ದನ್ನು ನೀವು ವಾಟ್ಸಪ್ ಸ್ಟೇಟಸ್ ಹಾಕಿದ್ರೆ ನಿಮ್ಮನ್ನು ನೋಡಿ ನಿಮ್ಮ ಫ್ರೆಂಡ್ಸ್ ಕೂಡ ಮೋಟಿವೇಟ್ ಆಗಿ ಅವರು ಕೂಡ ಪ್ಲೆಜ್ ಮಾಡಬಹುದು. ಸೊ ಈ ತರ ನೀವು ಪ್ರೊಸೆಸ್ ಮಾಡೋದು. ಆಮೇಲೆ ಎಷ್ಟೊಂದ್ಸಲ ಕುಟುಂಬದವರು ದುಃಖದಲ್ಲಿರ್ತಾರೆ, ನೀವು ಅವ್ರ ಫ್ರೆಂಡ್ ಇದ್ರಂದ್ರೆ ಇಲ್ಲ ನನ್ನ ಫ್ರೆಂಡು ಡೊನೇಟ್ ಮಾಡ್ತೀನಿ ಅಂತ ಪ್ಲೆಜ್ ಮಾಡಿದ್ದಾನೆ ಅಂತ ನೀವು ಅವ್ರಿಗೆ ನೆನಪು ಮಾಡೋದಾಗಿರ್ಬೋದು, ಅಥವಾ ಈ ತರ ಜನರಲ್ಲಿ ಏನಪ್ಪ ಅಂದ್ರೆ ತಪ್ಪು ಕಲ್ಪನೆಗಳು ಏನಿದೆವಲ್ಲ ಇವುಗಳೆಲ್ಲ ಹೋಗ್ಲಾಡಿಸೋದಕ್ಕೆ ವೈಜ್ಞಾನಿಕವಾಗಿ ಈ ತರ ಎಲ್ಲ ಇದೆ ಅಂತ ಪ್ರೊಸೆಸ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದ್ರಿಂದ ನೀವು ಒಂದು ಉತ್ತಮವಾಗಿ ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ.
3: ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ಸರ್ ಹೇಳ್ದಂಗೆ ನಾವು ಅವೇರ್ನೆಸ್ ನ ಸಾಕಷ್ಟು ಮಾಧ್ಯಮಗಳ ಸಾಕಷ್ಟು ರೀತಿಯಲ್ಲಿ ನಾವು ಅದನ್ನ ಮಾಡಬಹುದು. ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಈಗಾಗಲೇ ಯಾರು ಎಷ್ಟೋ ಜನ ತಮ್ಮ ಹೆಂಗ ಮಕ್ಕಳನ್ನ ಆಕ್ಸಿಡೆಂಟ್ಲಿ ಕಳ್ಕೊಂಡಿರ್ತಾರೆ, ಅವ್ರು ತಮ್ಮ ಮಕ್ಕಳದ ಅಂಗಾಂಗಗಳನ್ನ ದಾನ ಮಾಡಿದ್ದೆ ಸಾಕಷ್ಟು ಇದನ್ನಿದ್ದಾವೆ. ಅದೇ ತರ ಯಾರು ತಮ್ಮ ಮಕ್ಕಳದ ಅಂಗಾಂಗಗಳನ್ನ ದಾನ ಮಾಡಿದಾರ ಅಥವಾ ಯಾರು ಆ ತರ ಮಾಡಿದಾರ ಅವ್ರ ಮನೆಯವ್ರಿಗೆ ಕರೆದು ಆ ದಿವಸ ಸನ್ಮಾನ ಮಾಡೋದ್ರ ಮುಖಾಂತರ, ಜೊತೆಗೆ ಅವ್ರ ಮುಖಾಂತರ ಇದರದ ಮಹತ್ವವನ್ನು ತಿಳಿಸಿ ಹೇಳೋದ್ರಿಂದ ಜನರಲ್ಲಿ ಏನು ಈಗ ಮಿತ್ಸ್ ಅಂತ ಹೇಳ್ತೀವಿ, ಸುಳ್ಳು ಏನು ತಪ್ಪು ಕಲ್ಪನೆಗಳಿದಾವೆ ಅಂತ ಹೇಳಿ ಅದನ್ನ ಹೋಗ್ಲಾಡಿಸಬಹುದು ಅಂತ ನನಗನ್ನಿಸ್ತದೆ.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಕೊನೆಯದಾಗಿ ಈ ದಿನದ ಅಂಗವಾಗಿ ಕೇಳುಗರಿಗೆ ಕೇಳಿಯೋಣ ಧ್ವನಿಯ ಮೂಲಕ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
3: ಈಗ ಒಂದು ಇದನ್ನಿದೆ ಸೇಯಿಂಗ್ ಇದೆ, ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತೇಳಿ. ಸೊ ದೇಹದಲ್ಲಿ ಕಣ್ಣು ಒಂದು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ. ಸೊ ಹಂಗಾಗಿ ನಾವು ಕೂಡ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನ ಪ್ಲೆಜ್ ಮಾಡೋ ಮುಖಾಂತರ ಆಚರಿಸೋದು, ಜೊತೆಗೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಜನರಿಗೂ ಕೂಡ ಇದರ ಬಗ್ಗೆ ಜಾಸ್ತಿ ಜಾಸ್ತಿ ಮಾಹಿತಿಯನ್ನು ತಲುಪಿಸಿ ಮ್ಯಾಕ್ಸಿಮಮ್ ಜನ ಪ್ಲೆಜ್ ಮಾಡೋದರ ಜೊತೆಗೆ ಬರೀ ಪ್ಲೆಜ್ ಮಾಡಿ ಅಲ್ಲೇ ಎಂಡ್ ಆಗಬಾರ್ದು. ಸೊ ಸರ್ ಹೇಳ್ದಂಗೆ ಅದರ ಮಾಹಿತಿ ಸಂಬಂಧಿಕರಿಗೆ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೊಟ್ಟು ಮರಣೋತ್ತರ ಕಣ್ಣುಗಳನ್ನು ದಾನ ನಾವು ಮ್ಯಾಕ್ಸಿಮಮ್ ದಾನ ಆಗುವಂಗೆ ನಾವು ನೋಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ತಮ್ಮ ವೇಣುಧ್ವನಿ ಮುಖಾಂತರ ಎಲ್ಲರಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಾವೆಲ್ಲರೂ ಕೂಡ ಈಗ ಏನು ವೇಟಿಂಗ್ ಜನ ಇದ್ದಾರೆ, ಸೊ ನಾವೆಲ್ಲರೂ ಕೂಡ ನಾವೆಲ್ಲರೂ ಸೇರಿಕೊಂಡು ಜನರಲ್ಲಿ ಇದರ ಅರಿವು ಮೂಡಿಸಿ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನೇತ್ರದಾನ ಮಾಡಿಸುವ ಮುಖಾಂತರ ಈಗೇನು ವೇಟಿಂಗ್ ಪೇಷಂಟ್ಸ್ ಇದ್ದಾರೆ ಅವ್ರಿಗೆ ನಾವು ಒಂದು ಬೆಳಕನ್ನು ಕೊಡೋಕೆ ಸಾಧ್ಯ. ಸೊ ಇವು ಎಲ್ಲರೂ ಕೂಡಿ ನಾವು ಈ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂಥೇಳಿ ತಮ್ಮ ವೇಣುಧ್ವನಿ ಮುಖಾಂತರ ನಾನು ಎಲ್ಲ ಸಾರ್ವಜನಿಕರಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.
2: ನಮ್ಮ ಸಂದೇಶ ಇಷ್ಟೇ, ನಮ್ಮ ಹತ್ರ ಎಲ್ಲರ ಹತ್ರನೂ ಎರಡು ಕಣ್ಣುಗಳಿದ್ದಾವೆ, ಆದರೆ ನೀವು ತೀರ್ಕೊಂಡ ಮೇಲೆ ನೀವು ಇಬ್ಬರು ಜನರಿಗೆ, ಎಂದು ಜಗತ್ತನೇ ನೋಡದೇ ಇರುವಂಥ ಇಬ್ಬರು ಜನರ ಅಂಧರಿಗೆ ಬೆಳಕಾಗ್ಬೋದು. ಸೊ ಮರಣಾನಂತರ ನಿಮ್ಮ ಕಣ್ಣುಗಳನ್ನು ಹೂಳದಿರಿ, ಸುಡದಿರಿ, ಅದರ ಬದಲು ದಾನವನ್ನು ಮಾಡಿ ಅಂಧರ ಬಾಳಿಗೆ ಬೆಳಕಾಗಿ ಅಂತ ಹೇಳ್ತೀವಿ.
1: ಖಂಡಿತ ಸರ್. ಇದೊಂದು ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ದಿನದ ಒಂದು ಉದ್ದೇಶ, ಮಹತ್ವ, ಜೊತೆಗೆ ಈ ಒಂದು ಕಣ್ಣು ದಾನದ ಕುರಿತು ಇಷ್ಟೊಂದು ಸರಳವಾಗಿ ಜೊತೆಗೆ ಅರ್ಥವಾಗುವ ರೀತಿಯಲ್ಲಿ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ತಮ್ಮಿಬ್ಬರಿಗೂ ಧನ್ಯವಾದಗಳು.
2: ನಮಸ್ಕಾರ. ನಮಗೂ ಕೂಡ ಧನ್ಯವಾದ.
1: ಇದುವರೆಗೂ ಪ್ರಸಾರವಾಯಿತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಹಯೋಗದಲ್ಲಿ ಕೆಎಲ್ಇ ವೇಣುಧ್ವನಿ ಪ್ರಸ್ತುತಪಡಿಸಿದಂತಹ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಮಹತ್ವ, ಉದ್ದೇಶ ಹಾಗೂ ನೇತ್ರದಾನದ ಮಹತ್ವವನ್ನು ನೀಡಿದವರು ಬೆಳಗಾವಿಯ ಜಿಲ್ಲಾ ಅಂಧತ್ವ ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ಗೀತಾ ಕಾಂಬಳೆ ಹಾಗೂ ಅಥಣಿಯ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯ ನೇತ್ರ ತಜ್ಞ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಮೇಶ್ ಹುಲ್ಕುಂದವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9099049004. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
4: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಅದು ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ ಎಸ್ ಎಮ್ ಎಸ್ ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸು ಗುಸು ಆದಂಗೆ. ಅದು ಅದಲ್ಲ, ಅದು ಇದು ಒಂದು ಮುಕ್ತವಾಗಿ ಎಲ್ಲರ ಎದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರ್ದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರ್ ಇರ್ಬೋದು, ಆಮಿರ್ ಖಾನ್ ಸಾಹೇಬರಿರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.
5: ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಕಡೂನ್ ಕೇಲಿ ಫರ್ಟಿಲಿಟಿ ಸೆಂಟರ್ ಸುರು ಝಾಲೆ ಆಹೆ. ಅತ್ಯಾಧುನಿಕ IVF ಸುವಿಧಾನಸೋಬತ್ ಸುಸಜ್ಜ ಸೆಂಟರ್ OPD ಸಾಠಿ ತಯಾರ ಆಹೆ. ಕೇಲಿ ಫರ್ಟಿಲಿಟಿ ಸೆಂಟರ್ ಮಧ್ಯೆ ಆಧುನಿಕ ಪ್ರಜನನ್ ಸೇವಾ ದೇತ ಆಹೋತ್, ಜಾಮಧ್ಯೆ ಸಮಾವಿಷ್ಟ ಆಹೆ ಪ್ರಜನನ ಔಷಧ, ಕ್ಲಿನಿಕಲ್ ಎಂಬ್ರಾಲಜಿ, ಎಂಡ್ರಾಲಜಿ ಆಣಿ ಎಂಡೋಸ್ಕೋಪಿ ಸಾಠಿ ವಿಶೇಷ OPD, 3D ಲ್ಯಾಪ್ರೋಸ್ಕೋಪಿ ಆಣಿ ಹಿಸ್ಟ್ರೋಸ್ಕೋಪಿ ಸಾರ್ಖ್ಯಾ ಅತ್ಯಾಧುನಿಕ ಎಂಡೋಸ್ಕೋಪಿ ಸೇವಾ ಸುದ್ಧಾ. ಸಮರ್ಪಿತ ಫೆಟಲ್ ಮೆಡಿಸಿನ್ ಯೂನಿಟ್ ಜಾಮಧ್ಯೆ, ಏಕ ಇನ್ಹೌಸ್ ಪೂರ್ಣವೇಳ ಸಲ್ಲಾಗಾರ ಅಶ್ನಾರ ಆಹೆ. ತಜ್ಞ ಡಾಕ್ಟರಾಂಚೀ ಟೀಮ್ ಅಸೇಲ್. ಆಮ್ಹೀ ಆಮಚ್ಯಾ ರುಗ್ಣಾಂನಾ ಸರ್ವೋತ್ತಮ ಕಾಳಜಿ ಪ್ರದಾನ ಕರಣ್ಯಾಸಾಠಿ ತತ್ಪರ ಆಹೋತ್. ಆಮಚಾ ಪತ್ತಾ: ಕೇಲಿ ಫರ್ಟಿಲಿಟಿ ಸೆಂಟರ್, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರಿ ಹಾಸ್ಪಿಟಲ್, ಆಣಿ MRC. ಫೋನ್ ನಂಬರ್ 0831255530 ಆಣಿ 2473777 ಎಕ್ಸ್ಟೆನ್ಷನ್ 1530.
6: KLE ವಿಶ್ವನಾಥ್ ಕತ್ತಿದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998933.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಸ್ನೇಹಿತರೆ, ಒಬ್ಬ ಮಹಿಳೆ ಬಾಲ್ಯದಿಂದ ಹದಿಹರೆಯ ತಾಯ್ತನ, ಮಧ್ಯ ವಯಸ್ಸು ಹಾಗೂ ವೃದ್ಧಾಪ್ಯದವರೆಗೆ ಅನೇಕ ದೈಹಿಕ ಹಾಗೂ ಮಾನಸಿಕ ಬದಲಾವಣೆಗಳನ್ನು ಅನುಭವಿಸ್ತಾ ಇರ್ತಾಳೆ. ಪ್ರತಿಯೊಂದು ಹಂತದಲ್ಲೂ ಸಹ ಆರೋಗ್ಯದ ಬಗ್ಗೆ ಸರಿಯಾದ ಅರಿವು ಹಾಗೇನೆ ಸಮಯೋಚಿತ ಕಾಳಜಿ ಕೂಡ ಬಹಳ ಮುಖ್ಯವಾಗುತ್ತೆ. ಈ ಎಲ್ಲ ವಿಷಯಗಳ ಕುರಿತು ಸಮಗ್ರ ಮಾಹಿತಿಯನ್ನ ನೀಡಲು ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಕೆಎಲ್ಇ ಫಾರ್ಮಸಿ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಭುವನೇಶ್ವರಿ ಶರಣ್ಣನವರವರು. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ತುಂಬಾ ಧನ್ಯವಾದಗಳು. ಎಲ್ಲಾ ಶ್ರೋತೃ ಮಿತ್ರರಿಗೆ ನನ್ನ ಆತ್ಮೀಯ ನಮಸ್ಕಾರಗಳು. ಮಹಿಳೆಯ ಆರೋಗ್ಯದ ಬಗ್ಗೆ ಮಾತನಾಡುವುದು ಎಂದರೆ ಕೇವಲ ರೋಗಗಳ ಬಗ್ಗೆ ಮಾತನಾಡುವುದಲ್ಲ, ಬಾಲ್ಯದಿಂದ ಹಿಡಿದು ವೃದ್ಧಾಪ್ಯದವರೆಗೆ ಮಹಿಳೆಯ ದೇಹದಲ್ಲಿ ಅನೇಕ ಸ್ವಾಭಾವಿಕ ಬದಲಾವಣೆಗಳನ್ನು ಸಂಭವಿಸುತ್ತವೆ. ಪ್ರತಿಯೊಂದು ಹಂತದಲ್ಲಿಯೂ ಆರೋಗ್ಯದ ಅಗತ್ಯತೆಗಳು ವಿಭಿನ್ನವಾಗಿರುತ್ತವೆ. ಇಂದು ನಾವು ಹದಿಹರೆಯ, ಸಂತಾನೋತ್ಪತ್ತಿ ವಯಸ್ಸು, ಗರ್ಭಧಾರಣೆ, ತಾಯ್ತನ, ಋತುಬಂಧ ಅಥವಾ ಮೆನೋಪಾಸ್ ಅಂತ ಏನು ಹೇಳ್ತೀವಿ ಅದು, ಹಾಗೂ ವೃದ್ಧಾಪ್ಯ, ಈ ಎಲ್ಲ ಹಂತಗಳ ಮಹಿಳೆಯರು ಯಾವ ರೀತಿಯ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು ಎಂಬುದನ್ನ ಸರಳವಾಗಿ ತಿಳಿದುಕೊಳ್ಳೋಣ.
0: ಮೇಡಮ್, ಈಗ ಮಹಿಳೆಯರ ಆರೋಗ್ಯ ಅಂತ ಬಂದಾಗ ಯಾಕೆ ನಾವು ಅದನ್ನ ವಿಶೇಷವಾಗಿ ನೋಡಬೇಕಾಗುತ್ತೆ? ಯಾಕಂದ್ರೆ ಪುರುಷರ ಆರೋಗ್ಯದಂತೆ ಅಲ್ವಾ ಮಹಿಳೆಯ ಆರೋಗ್ಯ ಕೂಡ? ಮಹಿಳೆಯರ ಆರೋಗ್ಯದ ಮೇಲೆ ಪ್ರತ್ಯೇಕವಾಗಿ ಮಾತನಾಡೋದು ಯಾಕೆ ಅಗತ್ಯ ಅಂತ ತಾವು ಹೇಳ್ತೀರಾ?
1: ಇದು ತುಂಬಾ ಒಳ್ಳೆ ಪ್ರಶ್ನೆ ಮೇಡಮ್. ಪುರುಷರಿಗಿಂತ ಮಹಿಳೆಯರ ದೇಹದಲ್ಲಿ ಹಾರ್ಮೋನುಗಳ ಬದಲಾವಣೆಗಳು ಹೆಚ್ಚಾಗುತ್ತವೆ. ಹದಿಹರೆಯ, ಮಾಸಿಕ ಋತುಚಕ್ರ, ಗರ್ಭಧಾರಣೆ, ಮಗುವಿನ ಹಾಲುಣಿಸುವ ಅವಧಿ, ಋತುಬಂಧ, ಹೀಗೆ ಪ್ರತಿಯೊಂದು ಹಂತವೂ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತವೆ. ಆದ್ದರಿಂದ ನಾವು ಮಹಿಳೆಯರ ಆರೋಗ್ಯವನ್ನು ಒಂದೇ ರೀತಿ ನೋಡಲು ಸಾಧ್ಯವಿಲ್ಲ. ಪ್ರತಿಯೊಂದು ಹಂತದಲ್ಲೂ ಸರಿಯಾದ ಆಹಾರ, ವ್ಯಾಯಾಮ, ಆರೋಗ್ಯ, ಅದರ ತಪಾಸಣೆ ಹಾಗೂ ಮಾನಸಿಕ ನೆಮ್ಮದಿ ಬಹಳ ಮುಖ್ಯ.
0: ಮೇಡಮ್, ಈಗ ಹದಿಹರೆಯದ ಒಂದು ವಯಸ್ಸಿನ ಮಕ್ಕಳ ಬಗ್ಗೆ ಮಾತನಾಡೋದಾದ್ರೆ, ಆ ವಯಸ್ಸಿನಲ್ಲಿ ಮಕ್ಕಳಲ್ಲಿ ಯಾವ ರೀತಿಯ ಒಂದು ಆರೋಗ್ಯ ಸಮಸ್ಯೆಗಳು ಕಂಡು ಬರುತ್ತೆ ಅಂತ?
1: ಹದಿಹರೆಯ ಎನ್ನುವುದು ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯ ಅತ್ಯಂತ ಪ್ರಮುಖ ಹಂತವಾಗಿರುತ್ತದೆ. ಈ ಸಮಯದಲ್ಲಿ ಹುಡುಗಿಯರಲ್ಲಿ ವೇಗವಾಗಿ ಬೆಳವಣಿಗೆಗಳು ಆಗುತ್ತವೆ, ಋತುಚಕ್ರ ಆರಂಭವಾಗುತ್ತದೆ, ಹಾರ್ಮೋನುಗಳಲ್ಲಿ ಬದಲಾವಣೆಗಳು ಶೀಘ್ರವಾಗಿ ಉಂಟಾಗುತ್ತವೆ. ಈ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆಗಳೆಂದರೆ ರಕ್ತಹೀನತೆ, ಅನಿಮಿಯಾ ಅಂತ ನಾವೇನು ಕರಿತೀವಿ ಅದು, ಪೌಷ್ಟಿಕ ಆಹಾರದ ಕೊರತೆ, ಋತುಚಕ್ರದ ಅಸಮರ್ಪಕತೆ ಅಥವಾ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ನಾವೇನು ಕರಿತೀವಿ ಅದು, ದೈಹಿಕ ಚಟುವಟಿಕೆಯ ಕೊರತೆ, ಪರೀಕ್ಷೆಯ ಒತ್ತಡ ಅಥವಾ ನೆಕ್ಸ್ಟ್ ಇನ್ನೊಂದಂದ್ರೆ ದೇಹದ ಮತ್ತು ರೂಪದ ಬಗ್ಗೆ ಆತಂಕ. ಈ ಸಮಯದಲ್ಲೇ ಉತ್ತಮ ಜೀವನ ಶೈಲಿಯನ್ನ ಹದಿಹರೆಯದ ವಯಸ್ಸಿನವರು ರೂಢಿಸಿಕೊಂಡರೆ ಅದು ಜೀವನ ಪೂರ್ತಿ ಅವರ ಆರೋಗ್ಯವನ್ನ ಕಾಪಾಡುತ್ತದೆ.
0: ಮೇಡಮ್, ಈಗ ಹದಿಹರೆಯದ ಮಕ್ಕಳು ರಕ್ತಹೀನತೆಯಿಂದ ಬಳಲ್ತಾ ಇರ್ತಾರೆ ಅಂತ ಹೇಳಿದ್ರಿ, ಅದು ಯಾಕೆ ಹೆಚ್ಚಾಗಿ ಕಂಡು ಬರುತ್ತೆ ಮೇಡಮ್ ರಕ್ತಹೀನತೆ ಅನ್ನುವಂಥದ್ದು?
1: ರಕ್ತಹೀನತೆ ಅಥವಾ ಅನಿಮಿಯಾ ಎನ್ನುವುದು ದೇಹದಲ್ಲಿ ಹಿಮೋಗ್ಲೋಬಿನ್ ಕಡಿಮೆಯಾದಾಗ ಕಂಡುಬರುವಂತಹ ಸಮಸ್ಯೆ. ಋತುಚಕ್ರದ ವೇಳೆ ರಕ್ತಸ್ರಾವವಾಗುವುದರಿಂದ ದೇಹದಲ್ಲಿನ ಕಬ್ಬಿನಾಂಶದ ಅಗತ್ಯ ಹೆಚ್ಚಾಗುತ್ತಾ ಹೋಗುತ್ತದೆ. ಆದರೆ ಅನೇಕ ಹುಡುಗಿಯರು ಕಬ್ಬಿನಾಂಶಯುಕ್ತ ಆಹಾರವನ್ನ ಸಾಕಷ್ಟು ಪ್ರಮಾಣದಲ್ಲಿ ಸರಿಯಾಗಿ ಸೇವಿಸುವುದಿಲ್ಲ. ಇಂತಹ ಕಂಡೀಷನ್ನಲ್ಲಿ ಈ ರಕ್ತಹೀನತೆಯ ಸಮಸ್ಯೆ ಬರುತ್ತದೆ. ರಕ್ತಹೀನತೆಯ ಲಕ್ಷಣಗಳು ಅಂದರೆ ಸದಾ ಆಯಾಸ, ಸುಸ್ತು, ತಲೆ ಸುತ್ತು, ಗಮನೀಕರಿಸಲು ಕಷ್ಟ ಅಥವಾ ಕಾನ್ಸಂಟ್ರೇಷನ್ ಮಾಡುವುದು ಕಷ್ಟ, ಚರ್ಮ ಬಿಳುಪಾಗುವುದು, ಮೆಟ್ಟಿಲೇರುವಾಗ ಉಸಿರಾಟದ ತೊಂದರೆ. ಒಳ್ಳೆಯ ವಿಷಯವೇನೆಂದರೆ ನಾವು ರಕ್ತಹೀನತೆಯನ್ನು ತಡೆಯಬಹುದು. ಸೊಪ್ಪುಗಳು, ರಾಗಿ, ಬೆಲ್ಲ, ಖರ್ಜೂರ, ಬೇಳೆಕಾಳುಗಳು, ಹಸಿರು ತರಕಾರಿಗಳು ಹಾಗೂ ವೈದ್ಯರ ಸಲಹೆಯಂತೆ ಕಬ್ಬಿಣದ ಮಾತ್ರೆಗಳನ್ನು ತೆಗೆದುಕೊಳ್ಳಬಹುದು. ಇದರ ಜೊತೆಗೆ ನಾವು ನೆಲ್ಲಿಕಾಯಿ, ಕಿತ್ತಳೆ, ನಿಂಬೆಹಣ್ಣು, ಸೀಬೆಹಣ್ಣು ಮುಂತಾದ ವಿಟಮಿನ್ ಸಿ ಹೆಚ್ಚು ಇರುವ ಆಹಾರಗಳನ್ನು ಸೇವಿಸಬೇಕು. ಈ ಆಹಾರಗಳು ಅಥವಾ ವಿಟಮಿನ್ ಸಿ ಕಬ್ಬಿನ ಅಂಶವನ್ನು ನಮ್ಮ ದೇಹದಲ್ಲಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ.
0: ಮೇಡಮ್, ಇನ್ನು ಋತುಚಕ್ರದ ಬಗ್ಗೆ ಮಾತನಾಡೋದಾದ್ರೆ, ಬಹಳಷ್ಟು ಹುಡುಗಿಯರು ಋತುಚಕ್ರ ಅಂದ ತಕ್ಷಣ ಮುಜುಗರ ಪಟ್ಕೊಳ್ತಾ ಇರ್ತಾರೆ. ಈ ಒಂದು ಋತುಚಕ್ರದ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳು, ಹಾಗೇನೆ ಈ ಒಂದು ಋತುಚಕ್ರದ ಸಮಯದಲ್ಲಿ ಯಾವ ಮುನ್ನೆಚ್ಚರಿಕೆಗಳನ್ನ ಪಾಲಿಸಬೇಕು ಅಂತ ತಾವು ಹೇಳ್ತೀರಾ?
1: ಮೊದಲನೆಯದಾಗಿ ಹೇಳಬೇಕಂದ್ರೆ ಋತುಚಕ್ರ ಎನ್ನುವುದು ಒಂದು ರೋಗ ಅಲ್ಲ, ಇದು ಪ್ರತಿಯೊಬ್ಬ ಮಹಿಳೆಯ ಜೀವನದಲ್ಲಿ ನಡೆಯುವ ಒಂದು ಸಹಜ ಕ್ರಿಯೆ. ಇದರ ಬಗ್ಗೆ ಯಾವುದೇ ನಾಚಿಕೆ ಅಥವಾ ಭಯ ಇರಬಾರದು. ಸ್ವಚ್ಛವಾದ ಸ್ಯಾನಿಟರಿ ಪ್ಯಾಡ್ಗಳು, ಮ್ಯಾನ್ಸ್ಟ್ರುವಲ್ ಕಪ್ ಅಥವಾ ವೈದ್ಯರ ಸಲಹೆಯಂತೆ ಸೂಕ್ತ ಸಾಧನಗಳನ್ನು ಬಳಸಬೇಕು. ಅವನ್ನು ಸರಿಯಾದ ಸಮಯಕ್ಕೆ ಬದಲಾಯಿಸಬೇಕು, ಇಲ್ಲಾಂದರೆ ಇನ್ಫೆಕ್ಷನ್ ಆಗುವ ಸಾಧ್ಯತೆಗಳು ಇರುತ್ತದೆ. ವೈಯಕ್ತಿಕ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು. ಅತಿಯಾದ ನೋವು, ಅತಿಯಾದ ರಕ್ತಸ್ರಾವ ಅಥವಾ ಹಲವಾರು ತಿಂಗಳುಗಳವರೆಗೆ ಋತುಚಕ್ರ ಬಾರದಿದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ಪೋಷಕರು ಮತ್ತು ಶಿಕ್ಷಕರು ಕೂಡ ಈ ವಿಷಯದ ಬಗ್ಗೆ ಮುಕ್ತವಾಗಿ ಮಾತನಾಡುವ ವಾತಾವರಣವನ್ನು ನಿರ್ಮಿಸಬೇಕು.
2: ಮೇಡಮ್, ಈಗ ಇತ್ತೀಚಿನ ದಿನಗಳಲ್ಲಿ ಈ ಒಂದು HPV ಲಸಿಕೆಯ ಬಗ್ಗೆ ಸಾಕಷ್ಟು ಒಂದು ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ. ಹಾಗಿದ್ರೆ ಇದರ ಮಹತ್ವ ಏನು ಮೇಡಮ್?
1: ಇದೊಂದು ತುಂಬಾ ಮುಖ್ಯವಾದ ವಿಷಯವಾಗಿರುತ್ತದೆ. HPV ಎಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಈ ವೈರಸ್ ಮುಂದೆ ಗರ್ಭಕಂಠದ ಕ್ಯಾನ್ಸರ್ಗೆ ಮಹಿಳೆಯರಲ್ಲಿ ಇದು ಕಾರಣವಾಗುತ್ತದೆ. ಸರಿಯಾದ ವಯಸ್ಸಿನಲ್ಲಿ ಅಂದರೆ ಮದುವೆಗಿಂತ ಮುಂಚೆ ಅಥವಾ ಹದಿಹರೆಯದ ವಯಸ್ಸಿನಲ್ಲಿ ಈ ಲಸಿಕೆಯನ್ನು HPV ಲಸಿಕೆಯನ್ನು ಕೊಟ್ಟರೆ ನಾವು ಗರ್ಭಕಂಠದ ಕ್ಯಾನ್ಸರ್ ಅನ್ನು ಅದರ ಅಪಾಯವನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡಬಹುದು. ಆದ್ದರಿಂದ ನಾನು ವಿಶೇಷವಾಗಿ ವಿನಂತಿ ಮಾಡುವುದೇನೆಂದರೆ ಎಲ್ಲಾ ಪೋಷಕರು ತಮ್ಮ ಹೆಣ್ಣು ಮಕ್ಕಳಿಗೆ ವೈದ್ಯರ ಸಲಹೆಯಂತೆ ಈ ಲಸಿಕೆಯನ್ನು ನೀಡುವ ಬಗ್ಗೆ ಗಮನಹರಿಸಬೇಕು. ರೋಗ ಬಂದ ನಂತರ ಚಿಕಿತ್ಸೆ ಪಡೆಯುವುದಕ್ಕಿಂತ ರೋಗ ಬರದಂತೆ ತಡೆಯುವುದು ಬಹಳ ಉತ್ತಮ.
2: ಮೇಡಮ್, ಈಗ ಹದಿಹರೆಯದ ಮಕ್ಕಳ ಒಂದು ಆಹಾರದ ಬಗ್ಗೆ ಮಾತನಾಡುವುದಾದ್ರೆ ಆ ವಯಸ್ಸಿನಲ್ಲಿ ಆಹಾರದ ಮಹತ್ವ ಎಷ್ಟಿದೆ ಮೇಡಮ್?
1: ಇದು ಅತ್ಯಂತ ಮಹತ್ವದ ವಿಷಯ. ಹದಿಹರೆಯದಲ್ಲಿ ದೇಹದ ಬೆಳವಣಿಗೆ ವೇಗವಾಗಿ ನಡೆಯುವುದರಿಂದ ಪೌಷ್ಟಿಕ ಆಹಾರದ ಅಗತ್ಯ ತುಂಬಾ ಇರುತ್ತದೆ. ಪ್ರತಿದಿನ ಹಣ್ಣುಗಳು, ತರಕಾರಿಗಳು, ಹಾಲು ಅಥವಾ ಕ್ಯಾಲ್ಸಿಯಂ ಯುಕ್ತ ಆಹಾರ, ಬೇಳೆಕಾಳುಗಳು, ಧಾನ್ಯಗಳು ಹಾಗೂ ಸಾಕಷ್ಟು ನೀರನ್ನು ಕೂಡ ಸೇವಿಸಬೇಕು. ಜಂಕ್ ಫುಡ್, ಪ್ಯಾಕೇಜ್ಡ್ ಫುಡ್, ತಂಪು ಪಾನೀಯಗಳು ಅಥವಾ ಅತಿಯಾಗಿ ಸಂಸ್ಕರಿಸಿದ ಆಹಾರಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು.
2: ಮೇಡಮ್, ಈಗ ಈ ಒಂದು ಹದಿಹರೆಯದ ಹುಡುಗಿಯರಿಗೆ ತಮ್ಮ ಒಂದು ಸಂದೇಶ ಅನ್ನೋದಾದರೆ ಯಾವ ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಇದ್ರ ಬಗ್ಗೆ ಹೇಳಬೇಕಂದ್ರೆ ಹದಿಹರೆಯವೇ ಆರೋಗ್ಯಕರ ಜೀವನದ ಒಂದು ಅಡಿಪಾಯ ಅಂತ ನಾವು ಹೇಳ್ಬೋದು. ಸರಿಯಾದ ಆಹಾರ, ನಿಯಮಿತ ವ್ಯಾಯಾಮ, ಉತ್ತಮ ನಿದ್ರೆ, ವೈಯಕ್ತಿಕ ಸ್ವಚ್ಛತೆ ಹಾಗೂ ಸಮಯಕ್ಕೆ ಸರಿಯಾದ ವೈದ್ಯಕೀಯ ಸಲಹೆ, ಇವು ನಮಗೆ ಜೀವನ ಪೂರ್ತಿ ಆರೋಗ್ಯವನ್ನು ಕಾಪಾಡುವ ಅತ್ಯುತ್ತಮ ಹೂಡಿಕೆ ಅಂತ ನಾವು ಹೇಳಬಹುದು. ಇಂದು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದರೆ ನಾಳೆ ನಿಮ್ಮ ಭವಿಷ್ಯ ಇನ್ನಷ್ಟು ಸುಂದರವಾಗಿರುತ್ತದೆ ಅಂತ ನಾನು ಹದಿಹರೆಯದ ವಯಸ್ಸಿನ ಹುಡುಗಿಯರಿಗೆ ಹೇಳಬಯಸುತ್ತೇನೆ.
2: ಮೇಡಮ್, ಈಗ ತುಂಬಾ ಸಾಮಾನ್ಯವಾಗಿ ಕೇಳಿ ಬರುವಂತ ಒಂದು ಸಾಮಾನ್ಯ ಸಮಸ್ಯೆ ಅಂದ್ರೆ PCOS, ಇದು ಏನು ಮೇಡಮ್, ಇದರ ಲಕ್ಷಣಗಳೇನು, ಮತ್ತೆ ಯಾಕೆ ಇತ್ತೀಚಿನ ಯುವತಿಯರಲ್ಲಿ ಈ ಒಂದು ಸಮಸ್ಯೆ ಹೆಚ್ಚಾಗಿ ಕಾಣ್ತಾ ಇದೆ ಅಂತ?
1: PCOS ಎಂದರೆ ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್. ಇದು ಸಂತಾನೋತ್ಪತ್ತಿ ವಯಸ್ಸಿನ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಹಾರ್ಮೋನ್ ಸಂಬಂಧಿತ ಸಮಸ್ಯೆಯಾಗಿದೆ. ಇದರಲ್ಲಿ ಋತುಚಕ್ರ ಅನಿಯಮಿತವಾಗುವುದು, ಮುಖದಲ್ಲಿ ಮೊಡವೆಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತವೆ, ಅನಗತ್ಯ ಕೂದಲು ಮುಖದ ಮೇಲೆ ಬೆಳೆಯೋದು, ತೂಕ ಹೆಚ್ಚಾಗುವುದು ಹಾಗೂ ಕೆಲವರಿಗೆ ಗರ್ಭಧಾರಣೆಯಲ್ಲೂ ಕೂಡ ತೊಂದರೆ ಉಂಟಾಗಬಹುದು. ಆದರೆ PCOS ಇದೆ ಅಂದ ಮಾತ್ರಕ್ಕೆ ಭಯಪಡುವ ಅವಶ್ಯಕತೆ ಏನಿಲ್ಲ. ಸರಿಯಾದ ಆಹಾರ ಪದ್ಧತಿ, ನಿಯಮಿತ ವ್ಯಾಯಾಮ, ತೂಕ ನಿಯಂತ್ರಣ, ಸಾಕಷ್ಟು ನಿದ್ರೆ ಹಾಗೂ ವೈದ್ಯರ ಸಲಹೆಯಂತೆ ಸರಿಯಾದ ಚಿಕಿತ್ಸೆಯನ್ನು ಪಡೆದರೆ ಇದನ್ನು ಯಶಸ್ವಿಯಾಗಿ ನಿಯಂತ್ರಿಸಬಹುದು. ಇಂದಿನ ಊಟದ ಕ್ರಮ ಹಾಗೂ ಆಲಸಿ, ಸೆಡೆಂಟ್ರಿ ಲೈಫ್ ಸ್ಟೈಲ್ದಿಂದಾಗಿ ಹೆಚ್ಚಾಗಿ ಈ ಸಮಸ್ಯೆ ಕಂಡುಬರುತ್ತದೆ. ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಪಡೆಯದಿದ್ದರೆ ಮುಂದಿನ ದಿನಗಳಲ್ಲಿ ಮಧುಮೇಹ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯ ಹೆಚ್ಚಾಗಬಹುದು.
2: ಮೇಡಮ್, ಈಗ ಅನೇಕ ಮಹಿಳೆಯರು ಅವರಿಗೆ ಒಂದು ಋತುಚಕ್ರ ಸರಿಯಾಗಿ ಆಗ್ತಾ ಇದ್ರೆ, ಅಂದ್ರೆ ಅನಿಯಮಿತವಾಗಿ ಒಂದು ಋತುಚಕ್ರ ಆಗ್ತಾ ಇದ್ರೆ, ಜೊತೆಗೆ ನೋವೇನಾದ್ರು ಕಾಣಿಸ್ಕೊಂಡ್ರೆ ಅವರು ನಿರ್ಲಕ್ಷ್ಯ ಮಾಡ್ತಾ ಇರ್ತಾರೆ, ಇದು ಸರಿನಾ?
1: ಕೆಲವೊಮ್ಮೆ ಒಂದು ಅಥವಾ ಎರಡು ದಿನಗಳ ವ್ಯತ್ಯಾಸ ಸಹಜವಾಗ್ತದೆ. ಆದರೆ ಹಲವಾರು ತಿಂಗಳ ಋತುಚಕ್ರವಾಗದಿದ್ರೆ, ತುಂಬಾ ಹೆಚ್ಚು ರಕ್ತಸ್ರಾವ ಆಗ್ತಾ ಇದ್ರೆ, ಅತೀ ನೋವು ಕಂಡು ಬಂದರೆ ಅಥವಾ ತುಂಬಾ ಕಡಿಮೆ ಅವಧಿಯಲ್ಲಿ ಮತ್ತೆ ಮತ್ತೆ ಋತುಚಕ್ರವಾಗ್ತಾ ಇದ್ರೆ ವೈದ್ಯರನ್ನ ಸಂಪರ್ಕಿಸುವುದು ಒಳ್ಳೆಯದು. ಇದು PCOS, ಥೈರಾಯ್ಡ್ ಸಮಸ್ಯೆ ಮತ್ತು ಹಾರ್ಮೋನುಗಳ ಅಸಮತೋಲನ ಅಥವಾ ಇಂಬ್ಯಾಲೆನ್ಸ್ ಅಥವಾ ಇತರ ಆರೋಗ್ಯ ಸಮಸ್ಯೆಗಳ ಲಕ್ಷಣವಾಗಿರಬಹುದು.
2: ಮೇಡಮ್, ಈಗ ಮದುವೆಯಾದ ನಂತರ ಮಗುವಿನ ಬಗ್ಗೆ ಯೋಚಿಸುವಂತಹ ದಂಪತಿಗಳು, ಅಂದ್ರೆ ಗರ್ಭಧಾರಣೆಗೆ ಯೋಚನೆ ಮಾಡ್ತಾ ಇರುವಂತಹ ದಂಪತಿಗಳಿಗೆ ತಾವು ಯಾವ ಸಲಹೆಯನ್ನ ನೀಡ್ತೀರಾ?
1: ಗರ್ಭಧಾರಣೆಯ ಆರೋಗ್ಯ ಗರ್ಭವಾದ ನಂತರವಲ್ಲ, ಅದಕ್ಕೂ ಮುಂಚೆಯಿಂದಲೇ ಆರಂಭವಾಗಬೇಕು. ಮಾಡಬೇಕು. ಗರ್ಭಧಾರಣೆಗೆ ಸರಿಯಾಗಿ ಯೋಜನೆಯನ್ನ ಮುಂಚೆಯೇ ಮಹಿಳೆಯರು ಮಾಡಿಕೊಳ್ಳಬೇಕು. ಸಮತೋಲನಯುಕ್ತ ಪೌಷ್ಟಿಕ ಆಹಾರವನ್ನ ಸೇವಿಸಬೇಕು. ದೇಹದ ತೂಕವನ್ನ ಆರೋಗ್ಯಕರ ಮಟ್ಟದಲ್ಲಿ ಕಾಯ್ದುಕೊಳ್ಳಬೇಕು. ವೈದ್ಯರ ಸಲಹೆಯಂತೆ ಫೋಲಿಕ್ ಆಸಿಡ್ ಮಾತ್ರೆಗಳನ್ನ ಆರಂಭಿಸಬೇಕು. ಮಧುಮೇಹ, ರಕ್ತದೊತ್ತಡ ಅಥವಾ ಥೈರಾಯ್ಡ್ ಇದ್ದರೆ ಅವುಗಳನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಧೂಮಪಾನ, ಮದ್ಯಪಾನ ಇತರ ವ್ಯಸನಗಳಿಂದ ದೂರವಿರಬೇಕು. ಇದು ತುಂಬಾ ಮುಖ್ಯ ವಿಷಯ. ಅಗತ್ಯವಿರುವ ಲಸಿಕೆಗಳನ್ನ ಸರಿಯಾದ ಸಮಯದಲ್ಲಿ ಪಡೆದುಕೊಳ್ತಾ ಇರಬೇಕು. ಗರ್ಭಧಾರಣೆಗೆ ಮುನ್ನ ವೈದ್ಯರ ಸಲಹೆ ಪಡೆಯುವುದು ಅತ್ಯುತ್ತಮ. ಆರೋಗ್ಯವಂತ ತಾಯಿಯೇ ಆರೋಗ್ಯವಂತ ಮಗುವಿಗೆ ಜನ್ಮ ನೀಡಲು ಸಾಧ್ಯ. ಆದ್ದರಿಂದ ಮಹಿಳೆ ಗರ್ಭಧಾರಣೆಯ ಮುಂಚೆ ವೈದ್ಯರನ್ನ ಒಂದು ಸಾರಿ ಸಂಪರ್ಕಿಸುವುದು ತುಂಬಾ ಮುಖ್ಯ.
2: ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ವಿರಾಮದ ನಂತರ ಮತ್ತೆ ಪ್ರಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಜೀವನದ ವಿವಿಧ ಹಂತಗಳಲ್ಲಿ ಮಹಿಳೆಯ ಆರೋಗ್ಯ ಈ ವಿಷಯದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ. ಬೆಳಗಾವಿಯ ಕೆಎಲ್ಇ ಫಾರ್ಮಸಿ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಭುವನೇಶ್ವರಿ ಶರಣ್ಣವರು. ಮೇಡಮ್, ಇನ್ನು ಗರ್ಭಧಾರಣೆಯ ಒಂದು ಅವಧಿಯಲ್ಲಿ ಮಹಿಳೆಯರು ಯಾವ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ಅನುಸರಿಸಬೇಕು ಅಂತ?
2: ಗರ್ಭಧಾರಣೆ ಎನ್ನುವುದು ಮಹಿಳೆಯ ಜೀವನದ ಅತ್ಯಂತ ಸಂತೋಷದ ಕ್ಷಣಗಳಲ್ಲಿ ಒಂದು. ಆದರೆ ಈ ಅವಧಿಯಲ್ಲಿ ನಿಯಮಿತ ವೈದ್ಯಕೀಯ ತಪಾಸಣೆಯನ್ನು ಹೆಚ್ಚಾಗಿ ಮಹಿಳೆಯರು ಕಡೆಗಣಿಸ್ತಾರೆ. ಹಾಗೆ ಮಾಡಬಾರ್ದು. ಸಮಯಕ್ಕೆ ಸರಿಯಾಗಿ ವೈದ್ಯಕೀಯ ತಪಾಸಣೆಯನ್ನು ಮಾಡಿಸಿಕೊಳ್ತಾ ಇರಬೇಕು. ಕಬ್ಬಿನಾಂಶ, ಕ್ಯಾಲ್ಶಿಯಂ ಹಾಗೂ ಪ್ರೋಟೀನ್ಯುಕ್ತ ಆಹಾರ ವನ್ನ ಸೇವಿಸ್ತಾ ಇರಬೇಕು. ಹಣ್ಣುಗಳು, ತರಕಾರಿಗಳು ಹಾಗೂ ಸಾಕಷ್ಟು ನೀರನ್ನ ಸೇವಿಸಬೇಕು. ವೈದ್ಯರ ಸಲಹೆಯಂತೆ ಸಣ್ಣ ಪುಟ್ಟ ವ್ಯಾಯಾಮ ಅಥವಾ ನಡಿಗೆಯನ್ನ ಮಾಡಬೇಕು. ಸಾಕಷ್ಟು ವಿಶ್ರಾಂತಿಯನ್ನ ಪಡೆಯಬೇಕು. ವೈದ್ಯರು ಸೂಚಿಸಿದ ಮಾತ್ರೆಗಳು ಮತ್ತು ಪೂರಕ ಆಹಾರಗಳನ್ನ ತಪ್ಪದೇ ಸೇವಿಸಬೇಕು. ಅಷ್ಟೇ ಅಲ್ಲ, ಕುಟುಂಬದ ಸದಸ್ಯರು ಕೂಡ ಗರ್ಭಿಣಿಗೆ ಪ್ರೀತಿ, ಕಾಳಜಿ ಮತ್ತು ಮಾನಸಿಕ ಬೆಂಬಲ ನೀಡುವುದು ಬಹಳ ಮುಖ್ಯವಾಗುತ್ತದೆ.
1: ಮೇಡಮ್, ಈಗ ಮಗು ಹುಟ್ಟಿದ ನಂತರ ತಾಯಿಯ ಆರೋಗ್ಯಕ್ಕೂ ಅಷ್ಟೇ ಮಹತ್ವ ಇದೆ. ಹಾಗಾಗಿ ಮಗುವಿನ ಜನನದ ನಂತರ ಸ್ತನಪಾನದ ಮಹತ್ವ ಏನು ಅಂತ?
2: ತಾಯಿಯ ಹಾಲು ಮಗುವಿಗೆ ಪ್ರಕೃತಿಯ ಅತ್ಯಮೂಲ್ಯ ಕೊಡುಗೆ, ಇದೆಲ್ಲ ನಮಗೆ ಗೊತ್ತೇ ಇದೆ. ಮೊದಲ 6 ತಿಂಗಳು ಮಗುವಿಗೆ ತಾಯಿಯ ಹಾಲೇ ಅತ್ಯುತ್ತಮ ಆಹಾರ. ಇದರಲ್ಲಿ ಮಗುವಿನ ಬೆಳವಣಿಗೆಗೆ ಬೇಕಾದ ಎಲ್ಲಾ ಪೋಷಕಾಂಶಗಳು ಹಾಗೂ ಸೋಂಕುಗಳಿಂದ ರಕ್ಷಿಸುವ ಪ್ರತಿರೋಧಕ ಶಕ್ತಿಯ ಅಂಶಗಳಿವೆ. ತಾಯಿಗೂ ಸ್ತನ್ಯಪಾನದಿಂದ ಅನೇಕ ಪ್ರಯೋಜನಗಳಿವೆ. ಇದು ಹೆರಿಗೆಯ ನಂತರ ದೇಹ ಬೇಗ ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಹಾಗೂ ಮುಂದಿನ ದಿನಗಳಲ್ಲಿ ಸ್ತನ ಕ್ಯಾನ್ಸರ್ ಮತ್ತು ಅಂಡಾಶಯದ ಕ್ಯಾನ್ಸರ್ ಅನ್ನು ಕಡಿಮೆ ಮಾಡಲು ಕೂಡ ಸಹಕಾರಿ ಮಾಡುತ್ತದೆ.
1: ಮೇಡಮ್, ಈಗ ಕುಟುಂಬ ಯೋಜನೆ ಅಥವಾ ಗರ್ಭ ನಿರೋಧಕ ವಿಧಾನಗಳ ಬಗ್ಗೆ ಇನ್ನು ಹಲವರಿಗೆ ಮುಕ್ತವಾಗಿ ಅದರ ಬಗ್ಗೆ ಮಾತನಾಡೋದಕ್ಕೆ ಮುಜುಗರ ಅಂತ ಇದೆ. ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ?
2: ಕುಟುಂಬ ಯೋಜನೆ ಎನ್ನುವುದು ಕೇವಲ ಮಕ್ಕಳ ಸಂಖ್ಯೆಯನ್ನ ನಿಯಂತ್ರಿಸುವುದಷ್ಟೇ ಅಲ್ಲ, ಇದು ತಾಯಿ ಮತ್ತು ಮಗುವಿನ ಆರೋಗ್ಯವನ್ನು ಕಾಪಾಡುವ ಒಂದು ಪ್ರಮುಖ ಕ್ರಮ. ಇಂದು ಸುರಕ್ಷಿತ ಹಾಗೂ ಪರಿಣಾಮಕಾರಿ ಗರ್ಭ ನಿರೋಧಕ ವಿಧಾನಗಳು ಸಾಕಷ್ಟು ಲಭ್ಯವಿವೆ. ಯಾವ ವಿಧಾನ ಸೂಕ್ತ ಎಂಬುದನ್ನು ವೈದ್ಯರ ಸಲಹೆಯಂತೆ ಆಯ್ಕೆ ಮಾಡಿಕೊಳ್ಳಬೇಕು. ವಿಶೇಷವಾಗಿ ಕಾಂಡೋಮ್ಗಳು ಅನಗತ್ಯ ಗರ್ಭಧಾರಣೆಯನ್ನು ತಡೆಯುವುದರ ಜೊತೆಗೆ ಲೈಂಗಿಕವಾಗಿ ಹರಡುವ ಸೋಂಕುಗಳ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತವೆ.
1: ಮೇಡಮ್, ಈಗ ಮಹಿಳೆಗೆ ಹೀಗೆ ಒಂದು ದೈಹಿಕ ಆರೋಗ್ಯ ಎಷ್ಟು ಮುಖ್ಯನೋ ಅದೇ ರೀತಿ ಮಾನಸಿಕ ಆರೋಗ್ಯ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಅಂತಹ ಸಂದರ್ಭದಲ್ಲಿ ಅವಳ ಒಂದು ಮಾನಸಿಕ ಆರೋಗ್ಯದ ಮಹತ್ವದ ಕುರಿತು ಮಾತನಾಡೋದಾದ್ರೆ?
2: ನೀವು ಹೇಳುವುದು ತುಂಬಾ ಸರಿಯಾಗಿದೆ. ಮಾನಸಿಕ ಆರೋಗ್ಯವು ದೈಹಿಕ ಆರೋಗ್ಯದಷ್ಟೇ ಮುಖ್ಯ. ಇಂದಿನ ಮಹಿಳೆ ಮನೆಯ ಜವಾಬ್ದಾರಿ, ಉದ್ಯೋಗ, ಮಕ್ಕಳ ಆರೋಗ್ಯ ಹಾಗೂ ಸಾಮಾಜಿಕ ಹೊಣೆಗಾರಿಕೆಗಳನ್ನು ಸಮತೋಲನಗೊಳಿಸುತ್ತಾಳೆ. ಈ ಎಲ್ಲದರ ನಡುವೆ ತನ್ನ ಆರೋಗ್ಯವನ್ನು ಮರೆತು ಬಿಡುವುದು ಸಾಮಾನ್ಯ. ಒತ್ತಡ, ಆತಂಕ, ಖಿನ್ನತೆ ಅಥವಾ ಆಯಾಸ ಕಂಡುಬಂದರೆ ಅದನ್ನು ನಿರ್ಲಕ್ಷಿಸಬಾರದು. ಕುಟುಂಬದವರೊಂದಿಗೆ ಮಾತನಾಡಬೇಕು. ಆಪ್ತ ಸ್ನೇಹಿತರ ಸಲಹೆ ಪಡೆಯಬೇಕು. ಅಗತ್ಯವಿದ್ದರೆ ಮನೋವೈದ್ಯರ ಅಥವಾ ತಜ್ಞರ ಸಲಹೆ ಪಡೆಯಬೇಕು. ಸಹಾಯ ಕೇಳುವುದು ದುರ್ಬಲತೆಯಲ್ಲ, ಅದು ಪ್ರಬುದ್ಧತೆಯ ಒಂದು ಲಕ್ಷಣ.
1: ಮೇಡಮ್, ಈಗ ತಾವು ಯುವತಿಯರಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಋತುಚಕ್ರದ ಬಗ್ಗೆ, ಹಾಗೆ PCOS ಬಗ್ಗೆ, ಗರ್ಭಧಾರಣೆಯ ಬಗ್ಗೆ, ಗರ್ಭಧಾರಣೆಯ ನಂತರ ಮಗುವಾದ ನಂತರ ಸ್ತನಪಾನದ ಮಹತ್ವದ ಬಗ್ಗೆ ತಿಳಿಸಿಕೊಟ್ರಿ. ಈಗ ಈ ಯುವತಿಯರಿಗೆ ತಮ್ಮ ಸಂದೇಶ ಅನ್ನೋದಾದ್ರೆ ಯಾವ ಸಂದೇಶವನ್ನ ನೀಡ್ತೀರಾ?
2: ನನ್ನ ಸಂದೇಶ ತುಂಬಾ ಸರಳವಾಗಿದೆ. ಆರೋಗ್ಯವನ್ನು ಅನಾರೋಗ್ಯ ಬಂದ ನಂತರನೇ ನೆನಪಿಸಿಕೊಳ್ಳಬೇಡಿ. ಪ್ರತಿದಿನ ಉತ್ತಮ ಆಹಾರ ಸೇವಿಸಿ, ನಿಯಮಿತವಾಗಿ ವ್ಯಾಯಾಮ ಮಾಡಿ, ಸಾಕಷ್ಟು ನಿದ್ರೆ ಮಾಡಿ, ನಿಮ್ಮ ಮನಸ್ಸಿಗೂ ಕೂಡ ವಿಶ್ರಾಂತಿಯನ್ನ ನೀಡಿ, ಯಾವುದೇ ಆರೋಗ್ಯ ಸಮಸ್ಯೆಯನ್ನ ನಿರ್ಲಕ್ಷಿಸದೆ ವೈದ್ಯರನ್ನ ಸಂಪರ್ಕಿಸಿ. ನೆನಪಿರಲಿ, ಆರೋಗ್ಯವಂತ ಮಹಿಳೆಯೇ ಆರೋಗ್ಯವಂತ ಕುಟುಂಬದ ಅಡಿಪಾಯ. ಆರೋಗ್ಯವಂತ ಕುಟುಂಬವೇ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಕಾರಣವಾಗುತ್ತದೆ.
1: ಮೇಡಮ್, ಈಗ ಪ್ರತಿಯೊಂದು ಮಹಿಳೆಯ ಜೀವನದಲ್ಲಿ ಒಂದು ಸಹಜವಾಗಿ ಬರುವ ಮತ್ತೊಂದು ಪ್ರಮುಖ ಹಂತ ಅಂದ್ರೆ ಅದು ಋತುಬಂಧ ಅಥವಾ ಮೆನೋಪಾಸ್. ಈ ಕುರಿತು ಋತುಬಂಧ ಅಂದ್ರೆ ಏನು ಅಂತ?
2: ಋತುಬಂಧವು ಅಥವಾ ಮೆನೋಪಾಸ್ ಎಂಬುದು ಮಹಿಳೆಯರ ಜೀವನದಲ್ಲಿ ಸಂಭವಿಸುವ ಇನ್ನೊಂದು ಸಹಜ ಜೈವಿಕ ಪ್ರಕ್ರಿಯೆ. ಇದು ಕೂಡ ಯಾವುದೇ ಒಂದು ರೋಗ ಅಲ್ಲ. ಇದಕ್ಕೆ ಆತಂಕವಾಗುವ ಅವಶ್ಯಕತೆ ಏನಿಲ್ಲ. ಸಾಮಾನ್ಯವಾಗಿ 45-55 ವರ್ಷದ ನಡುವಿನ ವಯಸ್ಸಿನಲ್ಲಿ ಋತುಚಕ್ರ ಶಾಶ್ವತವಾಗಿ ನಿಲ್ಲುತ್ತದೆ. ಇದನ್ನು ಋತುಬಂಧ ಎಂದು ಕರೆಯಲಾಗುತ್ತದೆ. ಮೊದಲನೆಯದಾಗಿ ನಾನು ಹೇಳಬೇಕೆಂದಿರುವುದು ಏನೆಂದರೆ, ಈಗಾಗಲೇ ಹೇಳಿದಂತೆ ಋತುಬಂಧ ಅನ್ನುವುದು ಒಂದು ರೋಗವಲ್ಲ, ಇದು ಮಹಿಳೆಯ ಜೀವನದ ಒಂದು ಹೊಸ ಹಂತದ ಆರಂಭ. ಆದರೆ ಈ ಸಮಯದಲ್ಲಿ ಹಾರ್ಮೋನುಗಳಲ್ಲಿ ಉಂಟಾಗುವ ಬದಲಾವಣೆಗಳಿಂದ ಮಹಿಳೆಯರು ಕೆಲವು ದೈಹಿಕ ಹಾಗೂ ಮಾನಸಿಕ ಸಮಸ್ಯೆಗಳನ್ನು ಎದುರಿಸ್ತಾರೆ.
1: ಮೇಡಮ್, ಈಗ ತಾವು ಹೇಳಿದ್ರಿ ದೈಹಿಕ ಹಾಗೂ ಮಾನಸಿಕ ಸಮಸ್ಯೆಗಳನ್ನು ಎದುರಿಸ್ತಾರೆ ಅಂತ, ಈ ಒಂದು ಋತುಬಂಧದ ಸಮಯದಲ್ಲಿ ಸಾಮಾನ್ಯವಾಗಿ ಯಾವ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂತ?
2: ಮಹಿಳೆಯರಿಗೆ ಋತುಬಂಧದ ಸಮಯದಲ್ಲಿ ಕಂಡುಬರುವ ಲಕ್ಷಣಗಳೆಂದರೆ, ಹಠಾತ್ತನೆ ದೇಹದಲ್ಲಿ ಉಷ್ಣತೆ ಹೆಚ್ಚಾದಂತೆ ಅನುಭವ ಆಗುವುದು, ರಾತ್ರಿ ವೇಳೆ ಅಧಿಕವಾಗಿ ಬೆವರುವುದು, ನಿದ್ರೆಯ ತೊಂದರೆ, ಮನಸ್ಥಿತಿಯಲ್ಲಿ ಬದಲಾವಣೆ, ಕಿರಿಕಿರಿ, ಆಯಾಸ, ಕೀಲು ಮತ್ತು ಸ್ನಾಯು ನೋವು, ಏಕಾಗ್ರತೆಯ ಕೊರತೆ. ಕೆಲವರಿಗೆ ಈ ಲಕ್ಷಣಗಳು ಸ್ವಲ್ಪ ಮಟ್ಟಿಗೆ ಮಾತ್ರ ಕಂಡುಬರುತ್ತವೆ, ಕೆಲವರಿಗೆ ಹೆಚ್ಚಿನ ತೊಂದರೆಗಳು ಉಂಟಾಗಬಹುದು. ಯಾವುದೇ ಕಂಡೀಷನ್ ಇದ್ದಲ್ಲಿ ವೈದ್ಯರ ಸಲಹೆ ಪಡೆಯುವುದು ಒಂದು ಉತ್ತಮ ನಿರ್ಧಾರ.
1: ಮೇಡಮ್, ಈಗ ಋತುಬಂಧದ ನಂತರ ಮೂಳೆಗಳ ಒಂದು ಆರೋಗ್ಯ ಕ್ಷೀಣಿಸ್ತಾ ಹೋಗುತ್ತೆ, ದುರ್ಬಲವಾಗುತ್ತಾ ಹೋಗುತ್ತೆ ಅಂತಾರೆ, ಯಾಕಾಗಿ ಅದು ದುರ್ಬಲ ಆಗ್ತಾ ಹೋಗುತ್ತೆ ಮೇಡಮ್?
2: ಇದೊಂದು ಅತ್ಯಂತ ಪ್ರಮುಖ ವಿಷಯ. ಋತುಬಂಧದ ನಂತರ ಈಸ್ಟ್ರೋಜನ್ ಎಂಬ ಹಾರ್ಮೋನಿನ ಪ್ರಮಾಣ ಮಹಿಳೆಯರ ದೇಹದಲ್ಲಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಇದರಿಂದ ಮೂಳೆಗಳು ನಿಧಾನವಾಗಿ ದುರ್ಬಲವಾಗುತ್ತಾ ಹೋಗುತ್ತವೆ. ಇದನ್ನ ಅಸ್ಥಿ ಸೂಕ್ಷ್ಮತೆ ಅಥವಾ ಆಸ್ಟಿಯೋಪೋರೋಸಿಸ್ ಎಂದು ಕರೆಯಲಾಗುತ್ತದೆ. ಮೂಳೆಗಳು ದುರ್ಬಲವಾದರೆ ಸ್ವಲ್ಪ ಬಿದ್ದರೂ ಸಹ ಮೂಳೆ ಮುರಿತ ಸಂಭವಿಸಬಹುದು. ಆದ್ದರಿಂದ ಮಹಿಳೆಯರು ಋತುಬಂಧದ ಸಮಯದಲ್ಲಿ ಕೂಡ ಕ್ಯಾಲ್ಶಿಯಂ ಯುಕ್ತ ಆಹಾರವನ್ನು ಹೆಚ್ಚಾಗಿ ಸೇವಿಸಬೇಕು. ಹಾಲು, ಮೊಸರು, ರಾಗಿ, ಎಳ್ಳು ಮುಂತಾದ ಆಹಾರಗಳನ್ನು ಸೇವಿಸಬೇಕು. ವಿಟಮಿನ್ ಡಿ ಪಡೆಯಲು ಬೆಳಗಿನ ಸೂರ್ಯನ ಬೆಳಕಿನಲ್ಲಿ ಸಮಯ ಕಳೆಯಬೇಕು. ನಿಯಮಿತ ನಡಿಗೆ ಹಾಗೂ ವ್ಯಾಯಾಮ ಮಾಡಬೇಕು. ಇವೆಲ್ಲ ನಮ್ಮ ಮೂಳೆಗಳನ್ನು ಗಟ್ಟಿಗೊಳಿಸಲು ಸಹಾಯ ಮಾಡುತ್ತವೆ.
1: ಮೇಡಮ್, ಈಗ ಮಹಿಳೆ ತುಂಬಾ ಸ್ಟ್ರಾಂಗ್, ಅವಳು ಸದೃಢಳು, ಅವಳಿಗೆ ಹೃದಯ ಕಾಯಿಲೆ ಅನ್ನೋದೇ ಬರೋದಿಲ್ಲ ಅನ್ನೋ ಮಾತಿದೆ. ಈ ಹೃದಯ ಕಾಯಿಲೆ ಕೇವಲ ಪುರುಷರಿಗೆ ಮಾತ್ರ ಕಂಡುಬರುತ್ತಾ ಮೇಡಮ್?
2: ಇಲ್ಲ, ಹೃದಯ ಸಂಬಂಧಿ ಕಾಯಿಲೆಗಳು ಮಹಿಳೆಯರಲ್ಲೂ ಪ್ರಮುಖ ಆರೋಗ್ಯ ಸಮಸ್ಯೆಯಾಗಿವೆ. ವಿಶೇಷವಾಗಿ ಋತುಬಂಧದ ನಂತರ ಇದರ ಅಪಾಯ ಹೆಚ್ಚಾಗಬಹುದು. ಅಧಿಕ ರಕ್ತದೊತ್ತಡ, ಮಧುಮೇಹ, ಅಧಿಕ ಕೊಲೆಸ್ಟ್ರಾಲ್, ಅತಿಯಾದ ತೂಕ, ವ್ಯಾಯಾಮದ ಕೊರತೆ ಹಾಗೂ ಒತ್ತಡ, ಇವೆಲ್ಲವೂ ಹೃದಯದ ಕಾಯಿಲೆಗಳಿಗೆ ಕಾರಣವಾಗಬಹುದು. ಆದ್ದರಿಂದ ನಿಯಮಿತ ಆರೋಗ್ಯ ತಪಾಸಣೆ ಬಹಳ ಮುಖ್ಯ. ಎದೆ ನೋವು, ಉಸಿರಾಟದ ತೊಂದರೆ, ಅಸಹಜ ಆಯಾಸ ಮುಂತಾದ ಲಕ್ಷಣಗಳು ಕಂಡುಬಂದರೆ ಮಹಿಳೆಯರು ನಿರ್ಲಕ್ಷಿಸಬಾರದು. ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಟೆಸ್ಟ್ ಮಾಡಿಸಿಕೊಳ್ಳುವುದು ಇಂಪಾರ್ಟೆಂಟ್ ಆಗಿರುತ್ತದೆ.
1: ಮೇಡಮ್, ಈಗ ಸ್ತನ ಕ್ಯಾನ್ಸರ್ ಹಾಗೆಯೇ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಈಗ ಸಾಕಷ್ಟು ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ. ಈ ಎರಡು ಕಾಯಿಲೆಗಳನ್ನು ಆರಂಭದಲ್ಲೇ ಪತ್ತೆ ಹಚ್ಚೋದಕ್ಕಾಗಿ ಯಾವ ಪರೀಕ್ಷೆಗಳನ್ನು ಮಾಡಲಾಗುತ್ತೆ? ಇದು ಹೆಚ್ಚಾಗಿ ಯಾವ ವಯಸ್ಸಿನಲ್ಲಿ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ತಾವು ಹೇಳ್ತೀರಾ?
2: ಕ್ಯಾನ್ಸರನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಿದರೆ ಚಿಕಿತ್ಸೆ ಯಶಸ್ಸಿನ ಪ್ರಮಾಣ ಹೆಚ್ಚಾಗುತ್ತದೆ. ಮಹಿಳೆಯರು ವಿಶೇಷವಾಗಿ ಎರಡು ವಿಷಯಗಳ ಕಡೆಗೆ ಗಮನವನ್ನು ಕೊಡಬೇಕು. ಮೊದಲನೆಯದು ಗರ್ಭಕಂಠದ ಕ್ಯಾನ್ಸರ್ ತಪಾಸಣೆ. ವೈದ್ಯರ ಸಲಹೆಯಂತೆ ಪ್ಯಾಪ್ಸ್ಮಿಯರ್ ಮತ್ತು ಇತರ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳಬಹುದು. ಎರಡನೆಯದು ಸ್ತನ ಕ್ಯಾನ್ಸರ್ ತಪಾಸಣೆ. ಸ್ತನಗಳಲ್ಲಿ ಯಾವುದೇ ಹೊಸ ಗಡ್ಡೆ, ಚರ್ಮದ ಬದಲಾವಣೆ ಅಥವಾ ಅಸಹಜ ಲಕ್ಷಣಗಳು ಕಂಡುಬಂದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಬೇಕು. ವಯಸ್ಸು ಮತ್ತು ಅಪಾಯದ ಅಂಶಗಳ ಆಧಾರದ ಮೇಲೆ ವೈದ್ಯರು ಮ್ಯಾಮೋಗ್ರಫಿ ಮುಂತಾದ ಪರೀಕ್ಷೆಗಳನ್ನು ಸೂಚಿಸುತ್ತಾರೆ. ಯೂಶುವಲಿ ಮಧ್ಯ ವಯಸ್ಸಿನ ಮಹಿಳೆಯರು ಪ್ರತಿ ವರ್ಷ ಅಥವಾ 2-3 ವರ್ಷಗಳಿಗೊಮ್ಮೆ ಈ ಟೆಸ್ಟ್ಗಳನ್ನು ಮಾಡಿಸಿಕೊಳ್ಳುವುದು ಒಳ್ಳೆಯದು. ಅದಲ್ಲದೆ ಪ್ರತಿ ತಿಂಗಳು ಮಹಿಳೆಯರು ಕನ್ನಡಿಯ ಮುಂದೆ ನಿಂತು ಸ್ತನಗಳಲ್ಲಿ ಯಾವುದೇ ಹೊಸ ಗಡ್ಡೆಗಳು ಕಂಡುಬರುತ್ತಿವೆಯೇ ಎಂಬುದನ್ನು ಪರೀಕ್ಷಿಸಿಕೊಳ್ತಾ ಇರಬೇಕು.
1: ಮೇಡಮ್, ಇನ್ನು ಮಹಿಳೆಯರು ತಮ್ಮ ಕುಟುಂಬದವರ ಆರೋಗ್ಯ ಅಂದ ತಕ್ಷಣ ಬಹಳಷ್ಟು ಕಾಳಜಿಯನ್ನು ವಹಿಸ್ತಾರೆ, ಆದರೆ ತಮ್ಮ ಆರೋಗ್ಯ ಅಂದರೆ ಕಡೆಗಣಿಸೋದು ಸಾಮಾನ್ಯ. ನೀವು ಇದನ್ನು ಯಾವ ರೀತಿ ನೋಡ್ತೀರಾ ಅಂತ?
2: ಇದು ನಿಜಕ್ಕೂ ಬಹಳ ಸಾಮಾನ್ಯ. ತಾಯಿ, ಪತ್ನಿ, ಮಗಳು ಅಥವಾ ಅಜ್ಜಿ ಎಂಬ ಪಾತ್ರಗಳಲ್ಲಿ ಮಹಿಳೆಯರು ಇತರರ ಅಗತ್ಯಗಳಿಗೆ ಮೊದಲಾದ್ಯತೆ ನೀಡುತ್ತಾರೆ. ಆದರೆ ಒಂದು ವಿಷಯವನ್ನು ನಾವು ನೆನಪಿಟ್ಟುಕೊಳ್ಬೇಕು, ಸ್ವಂತ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಸ್ವಾರ್ಥವಲ್ಲ, ಅದು ಜವಾಬ್ದಾರಿ. ಮಹಿಳೆಯರು ಆರೋಗ್ಯವಾಗಿದ್ದರೆ ಮಾತ್ರ ಕುಟುಂಬಕ್ಕೂ ಉತ್ತಮ ಆರೈಕೆ ನೀಡಲು ಸಾಧ್ಯ. ಆದ್ದರಿಂದ ನಿಯಮಿತ ಆರೋಗ್ಯ ತಪಾಸಣೆ, ಉತ್ತಮ ಆಹಾರ ಹಾಗೂ ವ್ಯಾಯಾಮವನ್ನು ಮಹಿಳೆಯರು ನಿರ್ಲಕ್ಷಿಸಬಾರದು.
1: ಮೇಡಮ್, ಈಗ ತಾವು ಜೀವನದ ವಿವಿಧ ಹಂತಗಳಲ್ಲಿ ಮಹಿಳೆಯ ಆರೋಗ್ಯ ಈ ವಿಷಯದ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ದೀರಾ. ಹಾಗಾಗಿ ಯಾವುದೇ ವಯಸ್ಸಿನ ಮಹಿಳೆಯರು ಅನುಸರಿಸಬಹುದಾದಂತಹ ಕೆಲವು ಸರಳ ಆರೋಗ್ಯ ಸಲಹೆಗಳು ಅಂದ್ರೆ ಯಾವ ಸಲಹೆಗಳನ್ನು ತಾವು ನೀಡ್ತೀರಾ?
2: ಖಂಡಿತವಾಗಿ ಪ್ರತಿಯೊಬ್ಬ ಮಹಿಳೆಯೂ ಸಮತೋಲನಯುಕ್ತ ಆಹಾರವನ್ನ ಸೇವಿಸಬೇಕು. ಇದು ತುಂಬಾ ಮುಖ್ಯವಾದ ಅಂಶ. ಪ್ರತಿದಿನ ಕನಿಷ್ಠ 30 ನಿಮಿಷಗಳ ಕಾಲ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಸಾಕಷ್ಟು ನೀರು ಕುಡಿಯಬೇಕು. 7-8 ಗಂಟೆಗಳ ಗುಣಮಟ್ಟದ ಉತ್ತಮ ನಿದ್ರೆಯನ್ನು ಪಡೆಯಬೇಕು. ಧೂಮಪಾನ ಮತ್ತು ಮದ್ಯಪಾನದಿಂದ ದೂರವಿರಬೇಕು. ಯೋಗ, ಧ್ಯಾನ ಅಥವಾ ಉತ್ತಮ ಹವ್ಯಾಸಗಳನ್ನು ಅಳವಡಿಸಿಕೊಳ್ಳಬೇಕು. ಒತ್ತಡದ ಜೀವನವನ್ನು ಕಡಿಮೆ ಮಾಡಿಕೊಳ್ಳಬೇಕು. ನಿಯಮಿತ ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಳ್ತಾ ಇರಬೇಕು. ಈ ಸರಳ ಅಭ್ಯಾಸಗಳು ದೀರ್ಘಕಾಲದ ಆರೋಗ್ಯಕ್ಕೆ ಬಹಳ ಸಹಕಾರಿಯಾಗುತ್ತವೆ ಅಂತ ನಾನು ಹೇಳಲು ಇಷ್ಟಪಡುತ್ತೇನೆ.
1: ಮೇಡಮ್, ಇನ್ನು ಒಂದು ಮಧ್ಯ ವಯಸ್ಸಿನ ಮಹಿಳೆಯರಿಗೆ ತಮ್ಮ ಸಂದೇಶ ಅನ್ನೋದಾದರೆ ಯಾವ ಸಂದೇಶವನ್ನು ನೀಡ್ತೀರಾ?
2: ನನ್ನ ಸಂದೇಶ ತುಂಬಾ ಸರಳವಾಗಿದೆ. ವಯಸ್ಸಾಗುವುದು ಒಂದು ತುಂಬಾ ಸಹಜವಾದ ಪ್ರಕ್ರಿಯೆ. ಅದರಲ್ಲಿ ಆತಂಕ ಪಡುವ ಅವಶ್ಯಕತೆ ಏನಿಲ್ಲ. ಸರಿಯಾದ ಆಹಾರ ಕ್ರಮವನ್ನು ರೂಢಿಸಿಕೊಂಡು ನಿಯಮಿತವಾಗಿ ವ್ಯಾಯಾಮ ಮಾಡಿ ಸಕಾರಾತ್ಮಕ ಮನೋಭಾವ ಹಾಗೂ ಸಮಯಕ್ಕೆ ಸರಿಯಾದ ವೈದ್ಯಕೀಯ ಆರೈಕೆಯಿಂದ ಮಹಿಳೆಯರು ದೀರ್ಘಕಾಲವಾಗಿ ಆರೋಗ್ಯವಂತರಾಗಿ ಆತ್ಮವಿಶ್ವಾಸದಿಂದ ಹಾಗೂ ಸ್ವಾವಲಂಬಿಗಳಾಗಿ ಬದುಕಬಹುದು ಅಂತ ಹೇಳ್ತೀನಿ. ನೆನಪಿರಲಿ, ನಿಮ್ಮ ಆರೋಗ್ಯವೇ ನಿಮ್ಮ ಜೀವನದ ಅಮೂಲ್ಯ ಸಂಪತ್ತು. ಅದನ್ನು ಕಾಪಾಡುವುದು ನಿಮ್ಮ ಕೈಯಲ್ಲೇ ಇದೆ.
1: ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312 47 377.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಜೀವನದ ವಿವಿಧ ಹಂತಗಳಲ್ಲಿ ಮಹಿಳೆಯ ಆರೋಗ್ಯ ಈ ವಿಷಯದ ಕುರಿತು ಸಮಗ್ರ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಬೆಳಗಾವಿಯ ಕೆಎಲ್ಇ ಫಾರ್ಮಸಿ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಭುವನೇಶ್ವರಿ ಅವರು. ಮೇಡಮ್, ಇಲ್ಲಿಯವರೆಗೆ ಒಂದು ಮಹಿಳೆಯ ಜೀವನದ ವಿವಿಧ ಹಂತಗಳಲ್ಲಿ ಮಹಿಳೆಯ ಆರೋಗ್ಯ ಈ ವಿಷಯದ ಕುರಿತು ತಾವು ಮಾಹಿತಿಯನ್ನ ನೀಡ್ತಾ ಇದ್ದೀರಾ. ಇನ್ನು ಈ ವಿಷಯದ ಕುರಿತು ಇನ್ನು ಸಮಾಜದಲ್ಲಿ ಅನೇಕ ತಪ್ಪು ಕಲ್ಪನೆಗಳಿವೆ, ಆ ತಪ್ಪು ಕಲ್ಪನೆಗಳ ಬಗ್ಗೆ ಮಾತನಾಡೋದಾದ್ರೆ, ಮೊದಲಿಗೆ ಈಗ ಮುಟ್ಟಿನ ಸಮಯದಲ್ಲಿ ಹೆಚ್ಚು ನೋವಾಗೋದು ಅದೇನು ಸಹಜ ಬಿಡು, ಅದನ್ನ ಸಹಿಸಿಕೊಳ್ಬೇಕು ಅಂತ ಹೇಳ್ತಾರೆ, ಇದು ಸತ್ಯನಾ?
2: ಸಾಮಾನ್ಯವಾಗಿ ಸ್ವಲ್ಪ ನೋವು ಇರುವುದು ಸಹಜ, ಆದ್ರೆ ತೀವ್ರವಾದ ನೋವು, ಶಾಲೆ ಕಾಲೇಜು ಅಥವಾ ಕೆಲಸಕ್ಕೆ ಹೋಗಲು ಸಾಧ್ಯವಾಗದಷ್ಟು ತೊಂದರೆ, ಅತಿಯಾದ ರಕ್ತಸ್ರಾವ ಅಥವಾ ಪ್ರತಿ ತಿಂಗಳು ನೋವು ಹೆಚ್ಚಾಗುತ್ತಿದ್ದರೆ ಅದನ್ನ ನಿರ್ಲಕ್ಷಿಸಬಾರದು. ಇದು ಎಂಡ್ರೋಮೆಟ್ರಿಯೋಸಿಸ್, ಗರ್ಭಾಶಯದ ಸಮಸ್ಯೆಗಳು ಅಥವಾ ಇತರ ಕಾಯಿಲೆಗಳ ಲಕ್ಷಣಗಳಾಗಿರಬಹುದು. ಆದ್ದರಿಂದ ವೈದ್ಯರನ್ನ ಸಂಪರ್ಕಿಸುವುದು ತುಂಬಾ ಅಗತ್ಯವಾಗುತ್ತದೆ.
1: ಮೇಡಮ್, ಈಗ ಋತುಬಂಧ ಮೆನೋಫಾಸ್ ಅನ್ನುವಂಥದ್ದು ಒಂದು ಸಾಮಾನ್ಯ ಪ್ರಕ್ರಿಯೆ, ಅದರ ನಂತರ ಅದು ಋತುಬಂಧ ಆದ್ಮೇಲೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ವಹಿಸೋದು ಅಗತ್ಯ ಇಲ್ಲ ಅಂತ ಒಂದು ಅಭಿಪ್ರಾಯ ಐತೆ.
2: ಇದು ಸಂಪೂರ್ಣ ತಪ್ಪು ಕಲ್ಪನೆ. ವಾಸ್ತವವಾಗಿ ಋತುಬಂಧದ ನಂತರವೇ ಮಹಿಳೆಯರು ತಮ್ಮ ಆರೋಗ್ಯದ ಬಗ್ಗೆ ಇನ್ನಷ್ಟು ಎಚ್ಚರಿಕೆ ವಹಿಸಬೇಕು. ಈ ಸಮಯದಲ್ಲಿ ಹೃದಯ ಕಾಯಿಲೆಗಳು, ಅಸ್ಥಿ ಸೂಕ್ಷ್ಮತೆ ಅಥವಾ ಆಸ್ಟಿಯೋಪೋರೋಸಿಸ್, ಮಧುಮೇಹ ಹಾಗೂ ರಕ್ತದೊತ್ತಡದ ಅಪಾಯ ಹೆಚ್ಚಾಗಬಹುದು. ಆದ್ದರಿಂದ ನಿಯಮಿತವಾಗಿ ಆರೋಗ್ಯ ತಪಾಸಣೆಯನ್ನ ಮಾಡಿಕೊಳ್ಳುವುದು ಒಳ್ಳೆಯದು.
1: ಮೇಡಮ್, ಇನ್ನೊಂದು ತಪ್ಪು ಕಲ್ಪನೆ ಅಂದ್ರೆ, ಇವಾಗ ಸ್ತನ ಕ್ಯಾನ್ಸರ್ ಇದ್ರೆ ಯಾವಾಗ್ಲೂ ನೋಯ್ತಾ ಇರುತ್ತೆ ಅಂತಾರೆ, ಅದು ನಿಜನಾ?
2: ಇಲ್ಲ, ಆರಂಭದ ಹಂತದಲ್ಲಿ ಸ್ತನ ಕ್ಯಾನ್ಸರ್ ಯಾವುದೇ ನೋವನ್ನ ಉಂಟು ಮಾಡದೇ ಇರಬಹುದು. ಸ್ತನದಲ್ಲಿ ಹೊಸ ಗಡ್ಡೆ, ಚರ್ಮದ ಬದಲಾವಣೆ, ಸ್ತನದ ತುದಿಯಿಂದ ಅಸಹಜ ಸ್ರಾವ ಅಥವಾ ಬೇರೆ ಯಾವುದೇ ಬದಲಾವಣೆ ಕಂಡು ಬಂದರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸುವುದು ಉತ್ತಮ. ಬೇಗ ಪತ್ತೆಯಾದರೆ ಚಿಕಿತ್ಸೆ ಯಶಸ್ವಿಯಾಗುವ ಸಾಧ್ಯತೆ ಬಹಳ ಹೆಚ್ಚಾಗಿರುತ್ತದೆ. ಆದ್ದರಿಂದ ಮಹಿಳೆಯರು ವೈದ್ಯರನ್ನ ತಕ್ಷಣ ಸಂಪರ್ಕಿಸಬೇಕು.
1: ಮೇಡಮ್, ಈಗ ಹೇಳ್ತಾ ಇರ್ತಾರೆ ಕೆಲವೊಂದಷ್ಟು ಮಹಿಳೆಯರು, ನನಗೆ ಯಾವುದೇ ತೊಂದರೆ ಇಲ್ಲ, ಹಾಗಾಗಿ ನನಗೆ ಒಂದು ಆರೋಗ್ಯ ತಪಾಸಣೆ ಅನ್ನೋದು ಬೇಡ ಅಂತ ಹೇಳ್ತಾ ಇರ್ತಾರೆ, ಅದರ ಬಗ್ಗೆ ತಮ್ಮ ಅಭಿಪ್ರಾಯ?
2: ಇದು ಕೂಡ ಒಂದು ತಪ್ಪು ಕಲ್ಪನೆ ಅಂತ ನಾ ಹೇಳ್ತೀನಿ. ಮಧುಮೇಹ, ಅಧಿಕ ರಕ್ತದೊತ್ತಡ, ಥೈರಾಯ್ಡ್ ಸಮಸ್ಯೆಗಳು ಹಾಗೂ ಕೆಲವು ಕ್ಯಾನ್ಸರ್ಗಳು ಆರಂಭಿಕ ಹಂತದಲ್ಲಿ ಯಾವುದೇ ಲಕ್ಷಣಗಳನ್ನ ತೋರಿಸುವುದಿಲ್ಲ. ಆದ್ದರಿಂದ ಆರೋಗ್ಯವಾಗಿದ್ದರೂ ವಯಸ್ಸಿಗೆ ಅನುಗುಣವಾಗಿ ನಿಯಮಿತ ತಪಾಸಣೆಯನ್ನ ಮಹಿಳೆಯರು ಮಾಡಿಸಿಕೊಳ್ಳುವುದು ಬಹಳ ಮುಖ್ಯ.
1: ಮೇಡಮ್, ಈಗ ದಿನದಲ್ಲಿ ಎಷ್ಟು ನೀರು ಕುಡಿಬೇಕು ಅಂತ ಮಹಿಳೆಯರು?
2: ಸಾಮಾನ್ಯವಾಗಿ ದಿನಕ್ಕೆ ಸುಮಾರು 2-3 ಲೀಟರ್ ನೀರು ಕುಡಿಯುವುದು ಒಳ್ಳೆಯದು. ಆದರೆ ಇದು ಹವಾಮಾನ, ದೈಹಿಕ ಚಟುವಟಿಕೆ ಹಾಗೂ ಆರೋಗ್ಯದ ಸ್ಥಿತಿಯನ್ನ ಅವಲಂಬಿಸಿರುತ್ತದೆ. 2-4 ಲೀಟರ್ ಕೂಡ ಕುಡಿಯಬಹುದು.
1: ಮೇಡಮ್, ಇನ್ನು ಪ್ರತಿದಿನ ವ್ಯಾಯಾಮ ಅನ್ನೋದಾದ್ರೆ ಎಷ್ಟು ಸಮಯ ಮಾಡಬೇಕು?
2: ಕನಿಷ್ಠ 30 ನಿಮಿಷಗಳ ಬೇಗದ ನಡಿಗೆ ಅಥವಾ ಯಾವುದೇ ದೈಹಿಕ ಚಟುವಟಿಕೆ ಅಥವಾ ವ್ಯಾಯಾಮ ಉತ್ತಮ.
1: ಮೇಡಮ್, ಈಗ ನಿದ್ರೆ ಅಂದ್ರೆ ಮಹಿಳೆಯರಿಗೆ ಎಷ್ಟು ಮುಖ್ಯ ಅಂತ?
2: ಉತ್ತಮ ಆರೋಗ್ಯಕ್ಕಾಗಿ ಪ್ರತಿದಿನ ಕನಿಷ್ಠ 7-8 ಗಂಟೆಗಳ ಗುಣಮಟ್ಟದ ನಿದ್ರೆ ಅತಿ ಅಗತ್ಯವಾಗಿರುತ್ತದೆ.
1: ಮೇಡಮ್, ಈಗ ಮಹಿಳೆಯರು ಒತ್ತಡವನ್ನ ಹೇಗೆ ಕಡಿಮೆ ಮಾಡಿಕೊಳ್ಬಹುದು?
2: ಮಹಿಳೆಯರು ಯೋಗ, ಧ್ಯಾನ, ಸಂಗೀತ, ಪುಸ್ತಕ ಓದುವುದು, ತೋಟಗಾರಿಕೆ, ಕುಟುಂಬದವರೊಂದಿಗೆ ಸಮಯ ಕಳೆಯುವುದು ಹಾಗೂ ಸ್ನೇಹಿತರೊಂದಿಗೆ ಮಾತನಾಡುವುದರಿಂದ ತಮ್ಮ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳಬಹುದು.
1: ಮೇಡಮ್, ಈಗ ನಮ್ಮ ಮಹಿಳಾ ಕೇಳುಗರಿಗೆ ಒಂದು 5 ಸುವರ್ಣ ಆರೋಗ್ಯ ಸೂತ್ರಗಳು ಅನ್ನೋದಾದ್ರೆ ಯಾವ 5 ಸೂತ್ರಗಳನ್ನ ತಾವು ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ಮೊದಲನೆಯದು, ಪೌಷ್ಟಿಕ ಹಾಗೂ ಸಮತೋಲನಯುಕ್ತ ಆಹಾರವನ್ನ ಸೇವಿಸಿ. 2ನೆಯದು, ಪ್ರತಿದಿನ ದೈಹಿಕವಾಗಿ ಸಕ್ರಿಯವಾಗಿರಿ. 3ನೆಯದು, ನಿಮ್ಮ ಮಾನಸಿಕ ಆರೋಗ್ಯಕ್ಕೂ ಸಮಾನ ಆದ್ಯತೆಯನ್ನ ನೀಡಿ. 4ನೆಯದು, ನಿಯಮಿತವಾಗಿ ಆರೋಗ್ಯ ತಪಾಸಣೆಯನ್ನ ಮಾಡಿಸಿಕೊಳ್ತಾ ಇರಿ. 5ನೆಯದು, ನಿಮ್ಮ ಆರೋಗ್ಯವನ್ನು ಎಂದಿಗೂ ಕಡೆಗಣಿಸಬೇಡಿ.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಕೊನೆಯದಾಗಿ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ನಮ್ಮ ಕೇಳುಗರಿಗೆ ಸಂದೇಶ ಅನ್ನೋದಾದ್ರೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ಮಹಿಳೆಯ ಜೀವನ ಅನ್ನೋದು ಬಾಲ್ಯ, ಹದಿಹರೆಯ, ತಾಯ್ತನ, ಮಧ್ಯ ವಯಸ್ಸು ಹಾಗೂ ವೃದ್ಧಾಪ ಎಂಬ ಅನೇಕ ಸುಂದರ ಹಂತಗಳನ್ನ ಒಳಗೊಂಡಿರುತ್ತದೆ. ಪ್ರತಿಯೊಂದು ಹಂತದಲ್ಲೂ ಆರೋಗ್ಯದ ಅಗತ್ಯತೆ ಬದಲಾವಣೆಯಾಗುತ್ತದೆ. ಆರೋಗ್ಯ ಎಂದರೆ ಕೇವಲ ರೋಗವಿಲ್ಲದಿರುವುದಲ್ಲ, ದೈಹಿಕ ಆರೋಗ್ಯ, ಮಾನಸಿಕ ನೆಮ್ಮದಿ, ಭಾವನಾತ್ಮಕ ಸಮತೋಲನ, ಸಾಮಾಜಿಕ ಆತ್ಮವಿಶ್ವಾಸ ಇವೆಲ್ಲವೂ ಸೇರಿ ಸಂಪೂರ್ಣ ಆರೋಗ್ಯವಾಗುತ್ತದೆ. ಇಂದು ನಾನು ಪ್ರತಿಯೊಬ್ಬ ಮಹಿಳೆಯಲ್ಲೂ ಒಂದು ಮನವಿಯನ್ನ ಮಾಡಿಕೊಳ್ಳಲು ಬಯಸುತ್ತೇನೆ. ನನ್ನ ಆರೋಗ್ಯಕ್ಕೂ ನಾನು ಸಮಯ ಕೊಡುತ್ತೇನೆ ಎಂಬ ಸಂಕಲ್ಪವನ್ನು ನೀವು ಇಂದೇ ಮಾಡಿಕೊಳ್ಳಿ. ಮತ್ತು ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ನಾನು ಇನ್ನೊಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ನಿಮ್ಮ ಮನೆಯ ಮಹಿಳೆಯರಿಗೆ ಪ್ರೀತಿ, ಗೌರವ ಮತ್ತು ಬೆಂಬಲವನ್ನು ನೀಡಿ. ಅವರ ಆರೋಗ್ಯದ ಬಗ್ಗೆ ಕೂಡ ಕಾಳಜಿ ವಹಿಸಿ. ಅವರು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಆರೋಗ್ಯವಾಗಿರುತ್ತದೆ, ನಿಮ್ಮ ಕುಟುಂಬ ಆರೋಗ್ಯವಾಗಿದ್ದರೆ ಸಮಾಜ ಆರೋಗ್ಯವಾಗುತ್ತದೆ, ಸಮಾಜ ಆರೋಗ್ಯವಾಗಿದ್ದರೆ ರಾಷ್ಟ್ರ ಇನ್ನಷ್ಟು ಸದೃಢವಾಗುತ್ತದೆ. ಕೊನೆಯಲ್ಲಿ ಒಂದು ಸುಂದರ ಮಾತು ಹೇಳಲು ಇಷ್ಟಪಡುತ್ತೇನೆ. ಆರೋಗ್ಯವಂತ ಮಹಿಳೆ ಕೇವಲ ಒಂದು ಕುಟುಂಬದ ಶಕ್ತಿಯಲ್ಲ, ಇಡೀ ರಾಷ್ಟ್ರದ ಶಕ್ತಿಯಾಗಿರುತ್ತಾಳೆ. ಈ ಅಮೂಲ್ಯ ಸಮಯವನ್ನು ನನಗೆ ನೀಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಉತ್ತಮ ಆರೋಗ್ಯ, ಸಂತೋಷ ಮತ್ತು ನೆಮ್ಮದಿಯ ಜೀವನ ದೊರೆಯಲಿ ಎಂದು ನಾನು ಹಾರೈಸುತ್ತೇನೆ.
1: ಬೆಣಮಿಗ, ತಾವು ಮಹಿಳೆಯ ಹದಿಹರೆಯ, ತಾಯ್ತನ, ಮಧ್ಯ ವಯಸ್ಸು ಹಾಗೆ ವೃದ್ಧಾಪ್ಯದವರೆಗೆ ಪ್ರತಿಯೊಂದು ಹಂತದಲ್ಲೂ ಅವಳ ಒಂದು ಆರೋಗ್ಯದ ಕುರಿತು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು.
2: ಈ ಕಾರ್ಯಕ್ರಮದಲ್ಲಿ ಮಾತನಾಡಲು ಅವಕಾಶ ಕಲ್ಪಿಸಿಕೊಟ್ಟಂತ ಕೇಲಿ ವೇಣುಧ್ವನಿ ಕುಟುಂಬಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್.

0: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮಹಿಳೆಯ ಜೀವನದ ವಿವಿಧ ಹಂತಗಳಲ್ಲಿ ಅವಳ ಆರೋಗ್ಯ, ಈ ವಿಷಯದ ಕುರಿತು ಸಮಗ್ರ ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿಯ ಕೆಎಲ್ಇ ಫಾರ್ಮಸಿ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಭುವನೇಶ್ವರಿ ಅವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವನಧ್ವನಿ 90.4 FM. ನಮಸ್ಕಾರ.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
2: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
3: ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ದೀರಾ ವೇನು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರೆ. ಬಂದಿದೆ ಶುಭ ಮಂಗಳವಾರ, 25 August 2026. ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಯನ್ನು ನಾನು ಪ್ರಸಾರ ಮಾಡುವೆ. ಕೇಳ್ತಾ ಎಂಜಾಯ್ ಮಾಡಿರಿ, ನೀವು ಪ್ರಸಾರ ಮಾಡ್ತೇನೆ ನಾನು. ಆಲ್ ರೈಟ್, ವರ್ಷದ 8th month 25th day ಇದು August 25, 2026. ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ. ಬರ್ತಾ ಇದೆ ಮೊದಲನೇ ಗೀತೆ, ಆತ್ಮೀಯ ಸ್ನೇಹಿತರೆ. ಆಪ್ತ ಬಾಂಧವ ಅನ್ನೋ ಚಿತ್ರ, SPB ಆ್ಯಂಡ್ KS ಚಿತ್ರ ಅವರ ಧ್ವನಿಯಲ್ಲಿ ಈ ಗೀತೆ ತಯಾರಾಗಿದೆ ನಿಮಗೋಸ್ಕರ. ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಗಳ ಈ ಸ್ಪೆಷಲ್ ಕಾರ್ಯಕ್ರಮವನ್ನು ತಾವು ಕೇಳಿ ಮಜಾ ಮಾಡಿ ಇವತ್ತಿನ ಈ ಶುಭ ಮಂಗಳವಾರ. ಮಂಗಳವಾರ ನಾವೆಲ್ಲರೂ ನೆನಪು ಮಾಡ್ತೇವೆ ಬಪ್ಪ ಮೋರ್ಯಾ ಅಂತ ಪ್ರೀತಿಯಿಂದ ಹನುಮಪ್ಪನ್ನು.

ಕನ್ನಡ ಚಿತ್ರರಂಗದ ಸುಮಧುರವಾದ ಗೀತೆಗಳು, ಆದರೆ ಒಂದು ಹಳೆ ಒಂದು ಹೊಸ ಫ್ಯಾಷನ್ನಲ್ಲಿ ಬರುತ್ತಿರುತ್ತೆ. ದಿಸ್ ಇಸ್ ನಮ್ಮೊಂದಿಗೆ ನಾವು ಶುಭ ಮಂಗಳವಾರದ ಸ್ಪೆಷಲ್ ಹಳೆಯ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ. ಕಾರ್ಯಕ್ರಮದ ವಿಶೇಷತೆ ನಿಮ್ಮೆಲ್ಲರಿಗೂ ಗೊತ್ತು, ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಗಳನ್ನು ಲೈನಪ್ ಮಾಡಿ ನಾನು ಇಟ್ಟಿದ್ದೇನೆ. ಮಂಗಳವಾರ

ಎಸ್, ವರ್ಷದ 8ನೇ ತಿಂಗಳು, ತಿಂಗಳಿನ 25ನೇ ದಿನ. ಜಲ್ದಿ ಮುಗಿತ್ರಿಪ್ಪ ಈ ತಿಂಗಳು, ಗಣಪ ಬರುತ್ತಾ ಇದ್ದಾನೆ. ಎಲ್ಲರ ಮನಸ್ಸಲ್ಲಿ, ಎಲ್ಲರ ಮನೆಯಲ್ಲಿ ಉತ್ಸಾಹ. ಆ ಉತ್ಸಾಹ, ಆ ತಯಾರಿಗೆ ಗಣಪ ಮೂರ್ತಿ ಸಿಲೆಕ್ಟ್ ಮಾಡಲಿಕ್ಕೆ ಹೋಗಬೇಕು. ಬಟ್ ಮನೆಯಾಗ ಡೆಕೋರೇಷನ್ ಅಲಂಕಾರ ಹೆಂಗೆ ಮಾಡಬೇಕು? ಇಂಟರ್ನೆಟ್ನಾಗ ಎಲ್ಲ ರೀತಿಯ ಡೆಕೋರೇಷನ್ಗಳನ್ನು ನೋಡ್ತಾ ಇದ್ದೇವೆ ನಾವು. ಈ ಉತ್ಸಾಹ ತಮ್ಮಲ್ಲಿ ಇದೆ, ಆ ಉತ್ಸಾಹವನ್ನು ನೋಡೋಕ್ಕೆ ನನಗೂ ಅಷ್ಟೇ ಸಂತೋಷ. ಪಾಯಿಂಟ್ ಏನಂದರೆ, ಆ ನಿಮ್ಮ ಮನೆಯಲ್ಲಿ ಮಾಡೋ ಅಲಂಕಾರ ನಿಮ್ಮ ಮನಸ್ಸಲ್ಲಿಯೂ ಮಾಡಿ, ಆ ನಿಮ್ಮ ಮನೆಯಲ್ಲಿ ತರೋ ಗಣಪ ನಿಮ್ಮ ಮನಸ್ಸಲ್ಲಿ ಸದಾ ಇರಲಿ. ಬರೀ ಒಂದೆರಡು ದಿನ ಅಂದರೆ ವಿಸರ್ಜನ್ ಜೊತೆ ಅದನ್ನು ಬಿಡಕ್ಕೆ ಹೋಗಬೇಡಿ. ತಮ್ಮ ಮನಸ್ಸು ತಮ್ಮ ದೇಹ ದೇವಾಲಯ ಮಾಡಿಕೊಂಡ್ರೆ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಇರೋ ಬರೋ ಸಮಸ್ಯೆ ಆ್ಯಂಡ್ ನನ್ನ ಜೀವನದಲ್ಲಿ ಇರೋ ಬರೋ ಸಮಸ್ಯೆಗೆ ಇದೆ ರಾಮಬಾಣ. ಸೊ ಸ್ನೇಹಿತರ, ಗಣಪ ಬರ್ತಾ ಇದ್ದಾರೆ, ಅದರೊಂದಿಗೆ ನಿಮ್ಮ ಜೀವನದಲ್ಲಿರೋ ಎಲ್ಲ ವಿಘ್ನಗಳನ್ನು ಅರ್ಥ ಮಾಡಲಿಕ್ಕೆ ವಿಘ್ನಹರ್ತ ಬರ್ತಾ ಇದ್ದಾರೆ. ಪಾಯಿಂಟ್ ಏನಂದರೆ, ನಮ್ಮ ಜೀವನದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ, ಭಕ್ತಿನೂ ತೋರಿಸ್ತೇವೆ, ಇಮಿಡಿಯೇಟ್ಲಿ ನಮಗೆ ಆ ರಿಸಲ್ಟ್ ಬೇಕಾ? ಈಗಿನ ಕಾಲದಲ್ಲಿ ಮೂವತ್ತು ಸೆಕೆಂಡ್ ವಿಡಿಯೋ ನೋಡೋಂಗಿಲ್ಲ, ತಾಳ್ಮೆ ಇಲ್ದಿರೋ ಈ ಕಾಲ, ಇಂಥ ಒಂದು ಕಾಲದಲ್ಲಿ ಆತ್ಮೀಯ ಸ್ನೇಹಿತರೆ, ದೇವರ ಕಡೆ ನಾವು ಬುಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೇವೆ. ದೇವರ ಭಕ್ತಿಯಲ್ಲಿ ಏನೂ ಕಮ್ಮಿ ಇಲ್ಲ, ಏನೂ ಕೊರತೆ ಇರುವುದಿಲ್ಲ. ಆದರೆ ಕೇಳಿದ ತಕ್ಷಣ ಬೇಕು. ನಿಮಗೆ ನೆನಪಿರಲಿ, 2 ನಿಮಿಷದಲ್ಲಿ ನೂಡಲ್ಸು ಆಗೋದಿಲ್ಲವ. ಟ್ರೈ ಮಾಡಿ ನೋಡಿ, ಪಾಕಿಟ್ ಹರ್ಯಾಕ 30 ಸೆಕೆಂಡ್ ಆಗ್ತದೆ. ಆ ಮಸಾಲ ಪಾಕಿಟ ಕಟ್ ಮಾಡುವಾಗ ವಿದೌಟ್ ತೆಳಗೆ ಬೀಳಲಾರದೆ ಕಟ್ ಮಾಡೋಕ್ಕೂ ಟೈಮ್ ಆಗ್ತದೆ. ಅಂಥ ಸಂದರ್ಭದಲ್ಲಿ ಆತ್ಮೀಯ ಸ್ನೇಹಿತರೆ, ನೆನಪಿರಲಿ, ತಾಳ್ಮೆ ಬಹಳ ಮುಖ್ಯ. ಶ್ರದ್ಧಾ ಆ್ಯಂಡ್ ತಾಳ್ಮೆ ಇವರಿಬ್ಬರು ಇದ್ರೆ ಜೀವನದಲ್ಲಿ ಉತ್ತಮವಾದ ನಿಮ್ಮ ಈಗಿನ ಕ್ಷಣ ಕಳಿತೀರ. ಇಲ್ಲದಿದ್ದರೆ ಶ್ರದ್ಧೆಯಿಂದ ಪೂಜೆ ಮಾಡಿ, ಶ್ರದ್ಧೆಯಿಂದ ಭಕ್ತಿ ಮಾಡಿರಿ, ಆದರೆ ತಾಳ್ಮೆ ಇಲ್ಲಾಂದರೆ ಎಲ್ಲ ವ್ಯರ್ಥ. ಗಗನನಿ ಈ ಸುಮಧುರವಾದ ಗೀತೆ KGF Chapter 2 ಚಿತ್ರದಿಂದ ಬರ್ತಾ ಇದೆ. ವರ್ಷದ 8ನೇ ತಿಂಗಳಿನ 25ನೇ ದಿನ, ಆಗಸ್ಟ್ 25, 2026 ಶುಭ ಮಂಗಳವಾರ. ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ ನಡೆದಿದೆ, ಕೇಳಿ ಮಜಾ ಮಾಡಿ.

0: ಆಲ್ರೈಟ್, ಅಜಯ್ ವಿಜಯ್ ಚಿತ್ರದು ಗೀತೆ ಗಗನದೇ ತೇಲಿದೆ ಕೇಳಿ ಮಜಾ ಮಾಡಿ. ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿನ ಅನಿವಾರ್ಯ ಎಫ್ ಎಂ ಕೆ ಎಲ್ ಇ ಕನಸು. ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ. ವಾಟ್ಸ್ಆಪ್ ಮೆಸೇಜ್ ಏನೇನು ಹೇಳ್ತೇನೆ ನೋಡೋಣ. ಪೂಜಾ ಅವರು, ಶುಭೋದಯ ಮಂಜುನಾಥ್ ಸರ್, ಗೀತೆಗಳ ಲೈನಪ್ಪು ಸೂಪರ್ ಆಗಿದೆ. ಗಗನ ನೀ ಬಹಳ ದಿನ ಆಯಿತು ಕೇಳಲಿಲ್ಲ, ನಮ್ಮ ತಂದೆಗೂ ಬಹಳ ಇಷ್ಟ ಆಗೈತ್ರಿ ಮೊದಲನೇ ಗೀತೆ. ಎಸ್ ಪೂಜಾ ಅವರೇ, ಈ ಕಾರ್ಯಕ್ರಮದ ವಿಶೇಷತೆ ಹಿರಿಯರು ಕಿರಿಯರು ಎಲ್ಲರಿಗೂ ಇಷ್ಟವಾಗುವಂತಹ ಗೀತೆ ಅಷ್ಟೇ, ನಾ ತಾಳ್ಮೆಯಿಂದ ಇರಬೇಕು. ಈಗ ಎಷ್ಟೋ ಯುವಕ ಯುವತಿಯರಿಗೆ ಹಳೆಯ ಗೀತೆ ಕೇಳಕ್ಕೆ ಆಗಂಗಿಲ್ಲ, 5-6 ನಿಮಿಷದಲ್ಲಿ ಅವರಿಗೆ ಬೇಕಾದ ಗೀತೆ ಬರುತ್ತೆ. ಹಂಗರಿ ಸ್ನೇಹಿತರೆ, ಜೀವನ ಕೂಡ ಹಂಗೆ, ಈಗ ಖುಷಿ ಆಮೇಲೆ ದುಃಖ, ಆಮೇಲೆ ಖುಷಿ ಆಮೇಲೆ ದುಃಖ, ಆಮೇಲೆ ಖುಷಿ ಆಮೇಲೆ ದುಃಖ, ಆಮೇಲೆ ಒಂದಿನ ಬರುತ್ತೆ ಕೊನೆ ಕ್ಷಣ. ಆವಾಗ ತಲೆ ಮೇಲೆ ಕೈ ಇಟ್ಟು ವಿಚಾರ ಮಾಡುವಾಗ ಥೋ ಮಾರೆ ಭಾಳ ಟೈಮ್ ವ್ಯರ್ಥ ಮಾಡಿದೆ. ಈಗ ಈ ಒಂದು ಪಾಯಿಂಟಿಗೆ ಒಂದು ವಿಚಾರ, ನಾನು ಇನ್ಸ್ಟಾಗ್ರಾಮ್ ನೋಡ್ತೇನ್ರಿಪ್ಪ, ನೀವು ಹಿಂಗೆ ತಿಕ್ಕೋಬೇಡ್ರಿ, ಮೊಬೈಲ ನೋಡೋದಿಲ್ಲ ಇವ ಹುಡುಗ ಭಾಳ ಸಾಧು ಇದೆ. ಇಲ್ಲ ಇಲ್ಲ ಇಲ್ಲ, ಎಲ್ಲ ಮಾಡೇನ್ರಿಪ್ಪ, ನಾನು ಮೊಬೈಲ್ನಲ್ಲಿ ಅತಿ ಜಾಸ್ತಿ ಏನಂತಾರೆ ಅದನ್ನು ಬಳಸಿ ಬಳಸಿ ಬಳಸಿ ತಲೆಯೇ ಹುಳುಕಾಗಿತ್ತು ರೀ, ನಮ್ದು ತಲೆ ಕೊಳತು ಹೋಗಿತ್ತು, ಬ್ರೈನ್ ರಾಟ್ ನಮ್ಮದು ಆಗೈತೆ. ಇಲ್ಲಂತಿಲ್ಲ ಸ್ನೇಹಿತರೆ, ಒಂದು ಇನ್ಸ್ಟಾಗ್ರಾಮ್ ರೀಲ್ನಲ್ಲಿ ಒಬ್ಬ ವ್ಯಕ್ತಿಯ ಇಂಟರ್ವ್ಯೂ ನೋಡ್ತಾ ಇದ್ದೆ. ಆ ವ್ಯಕ್ತಿಗೆ ಅವನ ಸಾವು ಗೊತ್ತಾಗಿತ್ತು, ಅಂದರೆ ಬೇಸಿಕಲಿ ಕ್ಯಾನ್ಸರ್ ಆಗಿತ್ತು. ಸೊ ಅವರಿಗೆ ಅವರ ಸಾವಿನ ದಿನ ಗೊತ್ತಾಯಿತು. ಆವಾಗ ಅವರಿಗೆ ಒಂದು ಸಂದರ್ಶನ ತಗೊಂಡಿದ್ದಾರೆ. ಆ ಸಂದರ್ಶನದಲ್ಲಿ ಅವ್ರು ಏನು ಹೇಳಿದರು ಗೊತ್ತಾ? ಆ್ಯಂಡ್ ಇದು ಬಹಳಷ್ಟು ವಯಸ್ಸಾದವರು ಹೇಳ್ತಾರೆ ರೀ, ಹಿಂದೇನಾಯಿತು ಹೋಯಿತು, ಮುಂದೇನಾಯಿತು ಗೊತ್ತಿಲ್ಲ, ಏನಿದೆ ಈಗಿನ ಕ್ಷಣವೇ ಇದೆ, ನನಗೆ ಈ ಒಂದು ಲೈಂಟ ಈ ಒಂದು ಹಂತಕ್ಕೆ ಬಂದು ಗೊತ್ತಾಗಿದೆ. ಯುವಕ ಯುವತಿಯರಿಗೆ ಮತ್ತು ಎಲ್ಲರಿಗೂ ಹೇಳೋದಿಷ್ಟೇ, ಹಿಂದೇನಾಯಿತು ಮುಗಿದೋಯಿತು, ಮುಂದೇನಾಗುತ್ತೆ ಗೊತ್ತಿಲ್ಲ, ಏನಿದೆ ಈಗಿನ ಕ್ಷಣವೇಯ. ಸೊ ಸ್ನೇಹಿತರೆ, ಈಗಿನ ಕ್ಷಣದಲ್ಲಿಯೂ ನಾವು ಹಿಂದಿಂದ ಮುಂದಿಂದ ಹಿಂದಿಂದ ಮುಂದಿಂದ ಹಿಂದಿಂದ ಮುಂದಿಂದ ವಿಚಾರ ಮಾಡ್ಕೊತ ಕುಂತ್ರೆ ಈಗಿನ ಕ್ಷಣ, ನಾನು ಯಾಕೆ ನಿಮ್ಮ ಜೀವನದ ಬಹುಮೌಲ್ಯ ಸಮಯ ಕೊಟ್ಟು ಕಾರ್ಯಕ್ರಮ ಕೇಳಿದ್ದಕ್ಕೆ ಧನ್ಯವಾದ ಅಂತ ಹೇಳ್ತೇನೆ. ಅದಕ್ಕೆ ಕಾರಣ ಇದೆ ನೋಡಿ, ಸಂಪಾದಿಸಿರುವ ಹಣ ಖರ್ಚು ಮಾಡಿದರೆ ಮತ್ತೆ ಕಷ್ಟಪಟ್ಟು ಸಂಪಾದನೆ ಮಾಡಬಹುದು. ಆದರೆ ಇವತ್ತಿನ 25 ಆಗಸ್ಟ್ 2026 10 ಗಂಟೆಯಿಂದ ನೀವು ಲಾಗಿನ್ ಇದ್ದೀರಾ, ಕೇಳ್ತಾ ಇದ್ದೀರಾ, 15 ನಿಮಿಷ ಆಯಿತು, ಈ 15 ನಿಮಿಷ ಮಂಜುನಾಥ ವಾಪಸ್ ಕೊಡುವ ಅಂದರೆ ಕೊಡೋಕ್ಕಾಗ್ತದ? ಇಲ್ಲ. ದ್ಯಾಟ್ ಈಸ್ ದ ರೀಸನ್ ಈಗಿನ ಕ್ಷಣ ಖುಷಿಯಾಗಿ ಆರಾಮಾಗಿ ವೇಣುಧ್ವನಿಯನ್ನು ಕೇಳ್ತಾ ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಮತ್ತಾರು ಮೆಸೇಜ್ ಮಾಡ್ಯಾರ ಜ್ಯೋತಿಯವರು, ಶುಭೋದಯ ಮಂಜುನಾಥ್ ಸರ್, ನಿಮ್ಮ ಧ್ವನಿ ಕೇಳಿಯೇ ನಮಗೆ ರಿಲ್ಯಾಕ್ಸ್ ಅನಿಸುತ್ತೆ, ಅಂಥ ಸಂದರ್ಭದಲ್ಲಿ ಗೀತೆ ಮಾತ್ರ ಬಿಡಿ, ನಾವು ಬೇರೆ ಕಡೆಯೂ ಕೇಳ್ಬೋದು, ಮಾರ್ಗಗಳಿವೆ, ಆದರೆ ನಿಮ್ಮ ಮಾತು ನಿಜವಾಗ್ಲೂ ಸೂಪರ್. ಆ್ಯಂಡ್ ದೇಹ ದಿವಾಲಯ ಮಾಡಿಕೊಳ್ಳೋದು ಎಷ್ಟು ಒಳ್ಳೆಯದಾದಂಥ ಒಂದು ವಿಷಯ. ಗೀತೆನೂ ನಾವು ಮರಾಠಿನಲ್ಲಿ ಕೇಳ್ತೇವೆ, ಮನ ಮಂದಿರ, ಆದರೆ ನಾವು ಅದನ್ನ ಬರೀ ಕೇಳಿ ಮುಗಿಸ್ತೇವೆ. ನೀವು ಎಷ್ಟು ಚೆನ್ನಾಗಿ ಹೇಳ್ತೀರಾ, ನಾನು ಅದನ್ನು ಪ್ರಯತ್ನ ಮಾಡ್ತೇನೆ ಅಂತ ಜ್ಯೋತಿಯವರು ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಜ್ಯೋತಿಯವರೇ, ಒಳ್ಳೇದಾಗಲಿ ನಿಮಗೆ, ಟ್ರೈ ಮಾಡಿ. ಮನ ಮಂದಿರ ಹಾಡೈತಲ್ರಿ ಅದೊಂದು, ನಮ್ಮ ತಂದೆಯವರಿಗೆ ಭೀಮಸೇನ್ ಜೋಶಿಯವರ ಧ್ವನಿ ಅಂದರೆ ಭಾಳ ಇಷ್ಟ ಆಯಿತು. ಆತ್ಮೀಯ ಸ್ನೇಹಿತರೆ, ಇವತ್ತು ಅವರ ಒಂದು ಗೀತೆಯನ್ನು ಯಾವುದೇ ಒಂದು ಭಜನ ಅಥವಾ ಒಂದು ಗುಡಿಯಲ್ಲಿ ಕೇಳಿದರೆ ಒಂದು ಕ್ಷಣ ಕಣ್ಣಲ್ಲಿ ನೀರು ಬರುತ್ತೆ, ನನಗೆ ನೆನಪಾಗುತ್ತೆ, ಅಂದರೆ ದುಃಖದಲ್ಲಿ ಅಲ್ಲ, ಖುಷಿಯಿಂದ. ಏಕೆಂದರೆ ಆ ಹಾಡುಗಳು ಭೀಮಸೇನ್ ಜೋಶಿ ಸರ್ ಅವರ ಹಾಡುಗಳು ಹಂಗಿದ್ದು ರೀಪ್ಪ. ಆಲಾಪಿದೆ ನೋಡಿ, ಆಲಾಪ್ ಜೊತೆ ನಮ್ಮ ತಂದೆನೂ ಮಾಡ್ತಿದ್ರು. ಸೊ ಬೇಸಿಕಲಿ ನೆನಪಿನ ಆಟನೇ ಹಿಂಗಿದೆ, ನಿಮ್ಮ ಕಡೆ ಕಹಿಯಾದ ನೆನಪು ಸಿಹಿಯಾದ ನೆನಪು, ಆ ನಿಮ್ಮ ಮನಸ್ಸಿನ ಕಪಾಟ್ನ್ಯಾಗ ಧೂಳ ಹಿಡಿದಿರ್ತದ. ಕಹಿಯಾದ ನೆನಪಿಗೆ ಧೂಳನ ಹಿಡಿಸಿಬಿಡ್ರಿ, ಅದನ್ನು ಗಾಯಬ ಮಾಡಿರಿ, ಹೆಂಗೂ ಮನೆ ಸ್ವಚ್ಛತೆ ಮಾಡಬೇಕು. ಸಿಹಿಯಾದ ನೆನಪನ್ನು ಧೂಳ ಜಾಡಿಸಿ ಪಡ ಪಡ ಪಡ ಪಡ ಪಡ ಅದನ್ನ ನೆನಪಿಸುತ್ತಾ ಮುಖದ ಮೇಲೆ ನಗು ತಗೊಂಡು ಬನ್ನಿ. ನಿಜವಾದ ಶ್ರೀಮಂತ ಯಾರು? ಮನಸ್ಸಿನಲ್ಲಿ ನೆಮ್ಮದಿ ಇರೋನು. ಹಾಡನ್ನ ಕೇಳಿ ಮಜಾ ಮಾಡಿ.
1: ಪ್ರೇಮ ಸಂದೇಶವು

ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಗಳು ಪ್ರಸಾರ ಮಾಡುವ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮದ ಮುಂದಿನ ಗೀತೆ ಹಳ್ಳಿ ನಾಟು. ಈ ಗೀತೆ RRR ರೈಸ್ ರೋರ ಆಮೇಲೆ ರಿವೋಲ್ಟ್ ಅನ್ನೋ ಚಿತ್ರದ ಗೀತೆ, ಕನ್ನಡದಲ್ಲಿ ಡಬ್ಬಿಂಗ್ ಆಗಿದೆ ಆಫ್ಕೋರ್ಸ್. ಈ ಚಿತ್ರದ ಈ ಒಂದು ಸುಮಧುರವಾದ ಗೀತೆಯನ್ನು ನಾನು ಪ್ರಸಾರ ಮಾಡ್ತಾ ಇದ್ದೇನೆ. ಆತ್ಮೀಯರೇ ಬನ್ನಿ, ಮತ್ತೆ ಯಾರು ನಿನ್ನ ಮೆಸೇಜ್ ಮಾಡಿದ್ದಾರೆ ನೋಡೋಣ. ಪವಿತ್ರ ಅವರು, ಶುಭೋದಯ ಮಂಜುನಾಥ್ ಸರ್, ನಿಜವಾಗ್ಲೂ ಜ್ಯೋತಿಯವರು ಹೇಳಿದ್ದು ಸತ್ಯ, ನಿಮ್ಮ ಧ್ವನಿನೇ ಕೇಳಿದ್ರೆ ಖುಷಿ. ಅವ್ವ, ಇವತ್ತೆಲ್ಲ ಧ್ವನಿ ಹಿಂದೂ ಹೋಗ್ಯಾರಪ್ಪ. ಧ್ವನಿ ಚಲೋ ಇದೆ ಅಂತ ನನಗೆ ಕೆಲಸ ಸಿಕ್ಕಿದೆ ಅಂತ ನಾನು ಈಗ ಈ ಮೈಕ್ನ ನನಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಇವರೇ. ಆ್ಯಂಡ್ ವಿನೋದ್ ಅವರು ಮುಂಜಾನ ಕಾರ್ಯಕ್ರಮದಲ್ಲಿ ಜನ್ಮದ ವಿನೋದ್ ಅವರೇ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್. ಇದರದ್ದು ವಿಶೇಷತೆ ಗೊತ್ತೈತಲ್ಲ ನಿಮಗೆ. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ರಿಕ್ವೆಸ್ಟ್ ಇಲ್ಲ, ಆಲ್ರೆಡಿ ರೆಡಿ ಸೆಟ್ ಆಗಿರುವ ಗೀತೆಗಳು, ವಿಚ್ ಈಸ್ ನಾನು ನಿನ್ನೆ ಹುಡುಕಾಡಿಟ್ಟಿದ್ದೇನೆ. ಸೊ ಕಾರ್ಯಕ್ರಮದಲ್ಲಿ ಹಳ್ಳಿ ನಾಟು ಗೀತೆಯನ್ನು ಕೇಳಿ ಮಜಾ ಮಾಡಿ ನಿಮ್ಮೊಂದಿಗೆ ನಾವು ಹಳೆ ಹೊಸ. ಮತ್ತೆ ಯಾರೋ ಮೆಸೇಜ್ ಮಾಡ್ಯಾರ, ಶುಭೋದಯ ಮಂಜುನಾಥ್ ಸರ್, ಪ್ರಸಾದ್ ನಾನು. ಆಲ್ ರೈಟ್ ಪ್ರಸಾದ್ ಅವರೇ, ಶುಭೋದಯ, ಹೇಗಿದ್ದೀರಾ? ಇವತ್ತಿನ ಕಾರ್ಯಕ್ರಮದ ಎಲ್ಲ ಗೀತೆಗಳು ಸೂಪರ್. ಆ್ಯಂಡ್ ಅಜಯ್ ವಿಜಯ್ ಚಿತ್ರದ್ದು ನಮ್ಮ ಅಜ್ಜಿ ಕೇಳಿ ಭಾಳ ಸಂತೋಷ, ಅಜ್ಜಿಗೂ ಖುಷಿ ಆಗ್ತೀನಿ, ವೆರಿ ನೈಸ್, ನನಗೂ ಅಷ್ಟೇ ಸಂತೋಷ. ನಮ್ಮ ಪ್ರಸಾದ್ ಅವರ ಅಜ್ಜಿಗೆ ನಮಸ್ಕಾರ ಅಂತ ಹೇಳ್ತಾ ಅಜ್ಜಿ ಖುಷಿ ಆಗಲ್ರಿ ಅಜಯ್ ವಿಜಯ್ ಚಿತ್ರದ್ದು. ಸೊ ಸ್ನೇಹಿತರೆ, ನಮ್ಮ SPB ಅವರು ನಮ್ಮೊಂದಿಗೆ ಇಲ್ಲ, ನೋಡಿದ್ರಲ್ಲ ಅವರ ಧ್ವನಿ ಕೇಳಿದರೆ ಆ ನಮ್ಮ ಪ್ರಸಾದ್ ಅವರ ಅಜ್ಜಿಗೂ ಸಂತೋಷವಾಯಿತು. ಅಜಯ್ ವಿಜಯ್ ಚಿತ್ರದ್ದು ಇವತ್ತಿನ ಗೀತೆಗಳೇ ಹಂಗೆ ಹುಡುಕಾಡಿಟ್ಟೇನೆ ನಾನು. ನೋಡಿ, ಅವ್ರು ಇಲ್ಲ ನಮ್ಮೊಂದಿಗೆ, ನಮ್ಮದು ಅದೇ ಗುರಿ ಆಗಿರಬೇಕು. ಇದ್ದಾಗ ಎಷ್ಟು ಜನರಿಗೆ ನಗಿಸಿದ್ವಿ, ಹೋದಾಗ ಎಷ್ಟು ಜನರನ್ನು ಅಳಿಸಿದ್ವಿ. ಉಲ್ಟಾ ಆಗಿದ್ರೆ ಕತಿ ಭಾಳ ಕೆಟ್ಟದ್ದು. ಇದ್ದಾಗ ಎಷ್ಟು ಜನರನ್ನು ಅಳಿಸೋದು, ಹೋದಾಗ ಎಷ್ಟು ಜನರನ್ನು ನಗಿಸೋದು, ಹಂಗೊಂದು ಆಗೋದು ಬೇಡ. ಆತ್ಮೀಯರೇ, ಬರ್ತಾ ಇದೆ ಹಳ್ಳಿ ನಾಟು. ಭಾಳ ದಿನ ಆಯ್ತು ರೀ ಈ ಗೀತೆ ಕೇಳಿಲ್ಲ. ಬನ್ನಿ ನಾಟು ನಾಟು ಮಾಡ್ಕೋತ ಈ ಗೀತೆ ಕೇಳ್ಕೋತ ಎಂಜಾಯ್ ಮಾಡ್ಕೋತ ಇವತ್ತಿನ ಕಾರ್ಯಕ್ರಮವನ್ನು ಆನಂದಿಸಿ. ಇದು ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ. ಒಳ್ಳೊಳ್ಳೆ ಗೀತೆಗಳು ಒಂದು ಹಳೆ ಒಂದು ಹೊಸ ಕಾಂಬಿನೇಷನ್ ಫ್ಯಾಷನ್ನಲ್ಲಿ ಪ್ರಸಾರ ಮಾಡುವೆ. ನಾನು ಕೇಳ್ತಾ ಎಂಜಾಯ್ ಮಾಡಿ ನೀವು.

ಹಳ್ಳಿನ ಆಟೋ ಗೀತೆ ಕೇಳಿ ಮಜಾ ಮಾಡಿದ್ರಲ್ಲ. ಎಸ್, ಭಾಳ ದಿನ ಆಯ್ತಲ್ಲ ಕೇಳಿಲ್ಲ. ಸೊ ಸ್ನೇಹಿತರೆ, ಅರ್ಜುನ ಚಿತ್ರದ್ದು ಬಾ ರಾಜಾ ಬಾ ಗೀತೆ ರೆಡಿ ಆಗಿದೆ. ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಗಳನ್ನ ಪ್ರಸಾರ ಮಾಡೋ ಕೈಗ ಕಾರ್ಯಕ್ರಮ ಆಗಿದೆ. ಏನು ಅಡ್ವೊಕೇಟ್ ಪ್ರಮೀಳಾ ಹಂಪನವರವರು ಬೆಂಗಳೂರಿನಿಂದ ಎಸ್ ಕೋರ್ಟಿಗೆ ಹೋಗ್ತಾ ಇದ್ದಾರೆ. ಶುಭೋದಯ, ಶುಭ ಮುಂಜಾನೆ ಮಂಜುನಾಥ ಅಂತ ಹೇಳಿದರೆ ನಿಮಗೂ ಶುಭೋದಯ, ಶುಭ ಮುಂಜಾನೆ. ಪವಿತ್ರ ಅವರು ಮೆಸೇಜನ್ನು ಮಾಡಿದರೆ, ಸರ್ ಎಷ್ಟು ಚೆನ್ನಾಗಿ ಹೇಳಿದ್ರಿ ನೀವು ಕಾರ್ಯಕ್ರಮದಲ್ಲಿ ತಮ್ಮ ಮನ ಮಂದಿರ ಹಾಡು, ಭೀಮಸೇನ್ ಜೋಶಿಯವರ ಗೀತೆ. ಏನು ಮಾಡಿದ್ರೆ ತಂದೆಯವರ ಕಣ್ಣು ಮುಂದೆನೇ ಬರುತ್ತಾರೆ, ಏಕೆಂದರೆ ಆ ವ್ಯಕ್ತಿ ಅಂದರೆ ನಮ್ಮ ಪ್ರೀತಿಯ ತಂದೆ, ಅವರಿಗೆ ಗೀತೆ ಅಂದರೆ ಇವ್ರದ್ದು ಎಸ್ ಪಿ ಬಿ ಅವ್ರದ್ದು ಎಸ್ಪೆಷಲಿ ಇವ್ರದ್ದು ಕೂಡ ಭೀಮಸೇನ್ ಜೋಶಿ ಅವ್ರದ್ದು ಭಾಳ ಇಷ್ಟ ರೀಪ್ಪ. ಸೊ ಓಲ್ಡ್ ಸಾಂಗ್ಸ್ ಐ ಲೈಕ್ ರಾಘವೇಂದ್ರ ಸಾಂಗ್, ಇಟ್ಸ್ ಅ ಭಕ್ತಿ ಗೀತೆ. ಅಸ ತುಂಗಾ ತೀರದಿ ನಿಂತ ಸುಹರಿವರನಾದೇ ಕೇಳಮ್ಮಯ್ಯ ಆದ ಇರ್ಬೋದು ರೀ. ಅದು ಏಕೆಂದರೆ ಒಂದು ಚಾನಲ್ನಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಅನ್ನೋ ಒಂದು ಇದು ರಾಘವೇಂದ್ರ ಮಹಿಮೆ ಮಹಾತ್ಮೆ ಸಾರಿ ಅನ್ನೋ ಒಂದು ಸೀರಿಯಲ್ ಬರ್ತಿತ್ತು, ಅದರದ್ದು ಟೈಟಲ್ ಗೀತೆ ಇತ್ತು. ಅದೇ ಗೀತೆಯನ್ನು ನಮ್ಮ ಭೀಮಸೇನ್ ಜೋಶಿ ಹಾಡಿದ್ದಾರೆ. ಸೊ ಆಡ್ ಬೈಗೇಟ್ ಪ್ರಮೀಳಾ ಹಂಪನವರವರು ಅದು ಹೇಳ್ತಾ ಇದ್ದಾರೆ. ಸೊ ಒಳ್ಳೆಯದಾಯಿತು, ಎಲ್ಲ ನೆನಪಾಗ್ತಾ ಇದೆ ನೋಡ್ರಿಪ್ಪ ಎಲ್ಲರಿಗೂ. ಸೊ ಸ್ನೇಹಿತರೆ, ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು. ರಾಜಶ್ರೀ ಅವರು ಮೆಸೇಜ್ ಮಾಡಿದ್ದಾರೆ, ಜೈ ಶ್ರೀರಾಮ್ ಜೈ ಜಿನೇಂದ್ರ. ಎಸ್, ಶುಭೋದಯ, ಜೈ ಜೈ ಶ್ರೀರಾಮ್ ಜೈ ಜೈ ಜಿನೇಂದ್ರ ನಿಮಗೂ ಕೂಡ. ಆತ್ಮೀಯ ಸ್ನೇಹಿತರೆ, ಉತ್ತಮ ಗೀತೆಗಳ ಲೈನಪ್ಪು ಹೀಗಿವೆ ನೋಡಿ. ಈಗ ಬರ್ತಾ ಇದೆ ಬಾ ರಾಜಾ ಬಾ, ಹಳೆ ಗೀತೆ ಇದು, ಇದಾದ ತಕ್ಷಣ ಹೊಸ ಗೀತೆ. ಗಾಳಿಪಟಾಟು ಚಿತ್ರದು, ಸೋನು ನಿಗಮ ಅವರ ಧ್ವನಿಯಲ್ಲಿ. ನಾನಾಡವ ಮಾತೆಲ್ಲವ, ಏ ಸೂಪರ್ ಗೀತೆ ರೀಪ್ಪ. ಅದಾದ ತಕ್ಷಣ ಸ್ನೇಹಿತರೆ ಬರ್ತಾ ಇದೆ ನನ್ನ ಹೃದಯದಲ್ಲಿ ಹಳೆ ಗೀತೆ. ಅದಾದ ತಕ್ಷಣ ಪಟಾಕಿ ಪೊರಿಯೋ, ಅದಾದ ತಕ್ಷಣ ಪ್ರೇಮ ಎಂದರೆ ಏನು ಅನ್ನೋ ಗೀತೆ. ತದನಂತರ ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಹೊಸ ಗೀತೆ. ಹಿಂಗಿದೆ ಗೀತೆಗಳಲ್ಲ ಇನ್ನಪ್ಪು ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಗಳ ಏಕೈಕ ಕಾರ್ಯಕ್ರಮವಿದು. ನಿಮ್ಮೊಂದಿಗೆ ನಾವು, ಹಳೆ ಹೊಸ ಕಾಂಬಿನೇಷನ್. ಗುಡ್ ಮಾರ್ನಿಂಗ್, ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಟುಡೇ? ನಮ್ಮ ಶೀತಲ್ ಅವರು ಆಲ್ ದ ವೇ ಫ್ರಮ್ ಬೆಂಗಳೂರು ಕೇಳ್ತಾ ಇದ್ದಾರೆ. ಶೀತಲ್ ಅವರೇ, ಟುಡೇ ದ ಕಾನ್ಸೆಪ್ಟ್ ಇಸ್ ಹಳೆ ಹೊಸ ಕಾಂಬಿನೇಷನ್. ಇದು ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಗಳ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ರಿಕ್ವೆಸ್ಟ್ ಇರುವುದಿಲ್ಲ, ನಿಮಗೂ ಗೊತ್ತು, ಉತ್ತಮ ಗೀತೆಗಳ ಲೈನಪ್ ಇದು. ಆಲ್ ರೈಟ್, ಸ್ವಲ್ಪ ಲೇಟ್ ಆಯಿತು. ಎಸ್ ಎಸ್, ಇರಲಿ ರಾಜಶ್ರೀ ಅವರೇ, ಲೇಟ್ ಆಯಿತು ಅಲ್ಲಿ ಬಂದ್ರಲ್ಲ ಅದು ಮುಖ್ಯ. ತಮ್ಮ ತಮ್ಮ ಕೆಲಸದಲ್ಲಿ ವ್ಯಸ್ತವಾಗಿದ್ರೂ ಎಷ್ಟೋ ನಮ್ಮ ಇದು ಏನಂತಾರೆ ವೇಣುದು, ನೀವು ಕುಟುಂಬದ ಮಹಿಳೆಯರು ಪುರುಷರು ಎಲ್ಲರೂ ತಮ್ಮ ತಮ್ಮ ಟೈಮ್ ತೆಗೆದು ಬರ್ತೀರಲ್ಲ, ಏ ಥ್ಯಾಂಕ್ ಯು ರೀಪ್ಪ. ಅಟ್ಟ ರೇಡಿಯೋ ಹಚ್ಚೋದು, ಈ ಮಂಜುನಾಥ್ ಏನೇನು ಪಿಟ್ ಪಿಟ್ ಮಾಡ್ತಾನೆ ಅದನ್ನು ಕೇಳೋದು, ಗೀತೆಗಳ ಕೇಳಿ ಆನಂದಿಸುವುದು ಇಷ್ಟ. ಸೊ ಸ್ನೇಹಿತರೆ, ನಿನ್ನೆ ನಮ್ಮ ಪರಿಚಯದವರು ಒಬ್ಬರು ಮನೆಗೆ ಹೋಗಿದ್ದೆ, ಅಲ್ಲಿ ನಮ್ಮ ಆಂಟಿ ರೀಪ್ಪ ಎಷ್ಟು ಚೆನ್ನಾಗಿ ಅವರು ಆಧ್ಯಾತ್ಮ ಪುಸ್ತಕ ಓದುವಾಗ ಕಣ್ ತುಂಬಿಕೊಂಡೆ ನಾನು ಅವ್ರ ಕಡೆ. ಅದು ಏನು ಓದ್ತಿದ್ರು, ಆ ಏನು ಓದುವ ಆ ಒಂದು ಅಧ್ಯಾಯವನ್ನು ಅವರು ನನಗೆ ತಿಳಿಸಿಕೊಟ್ರು, ವಿಭೂತಿಯ ಮಹಾತ್ಮೆ. ಸೊ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಅವರನ್ನು ಹೇಳುವಾಗ ನಾನಂದೆ ನೀವು ಓದ್ತಾ ಇದ್ದೀರಾ, ನಿಮ್ಮಗೆ ಡಿಸ್ಟರ್ಬ್ ಆಗಿಲ್ಲ? ಏ ಇಲ್ಲ ಅಂತ ಹೇಳಿದರು. ಸೊ ಸ್ನೇಹಿತರೆ, ನನ್ನ ಬೇರೆದೊನೆಯ ಕುಟುಂಬದ ಎಲ್ಲ ಮಹಿಳೆಯರಿಗೆ ಒಂದೇ ರಿಕ್ವೆಸ್ಟು, ಆ ಮೊಬೈಲು ತಿಕ್ಕಾಡ್ರಿ, ಮಸ್ತ್ ಮಸ್ತ್ ತಿಕ್ಕಾಡ್ರಿ, ಆದರೆ ಸ್ವಲ್ಪ ಆಧ್ಯಾತ್ಮ ಪುಸ್ತಕವನ್ನು ಓದಿ. ಆ ಓದೋ ದೃಶ್ಯವನ್ನು ನಾನು ಕಣ್ತುಂಬಿಕೊಟ್ಟೆ. ಅದರೊಂದಿಗೆ ಅವ್ರ ಮನೆಯಲ್ಲಿ ಒಂದು ಫೋಟೋವನ್ನು ನೋಡಿದೆ. ಬಾಲ್ಯದಿಂದ ಹಿಡಿದು ನಾನು ಮನೆಗೆ ಹೋಗ್ತಾ ಬರ್ತಾ ಇದ್ದೇನೆ, ಆ್ಯಂಡ್ ಆ ಫೋಟೋ ನೋಡಿದ ಕೂಡಲೇ ಒಂದು ಫ್ಲ್ಯಾಶ್ ಮೆಮರಿ ಇದು ಬಂತ್ರಿಪ್ಪ. ಎಸ್, ಎಲ್ಲ ಒಂದು ಹಳೆಯ ನೆನಪುಗಳು, ಏಕೆಂದರೆ ಅವರ ಮನೆಯಲ್ಲಿ ಆ ದೇವಿಯ ಫೋಟೋ ನಾನು ನನ್ನ ಬಾಲ್ಯದ ದಿನಗಳಲ್ಲಿ ನೋಡಿದ್ದೆ. ಅವ್ರಿಗೆ ನಾನು ಹೇಳಿದೆ ಇದು ಅದ ಅಲ್ರಿ ಅಂತ, ಏಕೆಂದರೆ ಆ ಫೋಟೋನಲ್ಲಿ ದೇವಿಯ ಕಣ್ಣಲ್ಲಿ ಇರೋ ತೇಜಸ್ಸು ನೋಡಿ ಇನ್ನೂ ಅದೇ ರೀತಿಯ ಭಯ. ಎಸ್, ಇನ್ನೂ ಬಹಳಷ್ಟು ಫೋಟೋಗಳಿದ್ದು ರೀ ಅವರ ಮನೆಯಲ್ಲಿ, ಅಂದರೆ ಆ ಬಾಲ್ಯದ ದಿನಗಳ ಆ ಕ್ಷಣಗಳು ನೆನಪಾಯಿತು. ಅವರು ನಕ್ಕಿದ್ರು, ಎಸ್ ಇದೇ ಆ ಫೋಟೋ ಅಂತ ನನಗಿನ್ನೂ ನೆನಪಿದೆ. ಸೊ ಅದ ವಿಚಾರದಲ್ಲಿ ಒಂದು ಪಾಯಿಂಟ್ ಏನಂದರೆ, ಆತ್ಮೀಯರೇ ನೋಡಿ, ಯಾವುದೇ ಒಂದು ಭಾವಚಿತ್ರ ಫೋಟೋ ಎಸ್ಪೆಷಲಿ ದೇವ್ರದ್ದು, ನೀವು ಎಷ್ಟೇ ಹೊಸ ಎಚ್ ಡಿ 4K 8K 9K 16K ಇಡ್ಲಿ ವಡ ದೋಸ ಏನು ಬೇಕಾದ ತೊಗೋರಿ, ಎಚ್ ಡಿ ತೊಗೋರಿ, ಏನೂ ತೊಗೋರಿ, ಆದರೆ ಹಳೆ ಫೋಟೋ ಹಳೆ ಭಾವಚಿತ್ರದ ಒಂದು ಮಜಾನೆ ಬೇರೆ. ಕರೆಕ್ಟ್ ಅವ್ರನ್ನು, ಅದರಲ್ಲಿ ನಮ್ಮ ಮನೆಯಲ್ಲೂ ಇದೆ ಆತ್ಮೀಯ ಸ್ನೇಹಿತರೆ. ಐ ಗೆಸ್ ನಮ್ಮ ತಂದೆಯವರು ತಂದಿಟ್ಟಿರುವ ಹನುಮಪ್ಪಂದು, ಲಕ್ಷ್ಮೀ ಸರಸ್ವತಿ ಗಣಪಂದು, ನಮ್ಮ ದೇವಿ ಮಹಾಲಸ ನಾರಾಯಣಿದು, ಇವೆಲ್ಲ ಬಹಳ ಹಳೆ, ಅಂದರೆ ಇರ್ಬೋದ್ರೆ ಒಂದು 50 ಇಯರ್ಸ್ 40 ಇಯರ್ಸ್ ಲ್ಯಾಮಿನೇಟ್ ಮಾಡಿ ಕರೆಕ್ಟಾಗಿ ಇಟ್ಟೇವೆ. ಅದರ ಒಂದು ತೇಜಸ್ಸು, ಅದರ ಒಂದು ಆರಾನೇ ಬೇರೆ ಇರುತ್ತೆ. ಆದರೆ
ಅಷ್ಟೇ ಹೊಸಾದ್ ನಾವು ನೋಡಿದ್ದೇವೆ. ಅದೇ ಗುಡಿಗೆ ಹೋಗಿ ಅದೇ ಒಂದು ಹನುಮಪ್ಪಿಗೆ ಚಿಡಿ ಯುವ ಎಲ್ಲ ಬಂದವ್ರಿ ಟೆಕ್ನಾಲಜಿ. ಖರೆ ಯಾಕೋ ಗೊತ್ತಿಲ್ಲ, ಆ ಹಳೆ ಭಾವಚಿತ್ರ ಹಳೆ ಫೋಟೋ ದೇವ್ರದ್ದು ಅನ್ನತ್ತೆ ನಾನು, ಎಸ್ಪೆಷಲಿ ದೇವ್ರದ್ದು. ಆ್ಯಂಡ್ ಆಫ್ಕೋರ್ಸ್ ಆ ಹಳೆ ಫೋಟೋಗಳು ಒಂದು ಮಜಾನೇ ಬೇರೆ. ಏಕೆಂದರೆ ವಿಶ್ವ ಛಾಯಾಗ್ರಹಣ ದಿನ ಅಂತಿತ್ತರೆ, ಅಂದರೆ ವರ್ಲ್ಡ್ ಫೋಟೋಗ್ರಫಿ ಡೇ. ಅದ್ರ ಮೇಲೆ ನಾನು ಸಂದರ್ಶನ ತೊಗೊಂಡಿದ್ದೆ. ಓ ಅದರಲ್ಲಿ ವರ್ಲ್ಡ್ ಫೋಟೋಗ್ರಫಿ ಡೇ 2026 ಅದು ಒಂದಿತ್ತು ಆತ್ಮೀಯ ಸ್ನೇಹಿತರೆ. ಸೊ ಆಗಸ್ಟ್ 19 ಇತ್ತು ಅದರ ಸಂದರ್ಶನ ನಾನು, ಅಂದರೆ ಹೋದ ಬುಧವಾರ. ಸೊ ಇದ್ರಾಗ ನನಗೆ ನಾವು ಆಂಟಿ ಮನೆಗೆ ಹೋದಾಗ ದೇವಿ ಫೋಟೋ ನೋಡಿದಾಗ ಅವರು ಎಷ್ಟು ಚೆನ್ನಾಗಿ ಶ್ರಾವಣ ಸೋಮವಾರದ ಪೂಜೆಯನ್ನು ಮಾಡ್ತಾಯಿದ್ರು, ಆ ಪೂಜೆಯನ್ನು ನೋಡಿದೆ. ಅವರು ಉಪವಾಸ ಮಾಡ್ತಾರೆ, ಆ ಒಂದು ಆಧ್ಯಾತ್ಮ ಎಲ್ಲರಲ್ಲಿ ಬರಬೇಕು ಆತ್ಮೀಯ ಸ್ನೇಹಿತರೆ ಅಂತ ಒಂದೇ ರಿಕ್ವೆಸ್ಟು ದೇವರ ಕಡೆ ಪ್ರಾರ್ಥನೆ. ಆದರೆ ಏನನ್ನೋದು ಪಾಯಿಂಟ್ ಏನಂದ್ರೆ, ನೀವು ಎಷ್ಟೇ ಮೊಬೈಲ್ ತಿಕ್ಕಾಡ್ರಿ, ಸ್ವಲ್ಪ ಪುಸ್ತಕ ಓದ್ರಿ, ಅದರಿಂದ ಲಾಭ ನನಗಲ್ಲ ನಿಮಗರಿ. ಎಸ್, ನನಗಲ್ಲ ನಿಮಗರಿ. ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಗಳು ಕೇಳೋ ಏಕೈಕ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್, ಬನ್ನಿ ಕೇಳೋಣ, ಎಂಜಾಯ್ ಮಾಡೋಣ. ಸರ್, ನಮ್ಮ ಮನೆಯಾಗೂ ಹಳೇ ಫೋಟೋ ಇದೆ ದೇವ್ರದ್ರಿ, ನಮ್ಮ ತಂದೆಯವರು ತಂದಿಟ್ಟಿದ್ರು. ನಿಜವಾಗ್ಲೂ ಸತ್ಯ, ನಾನು ಹೊಸ ತೊಗೊಂಡು ಬಂದೇನೆ, ಆದರೆ ಅದರಲ್ಲಿ ಅಷ್ಟು ಇದು ಬರೋದಿಲ್ಲ, ಏಕೆಂದರೆ ಹಳೆ ಫೋಟೋನಲ್ಲಿ ಇರೋ ತೇಜಸ್ವಿ ಅವರೇ. ಎಸ್ ಮಹೇಶ್ ಅವರೇ, ಕರೆಕ್ಟಾಗಿ ಹೇಳಿದ್ರಿ. ನಾನು ಅದನ್ನು ಅವ್ರ ಮನೆಯಲ್ಲಿ ನೋಡಿದಾಗ ಎಲ್ಲ ದಿನಗಳು ಎಲ್ಲ ಕ್ಷಣಗಳು, ಏಕೆಂದರೆ ಇಂಗ್ಲೀಷ್ನಲ್ಲಿ ಇಟ್ ಈಸ್ ಅ ಲೈವ್ ಅಂತ, ಅಂದರೆ ಜೀವನ್. ಆ ದೇವಿ ನನಗೆ ನೋಡಿದಂಗ್ರೆ ಬಾಲ್ಯದಲ್ಲಿ ಏನು ಅಂಜಿಕಿತ್ತೋ ಅದ ಅಂಜಿಕೆ ನಿನ್ನೆ ನಾನು ಅನುಭವಿಸಿದೆ, ಆ್ಯಂಡ್ ಅವರಿಗೆ ಅದನ್ನು ಹಂಚ್ಕೊಂಡೆ. ಅದು ನನಗೆ ಅಷ್ಟೇ ಸಂತೋಷ. ಸರ್, ನಾವು ಪುಸ್ತಕ ಓದ್ತೇವ್ರೆ ನಿಜವಾಗ್ಲೂ, ಆದರೆ ಭಾಳ ದಿನ ಆಯಿತು ಓದಲಿಲ್ಲ. ಈ ಕಾದಂಬರಿಗಳು ಓದ್ತಾ ಇದ್ದೇನೆ. ಆಧ್ಯಾತ್ಮ ಪುಸ್ತಕ ಮನೆಯಾಗ ಐತ್ರಿ, ಧೂಳ ಹಿಡ್ದವ್ರಿ. ನೀವು ಇವತ್ತು ಹೇಳಿದ್ರಲ್ಲ, ನಾನು ಅಟ್ ಲೀಸ್ಟ್ ಒಂದು 2-3 ಪೇಜ್ ಓದ್ತೇನೆ ರೀ. ಥ್ಯಾಂಕ್ ಯು ಸೋ ಮಚ್ ಶ್ರುತಿಯವರೇ. ನಿಮಗೂ ಒಳ್ಳೇದಾಗಲಿ, ಮನೆಯಲ್ಲಿದೆ ಅಲ್ಲ ಒಳ್ಳೆ ಕಾದಂಬರಿ ಮತ್ಲಬ್ ಕ್ಯಾ ಸ್ಟೋರಿ ಇರ್ಬೋದಲ್ರಿ. ಕಾದಂಬರಿ ಅಂದ್ರೇನು? ಕಾದಂಬರಿ ಓದ್ತಾರೆ. ನನಗೂ ಇಬ್ಬರು ಮೂರು ಹೆಣ್ಮಕ್ಳಿಗೆ ಹೇಳಿದ್ರು, ಮಂಜುನಾಥ್ ಸರ್ ನಾವು ಕಾದಂಬರಿ ಓದ್ತೇವ್ರಿ ಅಂತ ಹೇಳಿದರು. ಅದು ನನಗೂ ಅರ್ಥ ಆಗಿಲ್ಲ. ನಾನು ಅಂದರೆ ಏನು ಒಟ್ಟು ಓದ್ರೆ? ಓ ನಾವೆಲ್, ಹಾ ಗೊತ್ತಾಯ್ತು ಗೊತ್ತಾಯ್ತು. ಓಕೆ, ಅದು ಓದ್ರೆ. ಪಾಯಿಂಟ್ ಏನಂದ್ರೆ, ಆಧ್ಯಾತ್ಮ ಪುಸ್ತಕಗಳು, ನಮ್ಮ ಗ್ರಂಥಗಳು ಇವೆಲ್ಲ ಓದಿದರೆ ನಿಮಗೆ ನಿಮ್ಮ ಮನಸ್ಸಲ್ಲಿ ಭಕ್ತಿಯ ಜ್ಯೋತಿ ತಾನಾಗಿ ಬರುತ್ತೆ. ಸೀರಿಯಲ್ ನೋಡಿ, ಆಧ್ಯಾತ್ಮ ಸೀರಿಯಲ್ ನೋಡಿ, ಇದೇ ಒಂದು ರಿಕ್ವೆಸ್ಟು. ಜಗಳ ಮಾಡೋ ಸೀರಿಯಲ್ ಅದು ನಿಮಗೆ ಬಿಟ್ಟಿದ್ರೆ ಆಯ್ಕೆ. ಏಕೆಂದರೆ ಆತ್ಮೀಯ ಸ್ನೇಹಿತರು, ಈ ದುನಿಯಾನಾಗ ಏನಿದೆ ಅಂದರೆ ಇನ್ನೊಬ್ಬರ ದುಃಖ ಇನ್ನೊಬ್ಬರ ಕಹಿ ನೋಡೋದ್ರಲ್ಲಿ ಮಜಾ. ಆತ್ಮೀಯರೇ, ಇನ್ನೊಬ್ಬರ ದುಃಖ ಇನ್ನೊಬ್ಬರ ಕಷ್ಟದಲ್ಲಿದ್ದಾರೆ, ಆ ಒಂದು ದೃಶ್ಯ ನೋಡೋದ್ರಲ್ಲಿ ಹಿಂಗೆ ಸುಖ ಅನಿಸ್ತದ ಸ್ನೇಹಿತರೆ? ದ್ಯಾಟ್ ಶುಡ್ ಬಿ ಕಮಿಂಗ್ ಔಟ್. ಅದಕ್ಕೆ ನಾನು ಹೇಳಿದೆ, ಸೀರಿಯಲ್ ನೋಡಬೇಕು, ಆಧ್ಯಾತ್ಮ ಸೀರಿಯಲ್ ನೋಡಿ. ಉತ್ತಮ ಪುಸ್ತಕ ಈಗ ಕಾದಂಬರಿ ಅಂದರೆ ನಾವೆಲ್ ಅಂತ ನನಗೆ ಗೊತ್ತಾಯಿತು. ನಾವೆಲ್ಸ್ ನಾನು ಓದ್ತಿರ್ತೇನೆ, ಬಟ್ ಆದಷ್ಟು ಪ್ರಯತ್ನ ಮಾಡಿ. ಜಸ್ಟ್ ಒಂದು ನಮ್ಮ ಪ್ರೀತಿಯ ಶ್ರುತಿ ಅವರು ಹೆಂಗೆ ಹೇಳತ್ತಾರೆ ನೋಡ್ರಿ, ನಾನು ಟ್ರೈ ಮಾಡ್ತೇನೆ ಅಂತ. ಎಸ್ ಎಸ್, ಶೀತಲ್ ಅವರ ನಾವೆಲ್ ಕಾದಂಬರಿ, ಎಸ್ ಗೊತ್ತಾಯಿತು ಗೊತ್ತಾಯಿತು. ಸೊ ಆತ್ಮೀಯ ಸ್ನೇಹಿತರೆ, ಪಾಯಿಂಟ್ ಏನಂದ್ರೆ, ಆ ಒಂದು ದೃಶ್ಯ ನಮ್ಮ ಆಂಟಿಯವ್ರದ್ದು. ಸೊ ಅದು ನೋಡಿ ನನಗೆ ಬಹಳ ಸಂತೋಷವಾಯಿತು. ಅವ್ರ ಮನೆಯಲ್ಲಿರೋ ಆ ಫೋಟೋ ನೋಡಿ ಒಟ್ಟು ತಲೆ ಹಾಕಿ ಬಂತ್ರಿಪ್ಪ. ಸೊ ನೀವು ನಿಮ್ಮ ಜೀವನದಲ್ಲಿ ಇವು ಇಷ್ಟುಗಳನ್ನು ಮಾಡಿಲ್ಲ ಅಂದ್ರೂ ನಡೀತದೆ. ಅಷ್ಟೇ ಏನು ದುನಿಯಾ ಮಸ್ತ್ ಮಸ್ತ್ ಗೀತೆಯನ್ನು ಕೇಳಿದ್ದು. ಬಿಕಾಸ್ ದಿಸ್ ಇಸ್ ನಮ್ಮ ಮುಂದಿನ ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ.

ಹಳೆಯ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ, ಒಳ್ಳೊಳ್ಳೆ ಗೀತೆಗಳು, ಉತ್ತಮ ಗೀತೆಗಳನ್ನು ನಾನು ಪ್ರಸಾರ ಮಾಡ್ತಾ ಇದ್ದೆ. ಎಲ್ಲಿದ್ನಿ? ಒಳ್ಳೆ ಒಂದು ಕಾರ್ಯಕ್ರಮದಲ್ಲಿದ್ದೆ. ಸೊ ಬನ್ನಿ ಶೀತಲ್ ಅವರೇ, ಬರ್ತಾ ಇದ್ದೀರಾ ನೀವು? ನೀವು JNMC ಥರ್ಡ್ ಫ್ಲೋರ್ ವೇಣುಧ್ವನಿ ಇದಕ್ಕೆ ಸ್ಟುಡಿಯೋಗೆ ಬರ್ಬೋದು. ಮುಂಜಾನೆ ನಾನು ಇರುತ್ತೇನೆ, ನೀವು ಮಾರ್ನಿಂಗ್ ಸೆಕ್ಷನ್ ಟೈಮಿಗೆ ಬರ್ಬೋದು ಖಂಡಿತ. ಆ್ಯಂಡ್ ಡೆಫಿನೆಟ್ಲಿ ಯು ಕ್ಯಾನ್ ಮೀಟ್. ಆ್ಯಂಡ್ ಹಾಗೆ ನೀವು ಪುಸ್ತಕದ ಬಗ್ಗೆ ಹೇಳ್ತಾ ಇದ್ರಿ, ಬುಕ್ಸ್ ಆರ್ ಅ ವಂಡರ್ಫುಲ್ ಗಿಫ್ಟ್, ಐ ವುಡ್ ಗಿವ್ ಬುಕ್ಸ್ ಆಸ್ ಗಿಫ್ಟ್ ಟು ಕಿಡ್ಸ್ ಆ್ಯಂಡ್ ಎಲ್ಡರ್ಸ್. ಎಸ್, ಮಕ್ಕಳಿಗೆ ಆ್ಯಂಡ್ ಹಿರಿಯರಿಗೂ ಪುಸ್ತಕವನ್ನೇ ಕೊಳ್ತಾ ಇದ್ರು. ಕೆಲವರು ಇಷ್ಟಪಡ್ತಾರೆ, ಕೆಲವರಿಗೆ ಮೂಗು ಮುರಿಯುತ್ತದೆ. ಸೊ ಬಟ್ ಐ ಟ್ರೈ ಟು ಮೇಕ್ ಮೈ ಎಫರ್ಟ್ ಲೈಬ್ರರಿ ಗೆಟ್ಸ್. ಉತ್ತಮವಾದ ಸ್ಥಳ ನನಗೆ ಜಪ ಮಾಡುವ ಸ್ಥಳ, ಆ್ಯಂಡ್ ಅಂದರೆ ಧ್ಯಾನ ಮಾಡಲಿಕ್ಕೆ ಒಂದು ಸ್ಥಳ, ಆ್ಯಂಡ್ ನನಗೆ ಗ್ರಂಥಾಲಯ. ಮುಂಚೆ ಗ್ರಂಥಾಲಯ ಅಂದರೆ ಓಡೋಕ್ಕಿಂತ ಏನೋ ಎಲ್ಲ ಗಪ್ಪ ಕುಂತಾರ ಅಂತ ಅಂಜಿ, ಆದರೆ ಆತ್ಮೀಯರೇ ತದನಂತರನೇ ಗೊತ್ತಾಯಿತು ಪುಸ್ತಕ ಬೆಸ್ಟ್ ಫ್ರೆಂಡ್, ನಿಮ್ಮ ಉತ್ತಮ ಸ್ನೇಹಿತನಾಗಿ ಮುಂದೆ ಬರುತ್ತೆ. ಏಕೆಂದರೆ ಸ್ನೇಹಿತರೆ, ಪುಸ್ತಕ ಯಾವತ್ತೂ ಏನು ಡಿಮಾಂಡೇ ಮಾಡುವುದಿಲ್ಲ, ನಿಮಗೆ ಸದಾ ರೆಡಿಯಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇರುತ್ತೆ, ಮಾಹಿತಿ ಕೊಡ್ತಾ ಇರುತ್ತೆ. ತಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ದರೆ ಒಂದು ಒಳ್ಳೆ ಪುಸ್ತಕವನ್ನು ತೊಗೊಳ್ಳಿ, ಓದಲಿಕ್ಕೆ ಪ್ರಾರಂಭ ಮಾಡಿ, ಅದರದ್ದು ಲಾಭ ನಿಮಗೆ ಗೊತ್ತಾಗುತ್ತೆ. ಇವೆಲ್ಲ ಒಂದು ಕಡೆ ಅಂದರೆ ಆತ್ಮೀಯ ಸ್ನೇಹಿತರೆ, ವೈದ್ಯರೊಂದಿಗೆ ಮಾತನಾಡುವಾಗ ನನಗೆ ಗೊತ್ತಾಯಿತು ರೀಡಿಂಗ್ ಬುಕ್ಸ್ ಹ್ಯಾಸ್ ಇಟ್ಸ್ ಓನ್ ಬೆನಿಫಿಟ್, ಓದುವುದರಿಂದ ತಮ್ಮದೇ ಆದಂಥ ಲಾಭಗಳಿದ್ದಾವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಗಮನ ಕಳ್ಕೊಂಡೇವ್ರಿ ಸ್ನೇಹಿತರೆ. ಲೈಫಲ್ಲಿ ನೆನಪಿಟ್ಕೊಳ್ಳಿ, ಈಗ 25 ಆಗಸ್ಟ್ 2026, ಇದು ವರ್ಷದ 8ನೇ ತಿಂಗಳು, ತಿಂಗಳಿನ 25ನೇ ದಿನ, ಇವತ್ತಿನ ಈ ಶುಭ ಮಂಗಳವಾರ. ನಾನು ಹೇಳ್ತಾ ಇದ್ದೇನೆ, ಇನ್ನು ಬರೋ ಮುಂದಿನ ದಿನಗಳಲ್ಲಿ ಗಮನ, ಅಟೆನ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾರ್ದು ಇಲ್ರಿಯಪ್ಪ, ಇತ್ತೀಚಿನ ದಿನಗಳಲ್ಲಿ ತಿಕ್ಕಾಡ್ಕೋತ ಮೊಬೈಲ್ ಇರ್ತೇವೆ, ಅದರಲ್ಲಿ ನಮ್ಮ ಗಮನವನ್ನು ಕಳ್ಕೋತೇವೆ. ಗಮನವನ್ನು ಕಳ್ಕೊಂಡು ಒಂದು ಇಡೀ ಪಿಕ್ಚರ, ಒಂದು ತಾಸು ಒಂದು ಕಡೆ ಗಮನ, ಒಂದು ಪೇಜ್ ಒಂದು ತೋರಿಸ್ರಿಪ್ಪ, ನಿಮಗೆ ಗೊತ್ತಾಗುತ್ತೆ. ಸೊ ನಿಮ್ಮ ತಲೆ ಏನು ಬ್ರೇನ್ ರಾಟ್ ಅಂತ ಈಗ ಟ್ರೆಂಡ್ ಆಗಾಕತ್ತದಲ್ಲ, ಅದಕ್ಕೆ ಒಂದು ರಾಮಬಾಣ ಏನಿದೆ ಆತ್ಮೀಯ ಸ್ನೇಹಿತರು ಹೇಳಿ? ಅದಕ್ಕೆ ಈ ಒಳ್ಳೆ ಪುಸ್ತಕನೇ ರಾಮಬಾಣ. ಅದಕ್ಕೆ ಹೇಳ್ತೇನೆ, ಪುಸ್ತಕ ಡಿಜಿಟಲಿನೂ ಅವೈಲೇಬಲ್ ಇದೆ. ಈ ಬುಕ್ ಅಂತಾರೆ, ಈದ್ ಅಂತಾರೆ, ಅದನ್ನೆಲ್ಲ ಒಂದು ಕಡೆ ಇಡಿ. ನಾನು ಏನು ಹೇಳ್ತಾ ಇದ್ದೇನೆ, ಒಳ್ಳೆ ಪುಸ್ತಕ ತೆಗಿರಿ, ಆ ಪೇಪರ್, ಆ ಪುಸ್ತಕದ ಸ್ಮೆಲ್ ಎಷ್ಟು ಚೆಂದಿರುತ್ತೆ ಗೊತ್ತಾ ಆತ್ಮೀಯರೇ? ನೆನಪಿರಲಿ, ಇದು ವೈದ್ಯರು ಹೇಳಿರುವ ಮಾತು, ನಿಮ್ಮ ಬ್ರೇನ್ ರಾಟಿಗೆ ಒಂದೇ ಒಂದು ರಾಮಬಾಣ ಉತ್ತಮ ಪುಸ್ತಕ. ಹಂಗಂತ ಹೇಳಿ ಕೆಲವರು ಹೇಳ್ತಾರೆ, ಏ ಅಣ್ಣ ನಾನು ಓದ್ತೀನಿ ಪೇಪರ್ ಓದ್ತೀನಿ ರೀ. ಪೇಪರ್ ಓದೋದ್ರಲ್ಲಿ ತಪ್ಪಿಲ್ಲ, ಒಳ್ಳೇದು ಓದ್ರಿ, ಆದರೆ ಆ ಪೇಪರ್ನಲ್ಲಿ ಒಳ್ಳೆಯದಾದಂಥ ಮಾಹಿತಿ ಇರೋ ಸೆಕ್ಷನ್ನೂ ಇರುತ್ತೆ. ಐ ಹೋಪ್ ಐ ಆಮ್ ಮೇಕಿಂಗ್ ಸೆನ್ಸ್. ಏಕೆಂದರೆ ಇಂಗ್ಲೀಷ್ ಪೇಪರನ್ನು ನಾನು ಓದುವಾಗ ಅಲ್ಲಿ ಇರುತ್ತೆ ಸ್ನೇಹಿತರೆ, ಮೈಂಡ್ ಮಸಲ್ ಅಂತ ಏನೋ ಒಂದು ಇರ್ತದೆ, ಅರ್ಥ ಆಗ್ತಲ್ರಿ, ಒಂದು ಸೆಕ್ಷನ್ ಇರ್ತದೆ ನೋಡ್ರಿ. ಅಫ್ಕೋರ್ಸ್ ಸುದ್ದಿಗಳನ್ನು ನೀವು ಓದಿ, ನಾನು ಸುದ್ದಿ ಓದಬೇಡಿ ಅಂತ ಹೇಳ್ತಾನೆ ಇಲ್ಲ, ಬಟ್ ಡೆಫಿನೆಟ್ಲಿ ರೀಡ್ ಓದಿ. ಈಗಿನ ಈ ಒಂದು ತಲೆ ಹಾಳು, ತಲೆ ಕೊಳತು ಹೋಗಿರೋ ಜಮಾನೆಯಲ್ಲಿ ಆ ಕೊಳತು ಹೋಗಿರೋ ತಲೆಯನ್ನು ಫ್ರೆಶ್ ಮಾಡಲಿಕ್ಕೆ ಓದಿ ಅಷ್ಟೇ. ಸೊ ಶೀತಲ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿದ್ರಲ್ಲ, ಎಲ್ಲರಿಗೂ ಪುಸ್ತಕ ಗಿಫ್ಟಾಗಿ ಕೊಡ್ತೇನೆ, ಹಂಗಾರಿ ಒಳ್ಳೇದಾಗಲಿ. ಸೊ ಆತ್ಮೀಯ ಸ್ನೇಹಿತರೆ, ಒಳ್ಳೊಳ್ಳೆ ಗೀತೆಗಳ ಲೈನಪ್ ನೀವು ಕೇಳಿದ್ರಲ್ಲ, ಮುಂದೇನೂ ಬರುತ್ತೆ, ಕೇಳಿ ಮಜಾ ಮಾಡಿ. ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ಸ್ಪೆಷಲ್ ಕಾರ್ಯಕ್ರಮ.

ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಗಳು ಕೇಳಿ ಮಜಾ ಮಾಡಿದ್ರಲ್ಲ ಹಳೆ ಗೀತೆ, ಈಗ ಹೊಸ ಗೀತೆಗೆ ಸಿದ್ಧರಾಗಿ ಕುಣಿಯೋಕ್ಕೆ ಬರ್ತಾ ಇದ್ದಾಳೆ ರಾಕಮ್ಮ. ಬುಕ್ ಹಳೆಯದು ಆದರೆ ಸ್ಮೆಲ್ ಸೂಪರ್. ಎಸ್, ನನಗೆ ಒಟ್ಟು ಪುಸ್ತಕದ ಒಂದು ಸುಗಂಧಿಂ ಪುಷ್ಟಿ ಭಾಳ ಇಷ್ಟ, ಸುಗಂಧ ಭಾಳ ಇಷ್ಟ. ದ ಜನರಲ್ ಲೋನ್ಸ್ ಅಂಡ್ ಅರೋಮಾ ಬುಕ್ಸ್ ಅಂಡ್ ಬೋತ್ ಓಲ್ಡ್ ಆ್ಯಂಡ್ ನ್ಯೂ ಇಸ್ ಬಿಲಿ ಸೋಮಿಯಾ ಸೈಂಟಿಫಿಕಲಿ. ದ ಫ್ರೆಶ್ ಸೆಂಟ್ ಆಫ್ ದ ಬ್ರ್ಯಾಂಡ್ ನ್ಯೂ ಬುಕ್ ಕಮ್ಸ್ ಫ್ರಮ್ ಅ ವೋಲಟೈಲ್ ಆರ್ಗಾನಿಕ್ ಕಂಪೌಂಡ್ VOC, ರಿಲೀಸ್ ಬೈ ದ ಪೇಪರ್ ಪ್ರಿಂಟಿಂಗ್ ಇಂಕ್ಸ್ ಗ್ಲೂ ಆ್ಯಂಡ್ ಬೈಂಡ್. ಬಾಪ್ ರೇ ಶೀತಲ್ ಅವರೇ, ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಧನ್ಯವಾದ. ಆ್ಯಂಡ್ ಒಟ್ಟಾರೆ ಪುಸ್ತಕ ಅದು ಮಜಾನೇ ಬೇರೆ, ಇದು ಸತ್ಯವಾದ ವಿಷಯ. ಅದು ನೀವು ಅನುಭವಿಸಿದ್ದೀರಾ ಅದರ ಬಗ್ಗೆ ನನಗೆ ಡೌಟೇ ಇಲ್ಲ. ಸೊ ಬೇರೆಯವರು ಅನುಭವಿಸ್ಲಿ, ಅವ್ರ ಜೀವನದಲ್ಲಿ ಒಂದು ಒಳ್ಳೆಯದಾದಂಥ ಪೇಜ್ ಓದಲಿ, ಅವರ ಏನು ಕೊಳತು ಹೋಗಿರೋ ತಲಿ. ಎಸ್ ಆತ್ಮೀಯರೇ, ಇದು ಕೇಳೋಕ್ಕೊಂಥರ ಅಂಜಿಕೆ ಸ್ಟಾರ್ಟ್ ಆಗೈತಲ್ರಿ, ಬಟ್ ಇದು ಸತ್ಯವಾದ ಮಾತು. ಬ್ರೈನ್ ರಾಟ್ ಇಸ್ ರಿಯಲ್. ತಮ್ಮ ಗಮನ ಕಮ್ಮಿ ಆಗ್ತಾ ಆಗ್ತಾ ಆಗ್ತಾ ಆಗ್ತಾ ಆಗ್ತಾ ಲೈಫಲ್ಲಿ ನಿಮ್ಮ ಕಡೆ ಗಮನ ಇಲ್ಲಾಂದ್ರೆ ಮತ್ತಿನ್ನು ಉಳಿತೇನ್ರಿ ಆತ್ಮೀಯ ಸ್ನೇಹಿತರೆ? ನಮಗೂ ಆ್ಯಂಡ್ ಪ್ರಾಣಿಗಳಿಗೆ ಇರೋ ವ್ಯತ್ಯಾಸವೇ ಅದು. ವಿ ಹ್ಯಾವ್ ಮಾತನಾಡಲಿಕ್ಕೆ ಶಕ್ತಿ ಇದೆ, ಗಮನ ಫೋಕಸ್ ಇದೆ, ಅದನ್ನು ಕಳ್ಕೊಂಡ್ರೆ ಉಳಿತೇನ್ರಿ. ಮಾತು ಮಾತಿಗೆ ಏನೂ ಕೆಲಸ ಮಾಡಲಾರದೆ ಸುಸ್ತಿ ಆಗೋದು, ಇಟ ವಿಷಯಕ್ಕೆ ಜೋರಾಗಿ ಕೋಪ ಮಾಡೋದು, ಯಾವುದು ಒಂದು ಕೆಲಸದಲ್ಲಿ ಕಂಟಿನ್ಯೂಸ್ ಡೆಡಿಕೇಶನ್ 10-15 ನಿಮಿಷ ಕೊಡೋಕೆ ಆಗ್ತಾಯಿಲ್ಲ, ಏನೇ ಕೆಲಸ ಮಾಡಿದ್ರೂ ಕಾರಣ ಇಲ್ಲದೆ ಮೊಬೈಲನ್ನು ಅನ್ಲಾಕ್ ಮಾಡೋದು, ಏನಾಗ್ತಾಯಿದೆ? ಇದೇ ಪಾಯಿಂಟಿಗೆ ಒಂದು ರಾಮಬಾಣ ಇದೆ, ಅದಕ್ಕೆ ನಾನು ಹುಡುಕಾಡಿದೆ. ಇದು ನಮ್ಮ ವೈದ್ಯರು ಹೇಳಿದರು. ಸೊ ಸ್ನೇಹಿತರೆ, ರಾರಕ್ಕಮ್ಮ ಬಂತು. ವರ್ಷದ 8ನೇ ತಿಂಗಳು, ತಿಂಗಳಿನ 25ನೇ ದಿನ, ಶುಭ ಮಂಗಳವಾರದ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಹಳೆ ಹೊಸ ಕಾಂಬಿನೇಷನ್ ಕಾರ್ಯಕ್ರಮ. ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಒಂದು ಹಳೆ ಒಂದು ಹೊಸ ಗೀತೆಗಳು. ನೀವು ಕೇಳ್ತೀರಾ, ಮಜಾ ಮಾಡ್ತೀರಾ? ಎಸ್, ಕಾರ್ಯಕ್ರಮದ ಮುಂದಿನ ಹಾಡು ರಕ್ಕಮ್ಮ ಬಂದಿದ್ದಾಳೆ. ರಾರಕ್ಕಮ್ಮ ಹಾಡನ್ನು ಕೇಳಿ ಮಜಾ ಮಾಡಿದ್ದೀರಾ?

0: ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
1: ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇನಧ್ವನಿ 90.4 FM KL ಈಗನಸು. ಆದ್ಮೇಲೆ ನಾನು ಹೇಳಿದೆ, ಇದು ಹಳೆ ಹೊಸ ಕಾಂಬಿನೇಷನ್, ಮುಂದೆ ಹೋಗೋಣ. ಗಂಡನಿಗೆ ತಕ್ಕ ಹೆಂಡತಿ, ಏ ಪಿಕ್ಚರ್ ಹೆಸರಿಯವ್ವ. ಗಂಡನಿಗೆ ತಕ್ಕ ಹೆಂಡತಿ, ಹೆಂಡತಿಗೆ ತಕ್ಕ ಗಂಡ, ಇದು ಗಪ್ರ ಗಪ್ರ ಪಿಕ್ಚರ್ ಹೆಸರು ಗಂಡನಿಗೆ ತಕ್ಕ ಹೆಂಡತಿ. ಈ ಪಿಕ್ಚರ್ದು ಒಂದು ಸಿನಿಮಾದು ಹಾಡು ಬರ್ತಾ ಇದೆ. ರಾಜಶ್ರೀ ಅವರು ಏನು ಹೇಳಿದ್ದಾರೆ ಅದು ಈಗ ನೋಡಿದೆ. ಬಾ ರಾಜಾ ಬಾ, ಹಾಡು ಬಹಳ ದಿನದ ಮೇಲೆ ಕೇಳಿದೆ, ನೀವು ಖುಷಿಯಾದ್ರಲ್ಲ ಅಷ್ಟು ಸಾಕು. ಆತ್ಮೀಯರೆ, ಈ ಕಾರ್ಯಕ್ರಮದ ವಿಶೇಷತೆನೇ ಅದು, ಎಲ್ಲ ನಮ್ಮ ಜನರು ಹಿರಿಯರು ಕಿರಿಯರು ಎಲ್ಲರಿಗೂ ಇಷ್ಟವಾಗುವಂತಹ ಗೀತೆಗಳನ್ನು ಸಂಗ್ರಹಿಸಿ ಇಡುವುದು. ಬನ್ನಿ ಕಾರ್ಯಕ್ರಮದಲ್ಲಿ ಮತ್ತಾರೇನೇನು ಮೆಸೇಜ್ ಮಾಡಿದರೆ ನೋಡೋಣ. ಮಂಜುನಾಥ್ ಅವರೇ, ನೀವು ನಿನ್ನೆ ಹೇಳಿರುವ ಮಾತು ನಮಗೆ ಬಹಳ ಇಷ್ಟ ಆಯಿತು. ನೋಡಿ, ನಮ್ಮ ಜೀವನದಲ್ಲಿ ಇದ್ದಾರೆ, ಭಕ್ತಿ ಎಲ್ಲ ಮಾಡ್ತಾರೆ ಅಂದರೆ ನಿಜ ಜೀವನದಲ್ಲಿ ನಮ್ಗೆ ಇನ್ನೊಬ್ಬರ ಬಗ್ಗೆ ಸುಳ್ಳು ಹೇಳೋದು, ಅವ್ರಿಗೆ ಹೋಗಿ ನಮ್ಮ ಬಗ್ಗೆ ಸುಳ್ಳು ಹೇಳೋದು, ಹಿಂಗೆ ಜನ ನೋಡ್ರಿ. ಅಕ್ಷತಾ ಅವರೇ, ದ್ಯಾಟ್ ಇಸ್ ವೈ ನಾನು ನಿನ್ನೆ ಹೇಳಿದೆ. ನಿನ್ನೆ ನಾನೇನೋ ಹೇಳತ್ತಿದ್ನಲ್ಲ ಕಿ ಆತ್ಮೀಯರೇ, ತಮ್ಮ ಭಕ್ತಿ ಆನ್ಲೈನ್ ಮೂಲಕ ತೋರಿಸ್ತಾರೆ, ತಾವು ಎಲ್ಲ ಧಾರ್ಮಿಕ ಕ್ಷೇತ್ರಕ್ಕೂ ಹೋಗ್ತಾರೆ, ಆದರೆ ನಿಜ ಜೀವನದಲ್ಲಿ ಇವ್ರ ಬಗ್ಗೆ ಅವ್ರಿಗೆ ಹೇಳೋದು, ಅವ್ರ ಬಗ್ಗೆ ಇವ್ರಿಗೆ ಹೇಳೋದು, ಇವ್ರ ಬಗ್ಗೆ ಅವ್ರಿಗೆ ಹೇಳೋದು, ಹೊಟ್ಟೆ ಕಿಚ್ಚು ಮಾಡೋದು, ತಾ ಸುಳ್ಳು ಸುದ್ದಿ ಎಬ್ಸೋದು. ಇದು ಅಕ್ಷತಾ ಅವ್ರ ಜೀವನದ ಕಥೆ ಅಷ್ಟೇ ಅಲ್ಲ, ನನ್ನ ಜೀವನದಲ್ಲಿ ಹೋದರೆ ನಿಮ್ಮ ಜೀವನದಲ್ಲಿ ಹೋದರೆ. ಪಾಯಿಂಟ್ ಏನಂದರೆ, ಭಕ್ತಿ ಈಸ್ ಅ ವೆರಿ ಪರ್ಸ್ನಲ್ ವಿಚಾರ, ಭಕ್ತಿ ತಮ್ಮ ಒಳಗೆ ಮನಸ್ಸು, ದ್ಯಾಟ್ ಈಸ್ ವಾಟ್ ದ ಪಾಯಿಂಟ್ ಈಸ್. ನೀವು ನಿಮ್ಮ ಮನೆಯಲ್ಲಿ ಇನ್ನೊಬ್ಬರ ಮನೆ ಗಾರ್ಡನಿಗೆ ನುಗ್ಗಿ ಹೂವುಗಳು ಹರ್ಕೊಂಡು ಬಂದು ನಿಮ್ಮ ಮನೆ ಅಲಂಕಾರ ಮಾಡೋದಲ್ಲ, ನಿಮ್ಮ ಮನಸ್ಸನ್ನು ಅಲಂಕಾರ ಮಾಡುವುದು. ಆ ನಿಮ್ಮ ಮನೆಯಲ್ಲಿ ಅಗರಬತ್ತಿ ಉದ್ಬತ್ತಿ ಹಚ್ತಿರೋ ಇಲ್ಲೋ ಗೊತ್ತಿಲ್ಲ, ಆದರೆ ಅದೇ ಅಗರಬತ್ತಿಯ ಸುಗಂಧ ತಮ್ಮ ವಿಚಾರದ ಮುಖಾಂತರ ಬರಬೇಕು. ಅಯ್ಯ ಏನು ಹೇಳಿದ್ರಿ, ಏ ಬರೀತಲ್ರಿ ಲೈನ ನೋಡಿ. ನಿಮ್ಮ ಮನೆಯಲ್ಲಿ ನೀವು ಅಗರಬತ್ತಿ ಹಚ್ತಿರೋ ಇಲ್ಲೋ, ಆ ಹಚ್ಚಿರೋ ಸುಗಂಧ ನಿಮ್ಮ ಮನಸ್ಸಿನಲ್ಲಿ ಒಂದು ಅಗರಬತ್ತಿ ಹಚ್ಚಿರ ಅದಕ್ಕಂತ ಅಗರಬತ್ತಿ ತಿನ್ನಕ್ಕೆ ಹೋಗ್ಬೇಡ್ರಿ. ಪಾಯಿಂಟ್ ಏನಂದ್ರ, ತಮ್ಮ ಮನಸ್ಸಿನ ತಮ್ಮ ವಿಚಾರದ ಮುಖಾಂತರ ಒಂದು ಒಳ್ಳೆ ಸುಗಂಧ ಬರಬೇಕು, ಇನ್ನೊಬ್ಬರಿಗೆ ಅನಿಸ್ಬೇಕು ಎಷ್ಟು ಒಳ್ಳೆ ವಿಚಾರ ಇಟ್ಕೊಂಡು ನಾನು ನೋಡ್ರಿ ಅಂತ. ನೀವು ನನಗೆ ಹೇಳ್ತಿರಲ್ಲ, ನಿಮ್ಮ ಅವ್ವ ನಿಮ್ಮ ತಂದೆ ತಾಯಿ ಪುಣ್ಯ ಮಾಡಿರ್ಬೋದು, ನೀವು ಎಷ್ಟು ಚಲೋ ಕ್ಯಾ. ಏ ಹಲೋ, ನಾ ಮಂಚಾರಿ, ನಾನು ತಪ್ಪು ಮಾಡ್ತೇನೆ, ನಾನು ನಮ್ಮ ಮಮ್ಮಿ ನನಗೆ ಎಷ್ಟು ಈಗೂ ಬಡಿತಾಳ್ರಿ, ಈಗ ಮುಂಜಾನೆ ನಾವು ಒಂದು ರೌಂಡ್ ಕುಟ್ಟಾಳ್ರಿ ನಂಗೆ, ಹಿಂಗೆ ನಾನು ಕುಟ್ಸ್ಕೊಳಕಂತನ ಹುಟ್ಟೇನೆ, ನಾನು ಕುಟ್ಸ್ಕೊಳ್ಳೋದು ರಪ್ಪ ಅಂತ ತಲೆ ಮೇಲೆ ಬಡಿತಾಳೆ, ಬಡ್ಸ್ಕೊಳ್ಳೋಂಗೆ ಮಜಾನೂ ಬರ್ತದೆ. ಯಾಕೆ ಹೇಳ್ರಿ, ನನಗಂತೂ ಹತ್ತುವುದಿಲ್ಲ, ನಾನು ನಗ್ತೀನಿ ಹತ್ತಿತ್ತೇನು ಅಂತ. ಹೋಗೋ ಹೋಗೋ ಏನೋ ನಮ್ಮ ಇತರಾಗ ರಡ್ಡೆ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಪಾಯಿಂಟ್ ಏನಂದ್ರೆ, ತಪ್ಪು ನಾನು ಮಾಡ್ತೇನೆ, ತಪ್ಪು ಎಲ್ಲರೂ ಮಾಡ್ತಾರೆ, ಮಾಡಿರುವ ತಪ್ಪಲ್ಲಿ ತಿಳ್ಕೊಂಡು ತಿದ್ದುಪಡಿ ಮಾಡಿಕೊಂಡು ಅದರಿಂದ ಒಂದು ಪಾಠವನ್ನು ತಿಳ್ಕೋಬೇಕು, ಆ ಪಾಠ ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ತಪ್ಪಿನ ಮೂಲ ಉದ್ದೇಶನೇ ಆದಿರುತ್ತೆ, ಮಾಡಿರುವ ತಪ್ಪು, ಆ ತಪ್ಪನ್ನು ತಿದ್ದುಪಡಿ ಮಾಡ್ಕೊಳ್ಳೋದು, ಆ ತಪ್ಪಿನ ಪಾಠವನ್ನು ಇಟ್ಕೊಳ್ಳೋದು. ಇದೇ ಅಲ್ಲರಿ ಅನುಭವ. ಅನುಭವಿ ವ್ಯಕ್ತಿ ತಮ್ಮ ಜೀವನದಲ್ಲಿ ಎಷ್ಟು ತಪ್ಪು ಮಾಡಿರ್ತಾರೆ, ಅವರು ಯಾವತ್ತೂ ನನಗೊಂದು ಮಾತು ಹೇಳ್ತಾರೆ, ನಾನು ಮಾಡಿರುವ ಆ ತಪ್ಪಿನಿಂದ ನನಗೆ ಸಿಕ್ಕಿತು ಪಾಠ, ಆ ಪಾಠನೇ ಆಯಿತು ನನ್ನ ಯಶಸ್ಸಿಗೆ ಕಾರಣ. ಹೆಂಗಿತ್ತು? ಸೊ ಆತ್ಮೀಯರೇ, ಯಾವುದೇ ಅನುಭವಿ ವ್ಯಕ್ತಿಗೆ ಹೋಗಿ ಕೇಳಿ, ಅನುಭವಿ ವ್ಯಕ್ತಿಯ ಬಗ್ಗೆ ಓದಿ, ಅವರು ಜೀವನದಲ್ಲಿ ಮಾಡಿರುವ ತಪ್ಪನ್ನು ತಲೆ ಮೇಲೆ ಇಟ್ಕೊಂಡು ಅಯ್ಯೋ ಅಂತ ಅಳ್ಕೋತ್ಕೊಂಡಂಗಿಲ್ಲ, ಅವರು ಆ ತಪ್ಪನ್ನು ಕರೆಕ್ಟ್ ಮಾಡಿಕೊಂಡು ತಿದ್ದುಪಡಿ ಮಾಡಿಕೊಂಡು ಆ ತಪ್ಪಲ್ಲಿರೋ ಪಾಠವನ್ನು ಓದ್ಕೊಂಡು ತಿಳ್ಕೊಂಡು ತಮ್ಮ ಜೀವನವನ್ನು ಮುಂದುವರಿಸ್ತಾರೆ. ಆ್ಯಂಡ್ ಯಶಸ್ಸಿನ ಹಾದಿಯಲ್ಲಿ ಅವರು ಸ್ಟಾರ್ಟ್, ಜರ್ನಿ ಸ್ಟಾರ್ಟ್. ಸೊ ನೀವು ಮಾಡ್ಬೋದು ಹಂಗೆ, ಆಯಿತಾ? ಬನ್ನಿ, ನಾನು ಇಷ್ಟೆಲ್ಲ ಹೇಳ್ತೇನೆ ಮಂಜು ಎಷ್ಟು ಚಲೋ ಇರ್ಬೋದು, ಇಲ್ಲ ನಾನು ಮನುಷ್ಯನೇ, ಉಪಕಾರ ತಿಂತೇನೆ, ಕೋಪ ನನಗೆ ಬರುತ್ತೆ, ಕೆಲವೊಂದು ಬಾರಿ ಇನ್ನೊಬ್ಬರ ಬಗ್ಗೆ ಮಾತನಾಡೇ ಬಿಡ್ತೇನೆ, ಬಿಡೋಕ್ಕಿಂತ ಮುಂಚೆ ಆ ಬಾಯಿಂದ ಅದೇ ಹೇಳಿದ್ನಲ್ಲ, ಆಧ್ಯಾತ್ಮ ಆ ಧ್ಯಾನ ಜಪ ಆಧ್ಯಾತ್ಮ ಮಾರ್ಗದಲ್ಲಿ ಇರೋದು ಏನಂದರೆ, ಇನ್ನೊಬ್ಬರ ಬಗ್ಗೆ

ಕೆಟ್ಟ ವಿಚಾರ ಬರೋಕ್ಕಿಂತ ಮುಂಚೆ ಆ ಆಧ್ಯಾತ್ಮ ಏನು ನಾನು ತಿಂದಿರ್ತೇನೆ ನೋಡ್ರಿ ಊಟ, ಆಧ್ಯಾತ್ಮದ ಊಟ, ಅದು ನನಗೆ ಅಲ್ಲೇ ಇದು ಮಾಡ್ತಾರೆ, ಏ ನಿಲ್ಸು ಇದೆಲ್ಲ ಬೇಡ. ಎಸ್, ದುನಿಯಾ ಹೆಂಗೈತಂದ್ರೆ ಇಫ್ ಯು ಟ್ರೈ ಟು ಬಿ ಪಾಸಿಟಿವ್ ಇನ್ನೊಬ್ರ ಕಾಲ್ ಜಗ್ಗಿ ಎಲ್ಲರೂ ನೆಗೆಟಿವ್ ಇದ್ದಾರೆ, ನೀ ಯಾಕೋ ಪಾಸಿಟಿವ್ ಅಂತ. ಅದಕ್ಕೆ ನಾನು ಹೇಳ್ತೇನೆ ಆತ್ಮೀಯ ಸ್ನೇಹಿತರೆ, ದುನಿಯಾ ಹೆಂಗೈತಿ ಇಫ್ ಯು ಟ್ರೈ ಟು ಬಿ ಗುಡ್. ದ್ಯಾಟ್ ಈಸ್ ಅ ಪಾಯಿಂಟ್ ಅವರಿಗೆ. ಇಫ್ ಯು ಟ್ರೈ ಟು ಬಿ ಗುಡ್, ದ್ಯಾಟ್ ಈಸ್ ದ ಫಸ್ಟ್ ಬ್ಯಾಡ್ ಥಿಂಗ್ ದೇ ವಿಲ್ ನೋಟಿಸ್ ಅಬೌತ್ ಯು. ನೀವು ಚಲೋ ಇರೋಕ್ಕೆ ನಿರ್ಧಾರ ಮಾಡಿದ್ರೂ ಎಲ್ಲರೂ ಜಗ್ಗಿ ನಿಮಗೆ ಹಾಳ ಮಾಡ್ತಾರೆ. ಎಂತ ಲೋಕವಯ್ಯ, ಕರೆಕ್ಟ್ ಅಲ್ಲ? ಸೊ ಸ್ನೇಹಿತರೆ, ತಮ್ಮ ಮನಸ್ಸಿನ ಅಲಂಕಾರ, ತಮ್ಮ ದೇಹ ದೇವಾಲಯ ಮಾಡ್ಕೊಳ್ಳಿಕ್ಕೆ ನಾನು ಯಾಕೆ ಇಷ್ಟು ಒತ್ತು ಕೊಡ್ತಾ ಇದ್ದೇನೆ ಈಗ ನಿಮ್ಗೆ ಅರಿವಾಗಿರಬಹುದು. ಸೊ ಬನ್ನಿ, ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ನಾನು. ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ಕೊಟ್ಟು ಕೇಳಿದ್ದಕ್ಕೆ ಧನ್ಯವಾದ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ನಾನು ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಒದೆ ಪೈಲಾ ಎನ್ನಾರ ಐ ಬಾಬಾ ಅಂತ ನಂತರ ಕಾಯ್ ಪಾಯ್ತಿನ ಅಕ್ಕಿಗೆ ಅವತ್ತೇ ಬಾಬಾ ಜೋ ಬಿ ದೇಗಾ ಮಾ ಬಾಪ್ ಕೋತ್ರ ಜಿಂದಗಿ ಮೈ ವೋಕಲ್ ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು, ನಾಲ್ಕೇ ದಿನದ ಜೀವನ. ಈ ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಗಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯ ಬಿಟ್ಟು ಹೋಯ್ತಾ ಇರೋದೆ ಇಷ್ಟೇ ಇರುವುದು ಜೀವನ. ಮತ್ತಿನ್ಯಾಕ್ರಿ ಮಾಡ್ತೀರಿ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ, ಖುಷಿಯಿಂದ ಇರಲಿಕ್ಕೆ ವೇಣು ದುನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಧ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ. ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ ಈಗಿನ ಕ್ಷಣ, ತಮ್ಮ ಕಡೆ ಏನೇನಿದೆ, ತುತ್ತನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ಮನ ಮುಚ್ಚೋಕೆ, ಅಂಗೈಯಾಗೆಲ್ಲ ಜಾಗ ಸಾಕು ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಕೆಲವೊಬ್ಬರಿಗೆ ಕನಸು. ಅದಕ್ಕೆ ಹೇಳೋದು, ಈಗಿನ ಕ್ಷಣ ನಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತೊಗೊಂಡ್ರೆ ಕೆಲಸ ಆಗಬೇಕು, ಅಂಥ ಕೆಲಸ ಮಾಡಿ. ಒಳ್ಳೆ ಕೆಲಸ ಈಗ ರೈಟ್ ನಾವು ಸದ್ಯಕ್ಕೆ ಮಾಡಿರಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯ ಸ್ನೇಹಿತರೆ, ಆದರೆ ಎಲ್ಲರ ಕಡೆ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಮಾತಾಡವ, ಛೇ ಛೇ ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗಬೇಡಿ. ನೆನಪಿರಲಿ, ಮಾತಾಡೋರು ಮಾತಾಡಿ ಮರೆತಿರ್ತಾರು, ಕೇಳೋ ನೆನಪಿಟ್ಕೊಂಡು ಕೊರಕ್ತಿರ್ತಾರು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು. ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಇಂಗ್ಲಿಷ್ ಪ್ರಾಧ್ಯಾಪಕರು, ಸಾಹಿತಿಗಳು, ಉತ್ತಮ ಭಾಷಣಕಾರರು, ಹಾಡುಗಾರರು, ನಟರು, ಜೊತೆಗೆ ಹಾವೇರಿ ವಿಶ್ವವಿದ್ಯಾಲಯಕ್ಕೆ 2 ವರ್ಷಗಳ ಕಾಲ ಮೌಲ್ಯಮಾಪನ ಕುಲಸಚಿವರಾಗಿ ಸೇವೆಯನ್ನ ಸಲ್ಲಿಸಿರುವಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು. ಹಿಂದಿನ ಸಂಚಿಕೆಯ ಮುಂದುವರೆದ ಭಾಗ ಇದಾಗಿದೆ. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಮೇಡಮ್ ಕಾರ್ಯಕ್ರಮಕ್ಕೆ.
1: ನಮಸ್ತೆ, ತಮಗೂ ಕೂಡ.
0: ಮೇಡಮ್, ಈಗ ಇಂಗ್ಲಿಷ್ ಪ್ರಾಧ್ಯಾಪಕರು ನಮ್ಮ ಜೊತೆಗಿದ್ದಾಗ ಅಂದಾಗ ಒಂದ್ ಮಾತು ಬಂದೇ ಬರುತ್ತೆ ಮೇಡಮ್, ಏನು ಅಂದ್ರೆ ಸಾಮಾನ್ಯವಾಗಿ ಬಹಳಷ್ಟು ಮಕ್ಕಳಿಗಾಗಿರ್ಬೋದು ಅಥವಾ ಬಹಳಷ್ಟು ಜನಕ್ಕೆ ಇಂಗ್ಲಿಷ್ ಅಂದ್ರೆ ಒಂದು ಕಬ್ಬಿಣದ ಕಡಲೆ, ಅದು ಸಾಧ್ಯ ಇಲ್ಲ ಇಂಗ್ಲಿಷ್ ಕಲಿಯೋದಕ್ಕೆ ಅಂತ. ಇದೇನು ಅವ್ರ ಮನಸ್ಥಿತಿನ ಅಥವಾ ಏನು ಅಂತ, ಹೇಗೆ ಕಲಿಯೋದಕ್ಕೆ ಸಾಧ್ಯನಾ ಸಾಧ್ಯ ಇಲ್ವಾ?
1: ಖಂಡಿತವಾಗಿಯೂ ನೀವು ಹೇಳ್ದಂಗೆ ಅದು ಒಂದು ಮನಸ್ಥಿತಿ ರೀ. ಯಾಕಂತಂದ್ರೆ ರೈಟ್ ಫ್ರಮ್ ದ ಚೈಲ್ಡ್ಹುಡ್ ಒಂದು ಮೀಡಿಯಂ ಆಫ್ ಒಂದು ಮೀಡಿಯಂ ಕನ್ನಡ ಮೀಡಿಯಂ ಒಳಗೆ ನಾವು ಕಲ್ಕೋಂತ ಬಂದಿರ್ತೇವೆ. ಸೊ ಇಂಗ್ಲಿಷ್ ಅನ್ನ ಒಂದು ಭಾಷೆಯಾಗಿ ಕಲಿತೇವಲ್ಲ, ಒಂದು ಸಬ್ಜೆಕ್ಟ್ ಆಗಿ ಕಲಿತೇವ್ರಿ. ಸೊ ನಾವು 6 ಭಾಷೆಗಳು ಇದ್ದಾಗ 6 ಸಬ್ಜೆಕ್ಟ್ ಇರ್ತಾವಲ್ಲ. ಇಂಗ್ಲಿಷ್ ಅನ್ನ ಒಂದು ಭಾಷೆಯಾಗಿ ಕಲಿತು ಅದನ್ನ ಅಷ್ಟಕ್ಕಷ್ಟ ನಾವು ಜಾಸ್ತಿ ಫೋಕಸ್ ಮಾಡ್ದಂಗೆ ಎಲ್ಲ ಬೇರೆ ಬೇರೆ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡ್ಕೋತ ಬಂದಿರ್ತೇವೆ. ಸೊ ಇಂಗ್ಲಿಷು ಅಂತ ಬಂದಾಗ ಇವತ್ತಿಗೂ ಆ ಒಂದು ಕಾನ್ಸೆಪ್ಟ್ ಅಥವಾ ಒಂದು ಪರಿಕಲ್ಪನೆ ನಮ್ಮ ತಲೆ ಒಳಗೆ ಐತಿ. ಇಟ್ಸ್ ಅ ಹಾರ್ಡ್ ನಟ್ ಟು ಕ್ರ್ಯಾಕ್, ಕಬ್ಬಿಣದ ಕಡಲೆ ಇದ್ದಂಗೆ ಅಂತ ಹೇಳಿ. ಅದು ಒಂದು ಯಾಕೆ ನಮ್ಮಲ್ಲಿ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ವಿಶೇಷವಾಗಿ ಅವರು ಹೆಸಿಟೇಷನ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅದ್ರಾಗ ಪರ್ಫೆಕ್ಟ್ ಇರಂಗಿಲ್ಲ, ಜಾಸ್ತಿ ಎಫಿಷಿಯನ್ಸಿ ಇರಂಗಿಲ್ಲ, ಎಕ್ಸ್ಪೀರಿಯನ್ಸ್ ಇರಂಗಿಲ್ಲ. ಸೊ ಯಾರ್ದ್ರ ಜೋಡಿ ಮಾತಾಡಬೇಕು ಅಂತಂದಾಗ ಅವ್ರಿಗೊಂದು ಸ್ವಲ್ಪ ಹಿಡಿದು ಬಿಟ್ಟಂಗೆ ಆಗ್ತತಿ ಅಂತ ಹೇಳ್ತೇವೆ. ಸೊ ಎದುರಿಗಿದ್ದವರು ಬಹಳ ಎಫಿಷಿಯೆಂಟ್ ಆಗಿ ಮಾತಾಡಕತ್ರು ಅಂತಂದ್ರೆ ಇವ್ರಿಗೆ ಹೆದರಿಕೆ ಬರುತ್ತೆ. ಅವ್ರು ಇಂಗ್ಲೀಷ್ ನಾಗ ಮಾತಾಡಕತ್ರೆ ನನಗೆ ಇಂಗ್ಲೀಷ್ ನಾಗ ಹೊಳೆ ಮಾತಾಡಕ್ ಬರ್ತತೆ ಇಲ್ಲೋ ಅಂತ ಒಂದು ಭಯ ರೀ ಅವ್ರಿಗೆ. ಹಿಂಗಾಗಿ ಇವತ್ತಿಗೂ ನಾನು ನನ್ನ ಕ್ಲಾಸ್ ಒಳಗೆ ಕಂಡುಕೊಂಡಂಥದ್ದು ಏನಪ್ಪಾ ಅಂತಂದ್ರೆ, ಬಹಳಷ್ಟು ವಿದ್ಯಾರ್ಥಿಗಳು ಎದ್ದು ನಿಂತು ಮಾತಾಡಕ್ಕೆ ಹೆದರ್ತಾರೆ. ಇಫ್ ದೇ ಆರ್ ಕಾನ್ವೆಂಟ್ ಸ್ಟೂಡೆಂಟ್ಸ್ ದೆನ್ ಫೈನ್ ಮಾತಾಡ್ತಾರೆ. ಕಾನ್ವೆಂಟ್ ಇದ್ದವ್ರಿಗೆ ಏನಾಗ್ತದೆ, ಇಂಗ್ಲಿಷ್ ಮೀಡಿಯಂ ಒಳಗೆ ಕಲ್ಕೊಂತ ಬಂದಿರ್ತಾರೆ. ಸೊ ಸಣ್ಣ ಪುಟ್ಟ ಪ್ರಶ್ನೆಗಳನ್ನ ಅಥವಾ ಏನು ಪ್ರಶ್ನೆ ಕೇಳಿದ್ರು ಅವರು ಉತ್ತರ ಕೊಡ್ತಾರೆ, ಅವ್ರಿಗೆ ಅದು ಸರಾಗವಾಗಿ ಬರುತ್ತೆ. ಪಾಪ ಕನ್ನಡ ಮೀಡಿಯಂದ ಬಂದಂಥ ವಿದ್ಯಾರ್ಥಿಗಳು ಇವತ್ತಿನವರೆಗೂ ಏನು ಮಾಡ್ತಾರಪ್ಪ ಅಂತಂದರೆ ಕಷ್ಟಪಡ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ. ಅಂಥವ್ರಿಗೆ ನಾ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂತಂದರೆ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತವ್ರೆ. ಪ್ರಾಕ್ಟೀಸ್ ಮಾಡ್ಬೇಕ್ರಿ, ಯಾವುದನ್ನ ಆಗಲಿ, ಅದು ಇಂಗ್ಲೀಷ್ ಮಾತಾಡೋದಾಗಲಿ, ಹಾಡಾಗಲಿ, ಒಂದು ಯಾವುದೋ ಒಂದು ಆಟ ಆಗಲಿ, ಯಾವುದೇ ಒಂದು ಕಲೆ ಆಗಲಿ, ಅನ್ಲೆಸ್ ಯು ಪ್ರಾಕ್ಟೀಸ್ ಇಟ್ಟಲ್ಲ ಇಟ್ ಡಸಂಟ್ ಕಮ್ ಟು ಯು, ಬರಂಗಿಲ್ಲ. ಪ್ರಾಕ್ಟೀಸ್ ಮಾಡಬೇಕು. ಸೊ ನಾವೇನು ಮಾಡ್ತೀವಿ, ಅದು ಕಷ್ಟ ಐತಿ ಅಂದಾಗ ಅದನ್ನು ಬಿಟ್ಟುಬಿಡ್ತೀವಿ, ಅದಕ್ಕೆ ಅಪ್ರೋಚೇ ಮಾಡೋಂಗಿಲ್ಲ. ಏ ಪಾಸಿಂಗ್ ಎಷ್ಟೈತೆ ಅಷ್ಟು ಮಾಡ್ಕೊಳ್ಳೋದು, ಇಲ್ಲ 10-20 ಮಾರ್ಕ್ಸ್ ಹೇಳ್ತಾರೆ

0: ಏಟ್ ಬಿ ಬಿ ಎ, ಬಿ ಕಾಮ್, ಬಿ ಎಸ್ ಸಿ, ಬಿ ಬಿ ಎ, ಬಿ ಸಿ ಎ, ಎರಡು ಡಿಗ್ರಿ, ಯಾವ್ದಾರ ಒಂದು ಡಿಗ್ರಿ ಇರಲಿ, ಡಿಗ್ರಿ ಜೊತೆ ಜೊತೆಗೆ ಕಮಾಂಡ್ ಓವರ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಭಾಷೆ ಮೇಲೆ ಸ್ವಲ್ಪ ಪ್ರಭುತ್ವ ಇರ್ಬೇಕು, ಮಾತಾಡಕ್ಕೆ ಬರ್ಬೇಕು, ಕಮ್ಯುನಿಕೇಷನ್ ಮಾಡಕ್ಕೆ ಬರ್ಬೇಕು ಇಂಗ್ಲೀಷ್ ಒಳಗೆ. ಸೊ ನಿನ್ನ ಎದುರಿಗಿರುವಂಥ ಪಾರ್ಟಿಗೆ ಕನ್ವಿನ್ಸ್ ಮಾಡಕ್ಕೆ ಬರ್ಬೇಕು, ಜೊತೆಗೆ ಸ್ಪೋಕನ್ ಇಂಗ್ಲೀಷ್ ಆಸ್ ವೆಲ್ ಆಸ್ ರಿಟನ್ ಇಂಗ್ಲೀಷ್, ಎರಡರೊಳಗೂ ಎಕ್ಸ್ಪರ್ಟ್ ಇರ್ಬೇಕ್ರಿ. ಬರೀ ಮಾತಾಡಕ್ಕೆ ಬಂತು, ಬರೆಯಕ್ಕೆ ಬರಲಿಲ್ಲ, ಯಾವುದೋ ಒಂದು ಮೆಸೇಜನ್ನು ಒಂದು ಲೆಟರನ್ನು ಡ್ರಾಫ್ಟ್ ಮಾಡಕ್ಕೆ ಬರಲಿಲ್ಲ ಅಂದ್ರೂ ನಡೆಯಂಗಿಲ್ಲ. ಅಲ್ಲಿ ಡ್ರಾಫ್ಟಿಂಗ್ ಕೆಪಾಸಿಟಿ ಇರಬೇಕು, ಮಾತಾಡಕ್ಕೆ ಬರಬೇಕು, ಕಮ್ಯುನಿಕೇಷನ್ ಚಲೋ ಇರಬೇಕು. ಮತ್ತು ಈಗೇನೈತಿ ಈ ಕಂಪ್ಯೂಟರ್ ಲಿಟ್ರಸಿ ಅಂತ ಏನು ಹೇಳ್ತೇವಲ್ರಿ, ಕಂಪ್ಯೂಟರ್ ಒಳಗೆ ಸ್ವಲ್ಪ ಜ್ಞಾನವನ್ನು ಹೊಂದಿದ್ರು ಅಂತಂದರೆ ಕೇವಲ ಒಂದು ಡಿಗ್ರಿ ಒಳಗಿನ ದೊಡ್ಡ ದೊಡ್ಡ ಕಂಪ್ನಿ ಒಳಗೆ ಇವತ್ತು ನೌಕರಿ ಸಿಗ್ತಾವೆ ಅನ್ನೋದಕ್ಕೆ ಇವತ್ತು ನನ್ನ ಮಕ್ಕಳನ್ನ ಇಬ್ಬರು ಉದಾಹರಣೆ. ಇಬ್ಬರು ಗಂಡು ಮಕ್ಕಳು ಅವರು ಬಿ ಬಿ ಎ, ಬಿ ಸಿ ಎ ಮಾಡಿಕೊಂಡು ತದನಂತರ ಎಮ್ ಬಿ ಎ, ಎಮ್ ಸಿ ಎ ಮಾಡಿ ಮುಂದೆ ಏನೇನೋ ಮಾಡ್ಕೋತ ಹೋದ್ರೆ ಅವರು. ಸೊ ಇಷ್ಟಿತ್ತು ಅಂತಂದ್ರೆ ಇವತ್ತು ಒಳ್ಳೆ ನೌಕರಿ ಸಿಗ್ತಾವೆ. ಸೊ ಹಾಗಾಗಿ ನಮ್ಮ ವಿಶೇಷವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಏನಿದ್ದೀರಿ, ಕನ್ನಡ ಮೀಡಿಯಂನಾಗ ಓದೋರು ಏನಿದ್ದೀರಿ, ಸ್ವಲ್ಪ ಜಾಸ್ತಿ ಲಕ್ಷ ಇಂಗ್ಲೀಷಿಗೂ ಕೊಡ್ರಿ, ಮನೆ ಒಳಗೆ ಪ್ರಾಕ್ಟೀಸ್ ಮಾಡ್ರಿ, ತಪ್ಪಾದ್ರೂ ಪರವಾಗಿಲ್ಲ ಹೆಸಿಟೇಷನ್ ಮಾಡ್ಕೋಬೇಡ್ರಿ, ಮಾತಾಡ್ರಿ, ಓವರ್ಕಮ್ ಮಾಡ್ರಿ, ಅಂದಾಗ ಮುಂದೆ ನಿಮ್ದು ಡಿಗ್ರಿ ಆದಮೇಲೆ ನೌಕರಿಗಳು ಸಿಗಬಹುದು.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ತಾವು ಬಯಸಿದ್ದು ಹೈಸ್ಕೂಲ್ ಟೀಚರ್ ಆಗಬೇಕು ಅಂತ, ಆದರೆ ಪ್ರಾಧ್ಯಾಪಕರಾಗ್ತೀರಾ, ಒಂದು ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾಗ್ತೀರಾ, ಜೊತೆಗೆ ಒಂದು ವಿಶ್ವವಿದ್ಯಾಲಯದ ಕುಲಸಚಿವರು ಕೂಡ ಆಗ್ತೀರಾ, ಈ ಒಂದು ಎಲ್ಲ ಮಹತ್ತರ ಜವಾಬ್ದಾರಿಯನ್ನು ವಹಿಸಿದಂಥದ್ದು ಎಷ್ಟು ಸಂತೃಪ್ತಿಯನ್ನು ತಂದುಕೊಡುತ್ತೆ ಅಂತ?
0: ಖಂಡಿತ ಸಂತೃಪ್ತಿ ಇದೆ ರೀ. ನನ್ನ ಲೈಫನ್ನು ನಾನು ಒಂದು ಸ್ವಲ್ಪ ತಿರುಗಿ ನೋಡಿದಾಗ, ಓ ಮೈ ಗುಡ್ನೆಸ್, ಇಷ್ಟೆಲ್ಲ ನಾ ಮಾಡಿ ನೀನು, ನನಗೆ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಆಯಿತಾ? ನಾನು ಬೇಸಿಕಲಿ ವೆನ್ ಐ ಸ್ಟಾರ್ಟೆಡ್ ಮೈ ಕರಿಯರ್, ಅಂದರೆ ನಾನು ಸ್ಟೂಡೆಂಟ್ ಇದ್ದಾಗ ಭಾಳ ಒಂಥರ ಸಂಕುಚಿತ ಮನೋಭಾವ ರೀ, ಜಾಸ್ತಿ ಒಂಥರ ಇಂಟ್ರೋವರ್ಟ್ ಅಂತಾರೆ, ಅಂತರ್ಮುಖಿ, ಶಾಯ್ ನೇಚರ್ಡ್, ಜಾಸ್ತಿ ಓಪನ್ ಅಪ್ ಆಗ್ತಿದ್ದಿಲ್ಲ, ಮಾತಾಡ್ತಿದ್ದಿಲ್ಲ. ಸೊ ತಂದೆಯವರು ಪದೇ ಪದೇ ಬೈತಿದ್ರು, ತಾಯಿನೂ ಬೈತಿದ್ರು, ಮಾತಾಡಬೇಕಮ್ಮ, ಬಾಯಿ ತೆಗೆದು ಮಾತಾಡಬೇಕು, ಸಂಕೋಚ ಮಾಡ್ಕೋಬಾರ್ದು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರಬಾರ್ದು. ಆದರೆ ಎಲ್ಲೋ ಒಂದು ಕಡೆ ನಮ್ಗೆ ಒಂಥರ ನನಗೆ ಅಷ್ಟು ಇಂಗ್ಲೀಷ್ ಬರಂಗಿಲ್ಲ ಅನ್ನುವಂಥ ಕೀಳರಿಮೆ ಇದ್ದಂಥ ಹುಡುಗಿ ಇವತ್ತು ಇಂಗ್ಲೀಷ್ ಪ್ರೊಫೆಸರ್. ಒಂದು ಟೈಮ್ ಒಳಗೆ ಅಗದಿ ಸ್ಪೋಕನ್ ಲ್ಯಾಂಗ್ವೇಜ್ ಅಷ್ಟೊಂದು ಫ್ಲೂಯೆಂಟ್ ಇಲ್ಲ ನಾನು, ನನಗೆ ಇಂಗ್ಲೀಷ್ ಬರಂಗಿಲ್ಲ ಅಂಥೇಳಿ ಏನು ಕೀಳರಿಮೆ ನನಗಿತ್ತು, ಇವತ್ತು ಅವೆಲ್ಲವುಗಳನ್ನು ಹೊಡೆದೋಡಿಸಿ ನಾನು ಇಂಗ್ಲೀಷ್ ಪ್ರೊಫೆಸರ್ ಆಗಿ ಆಗಲೇ 30 ವರ್ಷ ಸೇವೆ ಸಲ್ಲಿಸ್ತೀನಿ ಅಂದರೆ ಅಗೈನ್ ಅದು ನಿಮ್ಮಲ್ಲಿ ಆ ಧೈರ್ಯವನ್ನು ಒಂದು ಮಸ್ಟರ್ ಮಾಡಿಕೊಡ್ರಿ, ಆ ಧೈರ್ಯವನ್ನು ತಂದುಕೊಡ್ರಿ. ಆ ಮನೆಯವರ ಕರೇಜು ಕೂಡ ಇತ್ತು. ಸಂತೃಪ್ತಿ ಅಂತೂ ಖಂಡಿತ ಇದ್ದಾರೆ, ಯಾಕಂತಂದ್ರೆ ಈ ಒಂದು ವೃತ್ತಿ ಅನ್ನೋದು ನಾನು ಕೊಟ್ಟದ್ದು ಒಂದಲ್ಲ ಎರಡಲ್ಲ, ನೂರಾರು ವೇದಿಕೆಗಳನ್ನು ಕಲ್ಪಿಸಿಕೊಟ್ಟತಿ, ನೂರಾರು ಅಪಾರ್ಚುನಿಟೀಸ್ ನಾನು ಕಲ್ಪಿಸಿಕೊಟ್ಟಿದ್ರೆ ಅದನ್ನು ಬಹುಶಃ ಒಂದು ಎರಡು ಮಾತನ್ನು ನನಗೆ ಹೇಳೋಕ್ಕಾಗೋದಿಲ್ಲ. ಉದಾಹರಣೆಗೆ ನಾನು ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ ಒಳಗೆ ಕೀನೋಟ್ ಸ್ಪೀಕರ್ ಆಗಿ ಭಾಗವಹಿಸ್ತಾ ಬಂದಿದ್ದೀನಿ. ಸೊ ಅದು ಈ ವೃತ್ತಿಗೆ ಬಂದ ನಂತರ ನನಗೆ ಸಾಧ್ಯ ಆಯ್ತು ರೀ. ಬೇರೆ ಬೇರೆ ಒಂದು ನ್ಯಾಷನಲ್ ಕಾನ್ಫರೆನ್ಸು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಒಳಗೆ ಭಾಗವಹಿಸೋದ್ರೆ ಭಾಳ ದೊಡ್ಡ ಮಾತು. ಅಂಥ ಒಂದು ಅಂತಾರಾಷ್ಟ್ರೀಯ ಸಮಾವೇಶದೊಳಗೆ ನೀವು ಪ್ರಮುಖ ಭಾಷಣಕಾರರಾಗಿ ಹೋಗ್ತೀರಿ, ಸಂಪನ್ಮೂಲ ವ್ಯಕ್ತಿಗಳಾಗಿ ಹೋಗ್ತೀರಿ, ಅದು ಫಾರಿನ್ ಕಂಟ್ರೀಸ್ ಒಳಗೆ. ಸೊ ಬೇರೆ ಬೇರೆ ಒಂದು ದುಬಾಯ್ ಒಳಗೆ ಈಗ ಒಂದು 2-3 ಸಲ ಹೋಗಿ ಬಂದೀನಿ, ಆಮೇಲೆ ನಮ್ಮ ಅರುಣಾಚಲ ಪ್ರದೇಶವಾಗಿರುವಂಥ ಯೂನಿವರ್ಸಿಟಿ ಒಳಗೆ. ಸೊ ಬೇರೆ ಬೇರೆ ಬಹಳಷ್ಟು ಯೂನಿವರ್ಸಿಟಿಗೆ ನಾನು ಹೋಗಿ ಬಂದೇನೆ ರೀ. ಮತ್ತು ನಾನು ಈಗ ಶಾರ್ಟ್ಲಿ ಸಿಂಗಾಪುರ್ ಕೂಡ ಹೋಗ್ತಾ ಇದ್ದೀನಿ. ಸೊ ಹೀಗೆ ಈ ಒಂದು ಉದ್ಯೋಗದಿಂದ ನನಗೆ ಸಿಕ್ಕಂತಹ ವೇದಿಕೆಗಳು ಸಾವಿರಾರು ವೇದಿಕೆಗಳು ರೀ. ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅಷ್ಟೇ ಅಲ್ಲದೆ ಮುಂದೆ ನನಗೇನಾಗುತ್ತೆ ಅಂತಂದರೆ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ನಾನು ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಕೂಡ ಕೆಲಸವನ್ನು ಮಾಡಿದ್ದೀನಿ. ಸಿರಿಗನ್ನಡ ರಾಷ್ಟ್ರೀಯ ಪ್ರತಿಷ್ಠಾನ ಅಂತೇಳಿ ಬೆಳಗಾವಿ ಒಳಗೆ ನಮ್ಮ ಗಿವಾರಿ ಸಹೋದರ ಗಿವಾರಿ ಅವರು ನಡೆಸ್ತಾ ಇದ್ದಾರೆ ಅದನ್ನು. ಅದು ಎಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡ್ತಿದ್ರು ಅಂತಂದರೆ ಆ ಒಂದು ಸಂಘದೊಳಗೆ ನಾನು ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಮಾಡ್ತಾರೆ. ತದನಂತರ ಡಿ ಎಸ್ ಕರ್ಕಿ ಪ್ರತಿಷ್ಠಾನ ಅಂತ ಇವತ್ತಿಗೂ ಕೂಡ ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಸೊ ಅಲ್ಲಿ ಕೂಡ ನನಗೆ ಮಹಿಳಾ ಘಟಕದ ಅಧ್ಯಕ್ಷೆ ಅಂತ ಮಾಡ್ಯಾರ. ಸೊ ಹಿಂಗೆ ನಮ್ಮ ಲೇಖಕಿಯರ ಸಂಘ ಅಂತ ಐತಿ, ಅವರು ಕೂಡ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಲಿಂಗಾಯತ ಮಹಿಳಾ ಸಮಾಜ ಅಂತ ಐತಿ, ಅಲ್ಲಿ ಶೈಲಕ್ಕ ಅವರು ಅದನ್ನು ನಡ್ಸ್ಕೊಂಡು ಹೋಗ್ತಾರೆ. ಸೊ ವೀರಶೈವ ಒಂದು ಒಂದು ಗ್ರೂಪ್ ಐತ್ರಿ, ಅದು ನಮ್ಮ ರತ್ನಕ ಬೆಲ್ಲದವ್ರು ನಡ್ಸ್ಕೊಂಡು ಹೋಗ್ತಾರೆ. ಆಮೇಲೆ ಜಾಗತಿಕ ಲಿಂಗಾಯತ ಮಹಾಸಭಾ ಅಂತ ಐತಿ, ಅಲ್ಲಿ ಮಹಿಳಾ ಘಟಕದ ಅಧ್ಯಕ್ಷೆಯನ್ನು ಕೂಡ ನಾನು ಮಾಡ್ತಾರೆ. ಹೀಗೆ ಬಹಳಷ್ಟು ಸಂಘ ಸಂಸ್ಥೆಯಲ್ಲಿ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಮಾಡುವಂಥ ಒಂದು ಅವಕಾಶ ನಂಗೆ ಸಿಗುತ್ತೆ. ಅವು ಮತ್ತು ನನಗೆ ಬೇರೆ ಬೇರೆ ಬೇರೆ ಎಕ್ಸ್ಪೀರಿಯನ್ಸನ್ನು ಬೇರೆ ತೆರನಾದಂತಹ ಒಂದು ಅನುಭವಗಳನ್ನು ಮತ್ತು ಅವಕಾಶಗಳನ್ನು ಕೊಡ್ತಾ ಹೋಗ್ತವೆ. ಸೊ ಹೀಗಾಗಿ ಈ ವೃತ್ತಿಗೆ ಬಂದ ಮೇಲೆ ನಾನು ಕಂಡಂತಹ ಉಂಡಂತಹ ಅನುಭವಗಳೇನದಾವೆ, ಅನುಭವಿಸಿದಂತಹ ವೇದಿಕೆಗಳೇನದಾವೆ, ಅವಕಾಶಗಳೇನದಾವೆ, ಅವು ಎಣೆ ಇಲ್ಲದಷ್ಟು, ಲೆಕ್ಕನ ಇಲ್ಲ, ಅವನ್ನ ಲೆಕ್ಕ ಹಾಕೋಕ್ಕಾಗೋದು ನನಗೆ. ಫಾರ್ ಎಕ್ಸಾಂಪಲ್, ಈಗ ನಾನು 2 ವರ್ಷ ಹಾವೇರಿ ಒಳಗಿದ್ದಾಗ ಅಲ್ಲಿ ರಿಜಿಸ್ಟ್ರಿ ವ್ಯಾಲ್ಯೂಯೇಷನ್ ಅಂತ ಕೆಲಸ ಮಾಡ್ತಾ ಇದ್ದೆ. ಮಾಡ್ತಾ ಮಾಡ್ತಾ ಹಾವೇರಿಯ ಸಾಹಿತ್ಯದ ಒಂದು ಒಂದು ವಿಭಾಗಕ್ಕೆ, ಸಾಹಿತ್ಯದ ರಂಗಕ್ಕೆ ನಾನು ಪರಿಚಯ ಆಗ್ತೀನಿ. ಸಾಹಿತ್ಯಿಕವಾಗಿ ಅಲ್ಲಿ ಅನೇಕ ಕಾರ್ಯಕ್ರಮಗಳಿಗೆ ಅವ್ರು ನನ್ನ ಕರೀತಾರೆ ರೀ. ತದನಂತರ ಧಾರ್ಮಿಕವಾಗಿ ಅಲ್ಲಿ ಮಠಮಾನಿಗಳು, ಅಲ್ಲಿ ಹುಕ್ಕೇರಿ ಮಠ ಅಂತ ಐತಿ, ಹೊಸ ಮಠ ಅಂತ ಐತಿ, ಹಾನಗಲ್ಲದ ಮಠ. ಸೊ ಅವರು ನನ್ನ ಕರೀತಾರೆ ಒಂದು ಅನುಭವವನ್ನು ನೀಡಲಿಕ್ಕೆ, ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ಒಂದು ಅತಿಥಿಯಾಗಿ ಕರೀತಾರೆ ದೊಡ್ಡ ದೊಡ್ಡ ಕಾರ್ಯಕ್ರಮದೊಳಗೆ. ಮಠಮಾನ್ಯದೊಳಗಳೊಂದಿಗೆ ನನಗೆ ಒಂದು ಅಲ್ಲಿ ಒಳ್ಳೆಯ ಅನುಭವ ಆಗುತ್ತೆ. ಹಾಗೆಯೇ ಬೆಳಗಾವಿ ಒಳಗೆ ನಮ್ಮ ಕಾರಂಜಿ ಮಠ, ನಾಗನೂರು ಮಠ ಈ ಆಧ್ಯಾತ್ಮಿಕ ಸೆಲೆಯನ್ನು, ಹಾಗೆಯೇ ಶರಣ ಸಂಸ್ಕೃತಿಯ ಬಗ್ಗೆ ಗೌರವವನ್ನು ಒಲವನ್ನು ಹುಟ್ಟಿಸಿದಂಥ ಮಠಗಳಿವೆ ಎರಡು ರೀ. ನಮ್ಮ ಕಾರಂಜಿ ಮಠ ಮತ್ತು ನಾಗನೂರು ಮಠದವರು ಏನು ಮಾಡ್ತಾರೆ ಅಂತಂದರೆ ಈ ಥರ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಅವರು ಆಯೋಜನೆ ಮಾಡ್ತಾರೆ. ಶರಣ ಸಂಸ್ಕೃತಿಯನ್ನು ಕುರಿತಾಗಿ, ವಚನ ಸಾಹಿತ್ಯವನ್ನು ಕುರಿತಾಗಿ ಮಾಡ್ತಾರೆ ರೀ. ಸೊ ಈ ಎರಡು ಮಠಗಳು ಕೂಡ ನನ್ನಲ್ಲಿ ಒಂದು ಒಳ್ಳೆಯ ಹವ್ಯಾಸವನ್ನು ಹಾಕಿಕೊಟ್ಟಂತಹ ಮಠಗಳು. ಹೀಗೆ

0: ಸಾಹಿತ್ಯಿಕವಾಗಿ ಕೂಡ ನಾನು ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೆ. ಸಾಹಿತ್ಯಿಕ ಸಂಘಟನೆಗಳೊಂದಿಗೆ ನಾನು ಅಸೋಸಿಯೇಟೆಡ್ ಆಗಿದ್ದೆ. ತದನಂತರ ಧಾರ್ಮಿಕ ಅಂತ ಬಂದಾಗ ಮಠಮಾನ್ಯಗಳು, ಇವೆಲ್ಲ ಮಠಮಾನ್ಯದ ಪೂಜ್ಯರುಗಳು ನಮ್ಮನ್ನು ಕರೀತಾರೆ, ಅವಕಾಶ ಕೊಡ್ತಾರೆ, ಅವರು ಬೆನ್ ಚಪ್ಪರಿಸ್ತಾರೆ. ಸೊ ಆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಬರ್ತೀನಿ. ತದನಂತರ ನನಗೆ ಬಹಳಷ್ಟು ಒಂದು ಮೈಲಿಗಲ್ಲಿ ಮೈಲ್ ಸ್ಟೋನ್ ಅಂತ ಏನು ಹೇಳ್ತೀವಿ ಲೈಫ್ ಒಳಗೆ, ಒಂದು ಔಟ್ಸ್ಟ್ಯಾಂಡಿಂಗ್ ಆದಂತಹ ಒಂದು ಅವಕಾಶ ಅಂತಂದ್ರೆ ನಮ್ಮ ಶಿಗ್ಗಾವಿ ತಾಲೂಕಿನ 5ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷೆಯಾಗಿ ನನ್ನ ಅವ್ರು ಗುರುತಿಸ್ತಾರೆ. ನಾನು ಕಂಡು ಕೇಳರದಂತ ಒಂದು ಅವಕಾಶ ಅದು, ನಾನು ಕನಸು ಮನಸ್ಸಿನಾಗೂ ಅನ್ಕೊಂಡಿದ್ದಿಲ್ಲ. ನಾನು ಕೂಡ ಸಾಹಿತ್ಯನ ಅದೇನೆ, ಒಂದು ಚಿಕ್ಕ ಪ್ರಮಾಣದ ಸಾಹಿತ್ಯ ಅದೇನೆ, ಪುಸ್ತಕಗಳನ್ನು ಬರ್ದೇನೆ, ಒಂದು ಕ್ರಿಟಿಸಿಸಮ್ ಕೂಡ ಮಾಡ್ತೀನಿ. ಸೊ ಸಾಹಿತ್ಯದ ಒಬ್ಬ ಪ್ರಾಧ್ಯಾಪಕಿಯಾಗಿ 30 ವರ್ಷಗಳಿಂದ ಸಾಹಿತ್ಯವನ್ನು ಕಲಿಸ್ತಾ ಬಂದಿದ್ದೇನೆ. ಸೊ ಎಲ್ಲ ಸಾಹಿತ್ಯದ ಪ್ರಕಾರಗಳನ್ನು ಕಲಿಸ್ತಾ ಕಲಿಸ್ತಾ ಇಂಗ್ಲಿಷ್ ಒಳಗೆ ಕಲಿಸೇನೆ. ಸೊ ಆ ಎಲ್ಲ ಸಾಹಿತ್ಯದ ಪ್ರಕಾರಗಳು ಹೇಗಿರಬೇಕು ಅನ್ನೋದನ್ನು ನಾನು ಅರ್ಥಕೊಂಡೆ. ತದನಂತರ ನಾನು ಕೂಡ ಒಬ್ಬ ಕನ್ನಡ ಸಾಹಿತಿ ಕೂಡ ಆಗ್ತೀನಿ, ಇಂಗ್ಲಿಷ್ನಲ್ಲಿ ಕೂಡ ಬರೀತೀನಿ. ಸೊ ಈ ಸಾಹಿತ್ಯ ನನಗೆ ಒಂದು ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ನನ್ನನ್ನು ಸರ್ವಾಧ್ಯಕ್ಷೆಯಾಗುವ ಮಟ್ಟಿಗೆ ಕರ್ಕೊಂಡು ಹೋಗ್ತೈತಿ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಶಿಗ್ಗಾವಿ ಒಳಗೆ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷೆ ಆದಂತಹ ಸಂದರ್ಭದೊಳಗೆ ಆದಂತಹ ಅವರ್ಣನೀಯ ಒಂದು ಅನುಭವ, ಅದನ್ನು ಬಹುಶಃ ನನಗೆ ಕಟ್ಟಿಕೊಡಕ್ಕೆ ಆಗೋದಿಲ್ಲ ಅಂತ ಅನ್ಸುತ್ತೆ. ಇಡೀ ಸಿಗ್ಗಾವಿ ಜನ, ಅಲ್ಲಿಯ ಎಲ್ಲ ಸಾಹಿತಿಗಳು, ದಿಗ್ಗಜರು, ಸಮ್ಮೇಳನದ ಅಧ್ಯಕ್ಷರುಗಳು, ಅಲ್ಲಿರುವಂತ ಎಲ್ಲ ನನ್ನ ಸಹೋದರರು, ಸಾಹಿತ್ಯ ಸಮ್ಮೇಳನಗಳು ಎಷ್ಟೊಂದು ಯಶಸ್ವಿಯಾಗಿ ನಡೆಸಿಕೊಡ್ತಾರೆ ಅಂತಂದ್ರೆ, ಆ ಒಂದು ರಥದೊಳಗೆ ಕುತ್ಕೊಂಡು ನನ್ನ ಹುಟ್ಟೂರೊಳಗನ ಇಡೀ ಊರೊಳಗೆ ನನ್ನ ಮೆರವಣಿಗೆ ಆದದ್ದನ್ನು ಕಂಡಾಗ ಬಹುಶಃ ಮುಗಿತಪ್ಪ ನನಗೆ ಲೈಫ್ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಬಂತಲ್ಲ ಇವತ್ತು ಈ ಕಾರ್ಯಕ್ರಮದಾಗ ಅಂತ ಅನಿಸ್ತರೆ. ಸೊ ಹಾಗೇನೆ ಅನೇಕ ಅನುಭವಗಳು ಆಗ್ತಾ ಹೋಗುತ್ತವೆ. ತದನಂತರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷೆಯಾಗಿ, ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆಯಾಗಿ ಸ್ವಲ್ಪ ದಿನದೊಳಗೆ ಗುಲ್ಬರ್ಗ ಒಳಗೆ ಒಂದು ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ, ಅವರಿಂದ ಆಮಂತ್ರಣ ಬರುತ್ತೆ ನನಗೆ, ಮೇಡಮ್ ನೀವು ಉದ್ಘಾಟಕರಾಗಿ ಬರಬೇಕು ಅಂತ ಹೇಳಿ. ಸೊ ಕಲಬುರಗಿ ಬಗ್ಗೆ ನಾನು ಕೇಳಿದ್ದೆ, ಹೋಗಿದ್ದಿಲ್ಲ. ಸೊ ಮತ್ತೆ ಕಲಬುರಗಿಯನ್ನ, ಅಲ್ಲಿಯ ಸಾಹಿತ್ಯ ಕ್ಷೇತ್ರವನ್ನ, ಸಾಹಿತ್ಯ ಆಸಕ್ತರನ್ನು ಭೇಟಿಯಾಗುವಂಥ ಸಂದರ್ಭ, ಅಲ್ಲಿ ಮತ್ತೆ ಉದ್ಘಾಟಕಗಳಾಗಿ ಹೋಗಿ ಬರ್ತೇನೆ ರೀ. ಅದಾಗಿ ಒಂದು ಒಂದು ತಿಂಗಳಿಗೆ ನನಗೆ ಸಿರ್ಸಿ ಒಳಗೆ ನೋಡ್ರಿ, ಸಿರ್ಸಿ ಒಳಗೆ ಉತ್ತರ ಕರ್ನಾಟಕ ನಾವು ಈ ಕಡೆ ಬ್ಯಾರೇನ ಅಂತ ಅನ್ಕೊಳ್ತೀವಿ, ಸಿರ್ಸಿ ಒಳಗೂ ಕೂಡ ಅವರು ಸಾಹಿತ್ಯ ಸಮ್ಮೇಳನ ಮಾಡ್ತಾರೆ. ಅದು ಅವ್ರದ್ದು ಪ್ರಥಮ ಸಾಹಿತ್ಯ ಸಮ್ಮೇಳನ ಆಗಿತ್ತು. ಸೊ ಅಲ್ಲಿಯೂ ಕೂಡ ಸರ್ವಾಧ್ಯಕ್ಷ ಅಂತ ಅವ್ರು ನನಗೆ ಕರೀತಾರೆ. ಸೊ ಕಂಪ್ಯಾರಿಟಿವ್ಲಿ ಈ ನಮ್ಮ ಒಂದು ಅವರ ನಾರ್ತ್ ಕೆನರಾದ ಏನೈತಿ, ನಮ್ಮ ಉತ್ತರ ಕರ್ನಾಟಕದ ಭಾಷೆ, ಆಚಾರಗಳು, ವಿಚಾರಗಳು, ಆಹಾರ ವಿಹಾರ, ಬಳಸುವಂಥ ಶಬ್ದಗಳು ಸ್ವಲ್ಪ ಬೇರೆ ಆಗ್ತವ. ನಾನು ನನಗೆ ಶಿರ್ಷಿ ಒಳಗೆ ಅವರು ಸಾಹಿತ್ಯಾಧ್ಯಕ್ಷರು, ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು ಅಂತ ಕರೆದಾಗ ಹೇಳಿದೆ ಅವರಿಗೆ. ಆಮೇಲೆ ಅವರಂದರು, ಇಲ್ಲ ಮೇಡಮ್ ನೀವು ಬರಬೇಕು ಅಂದಾಗ ಅಲ್ಲಿನೂ ಹೋಗಿ ಬರ್ತೀನಿ. ಅಲ್ಲಿದು ಕೂಡ ಒಂದು ವಿಭಿನ್ನವಾದಂತಹ ಅನುಭವವನ್ನು ಕಟ್ಟಿಕೊಟ್ಟಂಥ ಸಾಹಿತ್ಯ ಸಮ್ಮೇಳನ. ಸೊ ಹೀಗೆ ಫಾರಿನ್ ಕಂಟ್ರಿಗೆ ಹೋಗಿ ಬರ್ತೀನಿ, ಕೀನೋಟ್ ಸ್ಪೀಕರ್ ಆಗಿ ಸಾಹಿತ್ಯ ಸಮ್ಮೇಳನಕ್ಕೆ ಉದ್ಘಾಟಕಳಾಗ್ತೀನಿ, ಸರ್ವಾಧ್ಯಕ್ಷ ಆಗ್ತೀನಿ. ಬಹುಶಃ ಇದಕ್ಕಿಂತ ಟಾಪ್ ಆದಂತಹ ಒಂದು ಕಂಟೆಂಟ್ಮೆಂಟ್ ಅಂತ ಏನು ಹೇಳ್ತೀವಿ, ಸಂತೃಪ್ತಿ ಅಂತ ಏನೈತೆ, ಆ ಸಂತೃಪ್ತಿ ನನಗೆ ಇನ್ನು ಮುಂದೆ ಬಹುಶಃ ಸಿಗ್ಲಿಕ್ಕಿಲ್ಲ. ದಟ್ ವಾಸ್ ದ ಟಾಪ್ ಮೋಸ್ಟ್ ಕ್ಲೈಮ್ಯಾಕ್ಸ್ ಅಂತ ಹೇಳ್ತಾರೆ ನೋಡ್ರಿ, ಹಂಗೆ ಒಂಥರ ಅದು. ಸೊ ಈ ಎಲ್ಲ ಘಟನೆಗಳು ಏನು ಜರುಗಿದ್ವಲ್ಲ, ಅದರೆಡೆಗೆ ನನಗೆ ಅಪಾರವಾದಂಥ ಒಂದು ಅಭಿಮಾನ ಮತ್ತು ಗರ್ವ ಐತೆ. ಸೊ ದೇವರು ನನಗೆ ಒಂದು ಒಳ್ಳೆಯ ಅವಕಾಶವನ್ನು ಕಟ್ಟಿಕೊಟ್ಟಾನ. ಬಹುಶಃ ನಾನು ಇಷ್ಟು ದಿನ ಏನು ಪರಿಶ್ರಮ ಪಟ್ಟೆ, ತ್ರಾಸ್ ತಗೊಂಡೆ, ಅದೆಲ್ಲವುಗಳಿಗೆ ಕಳಸ ಬಿಟ್ಟಂತೆ ಈ ಎಲ್ಲ ಅವಕಾಶಗಳು ನನಗೆ ಬಂದವೇನೋ ಅಂತ ನಾನು ಕೊಡ್ತೀನಿ. ಸೊ ನನಗೆ ಕೊಟ್ಟಂತಹ ಒಂದು ಸಂತೃಪ್ತಿ ಅಂತ ಹೇಳಬೇಕು ಅಂತಂದ್ರೆ ಅದನ್ನು ಕೆಲವೇ ಶಬ್ದಗಳೊಳಗೆ ಹೇಳೋದು ಬಹಳ ಕಷ್ಟ ಆಯ್ತ್ರಿ. ಒಂದು ಕಡೆ ಸಾಹಿತಿಯಾಗಿ ಸಂತೃಪ್ತಿ ಇದೆ, ಒಂದು ಕಡೆ ಪ್ರಾಧ್ಯಾಪಕಿಯಾಗಿ ಸಂತೃಪ್ತಿ ಐತೆ, ಒಂದು ಕಡೆ ನ್ಯಾಕ್ ಕೋಆರ್ಡಿನೇಟರ್ ಅಂತ ಹೇಳ್ತಾರೆ ಕಾಲೇಜ್ ಒಳಗೆ, ನ್ಯಾಕ್ ಕೋಆರ್ಡಿನೇಟರ್ ಅಂತ ಮಾಡ್ತಾರೆ. ಸೊ ಫಾರ್ 4 ಸೈಕಲ್ಸ್ 4 ಅವಧಿಯ ಒಳಗೆ ನಾನು ನ್ಯಾಕ್ ಕೋಆರ್ಡಿನೇಟರ್ ಆಗಿ ಅಲ್ಲಿ ಸೇವೆಯನ್ನು ಸಲ್ಲಿಸಿ ಕೆಲಸವನ್ನು ಮಾಡಿ ನಮ್ಮ ಕಾಲೇಜುಗಳಿಗೆ A+ ಗ್ರೇಡನ್ನು ತಂದುಕೊಟ್ಟಂತಹ ಒಂದು ಸಂತೃಪ್ತಿ ಕೂಡ ನಮ್ಮೆಲ್ಲರದ್ದು ಇದೆ. ಸೊ NSS ಆಫೀಸರ್ ಅಂತ ಆಗ್ತೀನಿ, 7 ವರ್ಷ NSS ಆಫೀಸರ್ ಆಗಿ ನಾನು ಇಡೀ ಭಾರತ ದೇಶವನ್ನು ಎಲ್ಲ ಕಡೆ ಓಡಾಡಿ ಬಂದುಬಿಡ್ತೀನಿ. ಬೇರೆ ಬೇರೆ ರಾಜ್ಯಗಳಿಗೆ ವಿಸಿಟ್ ಮಾಡ್ತೀನಿ, ಅಲ್ಲಿ ಅವಾರ್ಡ್ಗಳು ಸಿಗ್ತಾವೆ ನನಗೆ. ರಾಜ್ಯಮಟ್ಟದ ಅವಾರ್ಡ್ ಸಿಗ್ತಾವೆ, ಕರ್ನಾಟಕ ಯೂನಿವರ್ಸಿಟಿ ಅವಾರ್ಡ್ ಸಿಕ್ತು, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅವಾರ್ಡ್ ಸಿಕ್ತು. ಹೀಗೆ ಈ ಸಂತೃಪ್ತಿ ಎನ್ನುವಂತಹ ಪದವನ್ನು ಕೇವಲ ನಿಮ್ಮ 1 ಅಥವಾ 2 ಕಾರ್ಯಕ್ರಮದಾಗ ನಂಗೆ ಹೇಳಕ್ಕೆ ಸಾಧ್ಯವಾದಷ್ಟು ಸಂತೃಪ್ತಿ ಇವತ್ತು ನನ್ನೆಲ್ಲ ಐತ್ರಿ.
1: ಮೇಡಮ್, ಈಗ ತಾವು ಹೇಳ್ತಾ ಇದ್ರಿ ತಮ್ಮ ಸಾಹಿತ್ಯಿಕ ವಲಯ ತಮ್ಮನ್ನ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೂ ಸಹ ಕರ್ಕೊಂಡು ಹೋಗಿದೆ. ಮೇಡಮ್, ಅಲ್ಲಿ ಸಂಸ್ಕೃತಿ ಯಾವ ರೀತಿ ಇರುತ್ತೆ ನಮ್ಮ ಒಂದು ಭಾರತದ ಸಂಸ್ಕೃತಿಗೆ ಹೋಲಿಸಿದ್ರೆ, ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಮ್ಮೇಳನಗಳಲ್ಲಿ ತಾವು ಭಾಗವಹಿಸಿದಂತಹ ಅನುಭವ?
0: ಸಂಸ್ಕೃತಿ ಅಂತ ಬಂದಾಗ ಈಗ ನೋಡ್ರಿ, ನಾನು ದುಬೈಗೆ ಅಂತ ಹೋಗಿರ್ತೀನಿ 1-2 ಸಲ, ಆಮೇಲೆ ಮತ್ತೆ ವಿಟಾನಗರ್ ಅಂತ ನಾನು ಅರುಣಾಚಲ ಪ್ರದೇಶ ಅಲ್ಲಿನೂ ಹೋಗ್ಬರ್ತೀನಿ. ಅಲ್ಲಿ ಸಂಸ್ಕೃತಿ ಅಂತ ಬಂದಾಗ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಾನು ಭಾರತದಿಂದ ಹೋಗಿರ್ತೀನಿ. ಸೊ ಭಾರತದಿಂದ ನನ್ನಂಗೆ ಅನೇಕ ಪ್ರತಿನಿಧಿಗಳು, ರಿಪ್ರೆಸೆಂಟೇಟಿವ್ಸ್ ಇರ್ತಾರೆ. ಸೊ ಹಂಗೆ ಬೇರೆ ಬೇರೆ ಕಂಟ್ರಿಯಿಂದ ಬಂದವರು ಇರ್ತಾರೆ, ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥವರು ಇರ್ತಾರೆ. ಸೊ ಅಲ್ಲಿ ನಾವು ಹಾರ್ಡ್ಲಿ 1-2 ದಿನ ಕಳಿತೀವಿ ರೀ, ಈ ಕಾನ್ಫರೆನ್ಸ್ ಒಳಗೆ 1-2 ದಿನ ಕಳಿತೀವಿ. ಅಲ್ಲಿ ಬೇರೆ ಬೇರೆ ವೇಷಭೂಷಣದೊಳಗೆ ನೀವು ಸಂಸ್ಕೃತಿಯನ್ನು ಅಳಿತೀರಿ. ಫಾರಿನಿಂದ ಬಂದಂಥವ್ರದ್ದು ವೇಷಭೂಷಣ ಬೇರೆ ಇರುತ್ತೆ, ಮತ್ತು ಬೇರೆ ಬೇರೆ ಸ್ಟೇಟ್ನಿಂದ ಬಂದಂಥವ್ರದ್ದು ಬೇರೆ ಇರುತ್ತೆ. ಸೊ ಭಾಳ ಚಂದ ನೀವು ಸಂಸ್ಕೃತಿ ಅಂತ ಒಂದು ವರ್ಡನ್ನು ಹೇಳಿ ನನಗೆ ಒಂದು ನೆನಪನ್ನು ಮಾಡಕ್ಕೊಳಕ್ ಹಚ್ಚಿದ್ರಿ. ಏನಪ್ಪಾ ಅಂತಂದ್ರೆ, ನಾನು ದುಬೈಗೆ ಹೋದಂತ ಸಂದರ್ಭದಲ್ಲಿ ನಮ್ಮ ಇಂಡಿಯಾದಿಂದ ಹೋಗೋರೆಲ್ಲ ಅದೇನೋ ಒಂದು ಕೋಟು ಅಂಡ್ ಪ್ಯಾಂಟ್ ಹಾಕೊಂಡು ಹೋಗ್ತೀವಿ ಅಂತಂದ್ರು. ಸೊ ನನಗೆ ಯಾಕೋ ಕೋಟು ಪ್ಯಾಂಟು ಬ್ಯಾಡಾಗಿತ್ತು, ಚೂಡಿದಾರ್ ಹಾಕೊಳ್ಳೋಣ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಐತಿ, ಸೀರೆ ಹೆಂಗೆ ಉಟ್ಕೊಳ್ಳೋದು ಅಂಥೇಳಿ. ಆಮೇಲೆ ಯಾವ ಡ್ರೆಸ್ ಹಾಕ್ಕೋಬೇಕು ಅಂತ ಒಂಥರ ಸಂದಿಗ್ಧತೆ ಒಳಗಿದ್ದಾಗ ನಮ್ಮ ಮನೆಯವ್ರನ್ನು ಕೇಳ್ತಿರ್ತಾನೆ, ಈ ಸೀರೆ ಉಟ್ಕೊಳ್ಳೇನ್ರಿ, ಅದನ್ನು ಉಟ್ಕೊಳ್ಳೇನ್ರಿ, ಆ ಡ್ರೆಸ್ ಹಾಕೋತೀನಿ. ಅವರಂದ್ರು ಅವೆಲ್ಲ ಬಿಟ್ಟುಬಿಡು, ನಿಂದು ಏನು ಸಿಲ್ಕ್ ಸಾಡಿ ಉಟ್ಕೊಂಡು ಹೋಗ್ತೀನಿ, ನೀಟಾಗಿ ನೀವು ಉಟ್ಕೊಂಡು ಹೋಗು ಅಂತಂದ್ರೆ. ಯಾವುದಕ್ಕೂ ಇರಲಿ ಅಂತ ಹೇಳಿ ಎಲ್ಲ ವೆಸ್ಟರ್ನು ಹೋಗ್ತೀನಿ, ಇಂಡಿಯನ್ ಡ್ರೆಸ್ಸು ಅಲ್ಲಿ ಒಯ್ದಿರ್ತೇನೆ ರೀ. ಆಮೇಲೆ ಮತ್ತೆ ನಾ ಇನ್ನೂ ಡೈಲಮ ಒಳಗೇನ ಇರ್ತೀನಿ ಅಲ್ಲಿ ಹೋದಾಗೂ. ಆಮೇಲೆ ಲಾಸ್ಟಿಗೆ ಏನನ್ಸುತ್ತೆ, ಏನಾರ ಆಗಲಿ ನಮ್ಮ ಭಾರತೀಯ ಸಂಸ್ಕೃತಿ ಏನೈತಿ, ನೀಟಾಗಿ ರೇಷ್ಮೆ ಸೀರೆ ಉಟ್ಕೊಂಡು ಹೋಗೋಣಂತೆ, ಚಂದ ರೇಷ್ಮೆ ಸೀರೆ ಉಟ್ಕೊಂಡು ಹೋಗ್ತೇನೆ. ವಿಚಿತ್ರ ಅಂತಂದ್ರೆ ಅಲ್ಲಿ ಬಂದಂಥವರ ಅನೇಕರ ಗಮನ ನನ್ನ ಸಾಡಿ ಸೆಳಿತೈತ್ರಿ, ನನ್ನ ಒಂದು ವೇಷಭೂಷಣ ಸೆಳಿತೈತೆ. ಓ ನೈಸ್ ಸಾರಿ ಅಂತಾರೆ ಅವರು, ಲುಕಿಂಗ್ ಕ್ಯೂಟ್ ಅಂತಾರೆ, ಬೇರೆ ಬೇರೆ ಸ್ಟೇಟ್ನಿಂದ ಬಂದಂಥವ್ರು ಅಂತಾರೆ. ಸೊ ಸಂಸ್ಕೃತಿ ಅಂತ ಬಂದಾಗ ಅದು ನಮ್ಮ ವೇಷಭೂಷಣದಲ್ಲಿ ಕೂಡ ನಾವು ಸಂಸ್ಕೃತಿಯನ್ನು ತೋರ್ಪಡಿಸ್ಕೊಳ್ತೇವೆ. ಸೊ ಹಾಗೆಯೇ ಅಲ್ಲಿ ಬೇರೆ ಬೇರೆ ವೇಷಗಳನ್ನು ಧರಿಸಿದಂಥ ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯಗಳ ಪ್ರತಿನಿಧಿಗಳು ಕೂಡ ಬಂದಿದ್ರು. ಸೊ ಅಲ್ಲಿ ಭಾಷೆ ಕೂಡ ಎಲ್ಲರದು ಬೇರೆ ಬೇರೆ ಇರುತ್ತೆ, ತಮಿಳ್ನಾಡದವ್ರದ್ದು ಬೇರೆ, ಆಮೇಲೆ ಯಾರು ಆಫ್ರಿಕಾದಿಂದ ಬಂದವ್ರದ್ದು ಬೇರೆ, ಸಿಂಗಾಪುರದಿಂದ ಬಂದವ್ರದ್ದು ಬೇರೆ. ಆ ಎಲ್ಲ ಭಾಷೆಗಳು ಬೇರೆ ಬೇರೆ ಆಗಿದ್ರು ಕೂಡ ಒಂದು ನಮ್ದು ಕಂಬೈನಿಂಗ್ ಒಂದು ಲ್ಯಾಂಗ್ವೇಜು ಅಥವಾ ಕನೆಕ್ಟಿಂಗ್ ಲ್ಯಾಂಗ್ವೇಜು ಅಂತ ಬಂದಾಗ ಇಂಗ್ಲೀಷ್ ರೀ. ಅಲ್ಲಿ ನಾವು ನಾರ್ಮಲಿ 99% 100% ಇಂಗ್ಲೀಷ್ ಒಳಗೆ ಮಾತಾಡ್ತೀವಿ ಒಬ್ರಿಗೊಬ್ರು. ಇಟ್ ಈಸ್ ಲೈಕ್ ಅ ಬ್ರಿಡ್ಜ್ ಬಿಟ್ವೀನ್ ಆಲ್ ದ ಕಂಟ್ರೀಸ್ ಅಂಡ್ ಸ್ಟೇಟ್ಸ್ ಅಂತ ಹೇಳ್ಬೋದು. ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ದೇಶಗಳಿಂದ ಬರುವಂಥವರ ನಡುವೆ ಸಂಪರ್ಕ ಮಾಡಬೇಕಾದಂಥ ಭಾಷೆ ಅಂತಂದಾಗ ಇಂಗ್ಲೀಷು. ಏನು ರೀ, ಇಂಗ್ಲೀಷ್ ಭಾಷೆಯನ್ನು ನಾವು ಮಾತಾಡ್ತೀವಿ. ಸೊ ಎರಡು ದಿನ ಬಹಳಷ್ಟು ಪರಸ್ಪರ ನಾವು ಮಾತಾಡ್ತೀವಿ, ಪೇಪರ್ ಪ್ರೆಸೆಂಟೇಷನ್ ಆಗ್ತಾವಲ್ಲೇ, ಆಮೇಲೆ ಫೋಟೋ ಸೆಷನ್ಗಳು ನಡೀತಾವೆ, ತದನಂತರ ಅನುಭವಗಳನ್ನು ಕೂಡ ಹಂಚ್ಕೊಳ್ತಾರೆ. ಆಮೇಲೆ ಆಹಾರ ಅಂತ ಬಂದಾಗ ಅಲ್ಲಿ ಒಂಥರ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಗಿರೋದ್ರಿಂದ ಎಲ್ಲ ತರಹದ ಆಹಾರ ಅಲ್ಲಿ ಇಟ್ಟುಬಿಟ್ಟಿರ್ತಾರೆ. ಸೊ ಈಗ ಇಂಡಿಯನ್ ಅಷ್ಟೇ ಇಡಂಗಿಲ್ಲ ರೀ, ಅಲ್ಲಿ ಇಂಡಿಯನ್ ಇರ್ತತಿ, ನಾರ್ತ್ ಇಂಡಿಯನ್ ಇರ್ತತಿ, ಆಮೇಲೆ ಎಲ್ಲ ನಾನ್ ವೆಜ್ ಇರುತ್ತೆ, ಎಲ್ಲ ಪ್ರಕಾರದ ಆಹಾರ ಅಲ್ಲಿ. ಆ ವೆರೈಟೀಸನ್ನು ಕೌಂಟ್ ಮಾಡೋಕ್ಕೆ ನಿಮಗೆ ಕಷ್ಟ ಆಗ್ತತಿ, ಆ ಥರದ ಎಲ್ಲ ಒಂದು ಫುಡ್ ಸಿಸ್ಟಮ್ ಇರುತ್ತೆ. ಸೊ ಯಾರ್ಯಾರು ತಮ್ಮ ಅಭಿರುಚಿಗೆ ತಕ್ಕ ಹಾಗೆ ತಮ್ಮ ಒಂದು ಆಚಾರ ವಿಚಾರ ಸಂಸ್ಕೃತಿಗೆ ತಕ್ಕ ಆದಂಥ ಆಹಾರವನ್ನು ಅಲ್ಲಿ ಆಯ್ಕೊಂಡು ಊಟ ಮಾಡ್ತಾರೆ. ಸೊ ಅಲ್ಲಿ ಇಲ್ಲಿ ಅಂತ ಬಂದಾಗ ಇಲ್ಲಿ ಸ್ವಲ್ಪ ನಾ ಕಲ್ಚರ್ ಹೇಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಫಾರಿನ್ ಕಂಟ್ರಿಗೆ ಹೋದಾಗ ಅಲ್ಲಿ ಕಲ್ಚರ್ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ನೀವು ಹೇಳ್ಬೋದು. ಹೌದಾ, ಈ ಕಲ್ಚರ್ ಅಂತ ಹೇಳಿದರೆ ಸಂಸ್ಕೃತಿ. ಸೊ ನಾನು ಯುರೋಪಿಯನ್ ಕಂಟ್ರೀಸನ್ನು ಕೂಡ ಎಲ್ಲ ಕಡೆ ಅಡ್ಡಾಡಿ ಬಂದೇನೆ ರೀ. ಸೊ ನಮ್ಮ ಸಾಹೇಬರು ನಾವು ಏನು ಮಾಡ್ತೀವಿ ಅಂತಂದರೆ ಅಕಾಡೆಮಿಕ್ಕಾಗಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ಹೋಗೋದು ಒಂದು ಕಡೆ ಆದರೆ, ನಾವು ಆಯ್ತಪ್ಪ ಜೀವನದೊಳಗೆ ಈಗೆಲ್ಲ ಸೆಟ್ಲ್ ಆಗ್ಯವಿ, ದುಡ್ಡು ಐತಿ, ಮಕ್ಕಳು ಕೂಡ ಸೆಟ್ಲ್ ಆಗ್ಯಾರ, ಇನ್ನು ದೇಶ ಸುತ್ತು ಅಂತ ಏನಂತಾರೆ, ನಾವು ಸ್ವಲ್ಪ ದೇಶ ಸುತ್ತೂನು, ಕೋಶ ಅಂತೂ ಓದೇ ಓದಾಕತ್ತೇವೆ ಮೊದಲಿಂದ, ದೇಶಾನು ಸುತ್ತೂನು ಅಂಥೇಳಿ ಆ ಕಡೆ ಈ ಕಡೆ ಅಡ್ಡಾಡ್ತಿರ್ತೀವಿ. ಸೊ ಹೀಗೆ ಸ್ವಿಟ್ಜರ್ಲ್ಯಾಂಡು, ಲಂಡನ್ನು, ಪ್ಯಾರೀಸು ಎಲ್ಲ ಕಡೆಯೂ ಅಡ್ಡಾಡುವಾಗ ತರೇಹೇವಾರಿ ಅನುಭವ ಆಗ್ತಾವ್ರಿ ನನಗೆ, ಭಾಳಷ್ಟು ಅನುಭವ ಆಗ್ತಾವ. ಈಗ ಲಂಡನ್ಗೆ ಹೋಗಿದ್ವಿ, ಲಂಡನ್ನೊಳಗೆ ನಮ್ಮ ಇಂಗ್ಲೀಷ್ ಸಾಹಿತ್ಯದ ಮೇರು ಸಾಹಿತಿ ಅಂತಂದರೆ ವಿಲಿಯಂ ವಾಟ್ಸ್ವರ್ತ್ ಅಂತ ಹೇಳ್ತೀವಿ, ವಿಲಿಯಂ ಶೇಕ್ಸ್ಪಿಯರ್ ಅಂತ ಹೇಳ್ತೀವಿ ರೀ. ಸೊ ವಿಲಿಯಂ ವಾಟ್ಸ್ವರ್ತ್ ಅವರ ಮನೆಗೆ ಕೂಡ ಹೋಗಿ ಬರುವಂಥ ಒಂದು ಅವಕಾಶ ನಂಗೆ ಸಿಗುತ್ತೆ ಲಂಡನ್ನಲ್ಲಿ. ಸೊ ಅಲ್ಲಿ ಒಂದು ಮ್ಯೂಸಿಯಂ ಮಾಡಿರ್ತಾರೆ, ಅವ್ರ ಮನೆಗೆ ಹೋಗ್ತೀವಿ. ಆ ವಿಲಿಯಂ ವಾಟ್ಸ್ವರ್ತ್ ಅವ್ರ ಮನೆ ಅಂದರೆ ಅವೆಲ್ಲ ಹಳೆ ಕಾಲದಲ್ಲ ರೀ, 5th century 6th century ಅಂತಂದ್ರೆ ಭಾಳ ಹಳೆ ಕಾಲದವು. ಸೊ 15th century ಓಕೆ. ಸೊ ಹಳೆ ಕಾಲದ ಬಿಲ್ಡಿಂಗ್ಗಳು, ಇನ್ಫ್ರಾಸ್ಟ್ರಕ್ಚರು, ಮನೆಗಳು. ಸೊ ಅವತ್ತಿನ ಕಾಲದೊಳಗನ ಅವ್ರು ಎಷ್ಟು ದೊಡ್ಡ ಸಾಹಿತಿ ಆದ್ರಲ್ಲ ಅಂತ ನನಗೆ ಅನಿಸ್ತಿತ್ತು. ಸೊ ವಿಲಿಯಂ ವಾಟ್ಸ್ವರ್ತ್ ಅವ್ರ ಮನೆಯೊಳಗೆ ಒಂದು ಕಿಟಕಿ ಐತಿ ರೀ. ಆ ಕಿಟಕಿಯೇ ಬಹಳ ಒಂದು ಸಿಗ್ನಿಫಿಕೆಂಟ್ ಆದಂತಹ ಒಂದು ಅರ್ಥವನ್ನು, ಒಂದು ಸಂಕೇತವನ್ನು ಹೊಂದಿದ ಕಿಟಕಿ ಅಂತ ಹೇಳ್ತಾರೆ ಅದನ್ನು. ವಿಲಿಯಂ ವಾಟ್ಸ್ವರ್ತ್ ಕವಿ ಆಗೋಕ್ಕಿಂತ ಮುಂಚೆ ಆ ಕಿಟಕಿ ಪಕ್ಕನೇ ಕೂತ್ಕೊಂಡು ಹೊರಗಿಂದ ದೃಶ್ಯವನ್ನೆಲ್ಲ ನೋಡ್ತಿದ್ರಂತೆ. ವಿಲಿಯಂ ವಾಟ್ಸ್ವರ್ತ್ ಮತ್ತು ಅವರ ಸಹೋದರಿ ಡೊರೋತಿ ವಾಟ್ಸ್ವರ್ತ್ ಅಂತೇಳಿ ಅವರಿಬ್ಬರು ಕೂತ್ಕೊಂಡು ಅಲ್ಲೇ ಕಿಟಕಿ ಒಳಗಿನ ಹೊರಗಿನ ಪ್ರಕೃತಿ ಸೌಂದರ್ಯವನ್ನು ಸವಿತಾ ಕೂತಿರ್ತಿದ್ರಂತೆ. ಸೊ ಒಂದು ಸಲ ಏನಾಗುತ್ತೆ, ಅವರು ಬರವಣಿಗೆ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ವಿಲಿಯಂ ವಾಟ್ಸ್ವರ್ತ್ ಅವರು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಡೊರೋತಿ ವಾಟ್ಸ್ವರ್ತ್ ಕೂಡ ಅವರು ಕೂಡ ಸಹೋದರನಿಗೆ ಬೆಂಗಾವಲಾಗಿ ಅವರು ಕೂಡ ಒಂದು ಸ್ವಲ್ಪ ಬರೀತಿರ್ತಾರೆ. ಸೊ ಒಂದು ಸಲ ಅವ್ರು ಕುಂತಿರ್ತಾರೆ ಕಿಟಕಿ ನೋಡ್ಕೋತಾ ಕುಡ್ಕೋತಾ, ರಾತ್ರಿ ಅದು ಮಧ್ಯರಾತ್ರಿ ಅವ್ರ ಮನೆಗೆ ಯಾರೋ ಬಂದಂಗೆ ಕಾಣ್ತದೆ. ಅಲ್ಲಿ ಯಾರೋ ಬರಾಕತ್ತಾರ ದೂರದಿಂದ ಕಿಟಕಿ ಒಳಗೆ, ಅಸ್ಪಷ್ಟ ಒಂದು ಆಕೃತಿ, ಅದು ಭಾಳ ಒಂದು ಫಾಗಿ ಆದಂತಹ ಮಿಸ್ಟಿ ಆದಂತಹ ವಾತಾವರಣ, ಇಬ್ಬನಿ ಬಿದ್ದಂಗೆ ಏನೋ ಒಂಥರ ಇದು ಇರುತ್ತೆ ನೋಡ್ರಿ ಹೋಗಿ ಹೋಗಿ. ಅಂಥ ಒಂದು ಮಧ್ಯರಾತ್ರಿ ವಾತಾವರಣದೊಳಗೆ ಯಾರೋ ಬರಾಕತ್ತಾರ. ವಾಟ್ಸ್ವರ್ತ್ ಹೇಳ್ತಾರೆ, ಇಲ್ಲ ಯಾರೋ ಕುರಿಗಾಹಿ ಇರಬೇಕು, ದನಗಾಹಿನೂ ಯಾರೋ ಕುರಿಕಾವನ ಬರಾಕತ್ತಾನ, ಏನೋ ಕುರಿ ಕಳ್ಕೊಂಡಿರ್ಬೇಕು, ಹುಡುಕಾಕತ್ತಾನ ಕಾಂತತಿ. ಅವರಿಬ್ರು ಅದ ಕಿಟಕಿಯಿಂದ ನೋಡ್ಕೋತ ಕೂತಿರ್ತಾರ. ಅದು ಆ ಒಂದು ಆಕಾರ ಹತ್ರ ಬರ್ತೀವಿ, ಇವ್ರ ಮನೆ ಹತ್ರನೇ ಬರುತ್ತೆ. ಮನೆ ಹತ್ರ ಬಂದು ಅವರು ಬಾಗಿಲ ಬಡಿತಾರೆ, ಬಾಗಿಲ ಬಡಿದಾಗ ತೆಗಿತಾರೆ ಇವರು. ಯಾರು ಅಂದಾಗ, ನಾನು ಸ್ಯಾಮ್ಯುಯಲ್ ಟೇಲರ್ ಕೋಲ್ರಿಜ್, ಕೋಲ್ರಿಜ್ ನಾನು ಅಂತ ಹೇಳ್ತಾರೆ ಅವರು. ನಾನು ಕೂಡ ಒಬ್ಬ ಕವಿ ಅದೇನೆ, ನಿಮ್ಮ ಕವನಗಳನ್ನು ನಾನು ನಿಮ್ಮ ಪೇಪರ್ ಒಳಗೆ ನಾ ಓದೇನಿ, ನಾನು ಒಬ್ಬ ಕವಿ ಅಂದಾಗ ಅವರು ಒಳಗೆ ಅವ್ರನ್ನ ಬರ್ಮಾಡ್ಕೊಳ್ತಾರೆ. ಮತ್ತು ಅದ ಕಿಟಕಿ ಬಾಜುಕನ ಟೇಬಲ್ ಒಳಗೆ ಮೂರು ಮಂದಿ ಕುತ್ಕೊಂಡು ಚಹಾ ಕುಡ್ಕೋತ ಮಾತಾಡ್ತಾರೆ. ಅಲ್ಲಿ ಒಂದು ಐತಿಹಾಸಿಕವಾದಂಥ ಒಂದು ನಿರ್ಣಯ ತಗೋತಾರೆ ರೀ ಅವರು. ಏನು ಅಂತಂದರೆ, ಲಿರಿಕಲ್ ಬೆಲಾಡ್ಸ್ ಅಂತ ಒಂದು ಬರೀತಾರೆ ಅವರು. ಎಸ್ ಟಿ ಕೋಲ್ರಿಜು ಮತ್ತು ವಿಲಿಯಂ ವಾಟ್ಸ್ವರ್ತ್ ಕೂಡಿ ಅವರಿಬ್ಬರು ಕೂಡಿ ಒಂದು ಲಿರಿಕಲ್ ಬೆಲಾಡ್ಸ್ ಅಂತ ಒಂದು ಕವನ ಸಂಕಲನ ಬರೀತಾರೆ. ಸೊ ಆ ಕವನ ಸಂಕಲನ ಫಸ್ಟ್ ಅದು ಅದು ಹೊರಗೆ ಬರಾಕ ಅವತ್ತಿನ ಒಂದು ಪರಿಸರ ಅವತ್ತ ಏನು ನಡೀತಲ್ಲ ಅದು ಒಂದು ಮೈಲಿಗಲ್ಲ.

ಆಗತ್ತೆ. ಅಲ್ಲಿಂದ ಇಂಗ್ಲೀಷ್ ಸಾಹಿತ್ಯದೊಳಗೆ ಹೊಸ ಪ್ರಕಾರದ ಸಾಹಿತ್ಯದ ಅಲೆ ಪ್ರಾರಂಭ ಆಗ್ತತಿ ಅಂತ ಹೇಳ್ತಾರೆ. ಓದಿದ್ದಿದ್ದು ಸೊ ಅದನ್ನು ಓದಿದ್ದೆ ನಾನು. ಹೆಂಗಿದ್ದಿತ್ತು ಹಂಗಾರೆ ಕಿಡಿಕೆದು, ಅದು ನಮ್ಮಂಗ ಸಾದಾ ಕಿಡಿಕಿನ ಇರುತ್ತೆ, ಆದ್ರೂ ಸುಮ್ಮನೆ ಕಲ್ಪನೆ ರೀ. ಆ ಕಿಡಿಕಿ ನೋಡಿದಾಗ ಓಹೋ ಇದ ಕಿಡಿಕಿಯೇನೋ, ಈ ಒಂದು ಸಣ್ಣ ಕಿಡಿಕಿಯೊಳಗೆ ಇಷ್ಟೆಲ್ಲ ಆಯ್ತು, ಇಂಗ್ಲೀಷ್ ಹೊಸ ಸಾಹಿತ್ಯದ ಉಗಮಾತೇನು ಇಲ್ಲೇ, ಹೊಸ ಪ್ರಕಾರದ ಸಾಹಿತ್ಯ ಉಗಮಾತನು ಅಂತ ಖುಷಿ ಆಯ್ತು ನನಗೆ. ಸೊ ಮತ್ತೆ ಲಂಡನ್ ಒಳಗೆ ನಾನು ಸ್ವಿಟ್ಜರ್ಲ್ಯಾಂಡು, ಲಂಡನ್ನು, ಪ್ಯಾರಿಸ್ಸು ಎಷ್ಟು ಚಂದ ಅವರು ಸಿಟಿಗಳು ನಗರಗಳು ಅಂತಂದ್ರವು, ಬಹುಶಃ ನಮ್ಮ ವರ್ಣನೆಗೆ ಕೂಡ ನಿಲ್ಕಂಗಿಲ್ರಿ ಅವು. ಅಷ್ಟು ಸ್ವಚ್ಛ, ಅಷ್ಟು ಸುಂದರ, ನಿಸರ್ಗ ಅಂತೂ ಅಗದಿ ಸ್ಫಟಿಕದಂಗೆ ಇರ್ತಾವೆ. ಅಲ್ಲಿ ಸರೋವರಗಳನ್ನು ನೋಡಿಬಿಟ್ರೆ ಆ ಸರೋವರದೊಳಗೆ ಎಷ್ಟೋ ಮೈಲ್ಸ್ ಕೆಳಗೆ ಕೂಡ ಆಳದೊಳಗೆ ಕೂಡ ಸ್ಫಟಿಕದಂಗೆ ನಮಗೆಲ್ಲ ಕಾಣುತ್ತೆ. ಅಷ್ಟೊಂದು ಸ್ವಚ್ಛ, ಸ್ವಚ್ಛ, ಸುಂದರ, ಅಷ್ಟು ಒಳ್ಳೆಯ ಒಂದು ಅನುಭೂತಿಯನ್ನು ಕೊಡುವಂಥ ಪರಿಸರ ಮಾತ್ರ ಫಾರಿನ್ ಒಳಗೈತ್ರಿ. ಅದು ನನಗೆ ಬಹಳ ಪರಿಣಾಮ ಬೀರ್ತು. ಈ ಫಾರಿನ್ ಕಂಟ್ರಿಗೆ ಹೋಗೋಕ್ಕಿಂತ ಮುಂಚೆ ನಾನು ಅನ್ಕೊಳ್ತಾ ಇದ್ದೆ, ಫಾರಿನ್ ಒಳಗೆ ಈಗ ನಾನು ಲಂಡನ್ಗೆ ಹೊಂಟೀನಿ, ಅಲ್ಲಿ ಆಕಾಶ ಹೆಂಗಿದ್ದಿರ್ಬೋದು, ನಮ್ಮ ಇಂಡಿಯಾದಂಗೆ ಐತಿನೋ, ಅಲ್ಲಿ ಮಣ್ಣು ಹೆಂಗೈತಿ, ಕಲರ್ ಬೇರೆ ಐತೇನೋ ಅದಕ್ಕೆ, ಮತ್ತು ಅಲ್ಲಿ ಪರಿಸರ ಹೆಂಗೈತಿ, ನಿಸರ್ಗ, ಮತ್ತು ಕುಡಿಯೋ ನೀರೇನು ಬೇರೆ ಜಾಸ್ತಿ ಸ್ಪೆಷಲ್ ಇರ್ತಾವೇನೋ, ಭಾಳ ಸ್ವೀಟ್ ಇರ್ತಾವೇನೋ, ಹಿಂಗೆ ಏನೇನೋ ಕಲ್ಪನೆ ಮಾಡ್ಕೊಡ್ತಿದ್ದೆ. ಸೊ ಅಲ್ಲಿ ಹೋದ್ಮೇಲೆ ಅನ್ನಿಸ್ತು ಎಲ್ಲ ಒಂದೇ ರೀ, ನಮ್ಮ ಇಂಡಿಯಾದ ಮಣ್ಣು, ನೀರು, ಆಕಾಶ ಅಲ್ಲೆಲ್ಲ ಒಂದೇ. ಆದ್ರೆ ಇಡೀ ಶಹರದ ಒಂದು ಇನ್ಫ್ರಾಸ್ಟ್ರಕ್ಚರ್, ಈಗ ನಾವು ಒಂದು ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಮಾತಾಡ್ತೇವೆ ರೀ, ಈ ಬಿಲ್ಡಿಂಗು ಕೆ ಎಲ್ ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರ್ ಹಿಂಗೈತಪ್ಪ, ಇದು ಹಿಂಗೆ ಮಾತಾಡ್ತೇವೆ. ಅಲ್ಲಿ ಇಡೀ ಒಂದು ಲಂಡನ್ ಸಿಟಿ ಅಥವಾ ಯಾವುದೋ ಒಂದು ಸಿಟಿಯ ಒಂದು ಇಡೀ ಇನ್ಫ್ರಾಸ್ಟ್ರಕ್ಚರ್ ಹೆಂಗಂತಂದ್ರೆ ಬಹಳ ಚಂದ ಸಿರೀಸ್ ಆಗಿ ಮನೆಗಳು, ದೊಡ್ಡ ದೊಡ್ಡ ಅಗಲವಾದಂಥ ರೋಡ್ಗಳು, ನೈಸರ್ಗಿಕ ಸೌಂದರ್ಯ, ಸ್ವಚ್ಛನೆಯ ವಾತಾವರಣ, ಎಲ್ಲಕ್ಕಿಂತ ಹೆಚ್ಚಾಗಿ ವೆಲ್ ಬಿಹೇವ್ಡ್ ಪೀಪಲ್. ಎಷ್ಟು ವೆಲ್ ಬಿಹೇವ್ಡ್ ಅದಾರೆ ಅವರು, ಎಷ್ಟು ಮ್ಯಾನರ್ಸು, ಎಷ್ಟು ಎಟಿಕ್ವೇಟ್ಸು ಅಂತಂದರೆ, ಇವತ್ತು ನಮ್ಮಲ್ಲಿ ಎಷ್ಟು ಹೈಲಿ ಕ್ವಾಲಿಫೈಡ್ ಇರ್ತೀವಿ ರೀ ನಾವು, ಡಾಕ್ಟ್ರೇಟ್ ಮಾಡಿರ್ತೀವಿ, ಮತ್ತೊಂದು ಮಾಡಿರ್ತೀವಿ, ಮಗದನ್ನು ಮಾಡಿರ್ತೀವಿ, ದೊಡ್ಡ ದೊಡ್ಡ ಪೊಸಿಷನ್ ಒಳಗಿರ್ತೀವಿ, ಆದರೂ ಕೂಡ ಕೆಲವೊಂದು ಸಂದರ್ಭದೊಳಗೆ ಬಹಳ ಫೌಲಾಗಿ ಬಿಹೇವ್ ಮಾಡ್ತೀವಿ ನಾವು. ಏನು ರೀ, ಚಂದ ಬಿಹೇವ್ ಮಾಡೋಕೆ ಬರೋಂಗಿಲ್ಲ, ಸುಮ್ಮನೆ ಹೆಚ್ಚು ಕಲಿತೇವೆ ನಾವು. ಆದರೆ ಕಲಿತಂತಹ ಒಂದು ನಿಮ್ಮ ಉನ್ನತ ಶಿಕ್ಷಣ ನಿಮ್ಮ ನಡೆಯೊಳಗೆ, ನುಡಿಯೊಳಗೆ, ಆಚಾರದೊಳಗೆ, ವಿಚಾರದೊಳಗೆ ಬದಲಾವಣೆ ತರಬೇಕು ರೀ. ತರಲಿಲ್ಲ ಅಂತಂದ್ರೆ ಅದೇನಾಗುತ್ತದೆ, ಏನು ಎಜುಕೇಟೆಡ್ ಇದ್ದು ಏನು ಉಪಯೋಗ ಅನ್ನಂಗಾಗ್ತದೆ. ಆದರೆ ಅಲ್ಲಿ ಜನ ಅವರೆಲ್ಲ ಎಜುಕೇಟೆಡ್ ಇದ್ರೋ ಇಲ್ಲೋ ನನಗೆ ಗೊತ್ತಿಲ್ಲ, ಎಲ್ಲರೂ ಹೈಲಿ ಕ್ವಾಲಿಫೈಡ್ ಇದ್ರೋ ಗೊತ್ತಿಲ್ಲ, ಆದರೆ ಅವ್ರ ಮ್ಯಾನರ್ಸು ಎಟಿಕೇಟ್ಸ್ ನೋಡಿ ಅದಂಗೆ ಅದೇ. ಒಂದು ಉದಾಹರಣೆ ಹೇಳಬೇಕು ನಿಮಗೆ, ದೊಡ್ಡ ಕ್ಯಾಂಟೀನ್ ಒಳಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕೊಡ್ತೀವಿ ನಾವು, ನಮ್ಮ ಮನೆಯವರು ನಾನು ಹಿಂಗೆ ಒಂದು ಟೇಬಲ್ಗೆ. ಅಲ್ಲಿಯೂ ಕೂಡ ಹೆಂಗೆ ರೀ, ಫಾರಿನ್ ಒಳಗೆ ಹೆಂಗಿರುತ್ತಂತಂದ್ರೆ ಎಲ್ಲ ಥರದ ಆಹಾರ ನಿಮಗೆ ಇಟ್ಟುಬಿಟ್ಟಿರ್ತಾರೆ ಅವ್ರು, ವೆಜ್ ಇರುತ್ತೆ, ನಾನ್ ವೆಜ್ ಇರುತ್ತೆ. ಆದರೆ ನಮ್ಮಂಗೆ ಹೆಂಗೆ ಉಪ್ಪಿಟ್ಟು, ಅವಲಕ್ಕಿ, ದೋಸೆ, ಪಡ್ಡು ಇಂಥವು ಇರೋಂಗಿಲ್ಲ. ಏನು ರೀ, ಎಂಥವು ಭಾಳ ಕಡಿಮೆ ಇಲ್ಲ. ಬೇಕಾದ್ರೆ ಸಿಕ್ಕಾಪಟ್ಟಿ ಡ್ರೈ ಫ್ರೂಟ್ಸ್ ತಿನ್ನು, ನಾನ್ ವೆಜ್ ತಿನ್ನು, ಆಮೇಲೆ ಎಗ್ ತಿನ್ನು, ಆಮೇಲೆ ಹನಿ, ಹಾಲು, ಕಾಫಿ, ಹಣ್ಣುಗಳು ಯಥೇಚ್ಛವಾಗಿಟ್ಟಿರ್ತಾರೆ, ಯಾವುದನ್ನು ಸಫಿಷಿಯೆಂಟಾಗಿ ತಿನ್ಬೋದು. ಸೊ ಅಂಥ ಸಂದರ್ಭದೊಳಗೆ ನನಗೆ ಸ್ವಲ್ಪ ಕಷ್ಟ ಆಯಿತು ಫಾರಿನ್ಗೆ ಹೋದಾಗ, ಯಾಕಂದ್ರೆ ಫುಡ್ ಒಗ್ಲೇ ಇಲ್ಲ ನಮಗೆ. ಒಂದಿನ ಎರಡು ದಿನ ತಡ್ಕೋತೀರಿ, ಮೂರನೇ ದಿನಕ್ಕೆ ರೊಟ್ಟಿ ಬೇಕು, ಚಪಾತಿ ಬೇಕು, ಚಲೋ ಅನ್ನ ಸಾರು ಬೇಕು ಅನ್ನಿಸ್ತಿತ್ತು. ಬಟ್ ಅಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಅಲ್ಲ ಮೇಲೆ ಸಿಕ್ಕು, ಆಮೇಲೆ ಮೇಲೆ ಸಿಗ್ತಾ ಹೋಯಿತು. ಹಿಂಗೆ ಒಂದು ಸಂದರ್ಭದೊಳಗೆ ದೊಡ್ಡ ಸ್ಟಾರ್ ಹೋಟೆಲ್ ಒಳಗೆ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ ಮಾಡಾಕತ್ತಿದ್ವಿ. ಮಾಡೋ ಮುಂದೆ ವೇಟರ್ಸ್, ಹೌದಿಲ್ರಿ, ಈಗ ನಾವು ಯಾವ್ದಾರು ಹೋಟೆಲ್ಗೆ ಹೋದಾಗ ವೇಟರ್ಸ್ ಬರ್ತಾರಲ್ಲ, ಹಂಗೆಲ್ಲ ವೇಟ್ರೆಸಸ್ ಇದ್ರೆ ಹೆಣ್ಮಕ್ಳು, ಅವರು ವೆಲ್ ಡ್ರೆಸ್ಡಾಗಿ ಇರ್ತಿದ್ರು ರೀ. ಅವರು ವೇಟ್ರೆಸ್ ಅನ್ನಕ್ಕೆ ಆಗಲಿ, ಅಷ್ಟು ವೆಲ್ ಬಿಹೇವ್ಡು, ಅಷ್ಟು ಚಂದ ಡ್ರೆಸ್ ಹಾಕೊಂಡು ಕ್ಲೀನಾಗಿ ನೀಟಾಗಿ ಬರೋರು, ಕೈಗೆಲ್ಲ ಗ್ಲೌಸ್ ಹಾಕೊಂಡು ನೀಡಾಕತ್ತಿದ್ರು. ಆಮೇಲೆ ನನ್ನ ಪಕ್ಕ ಟೇಬಲ್ನಾಗ ಒಬ್ರು ಯಾರೋ ಒಬ್ಬರು ರಾಜಸ್ಥಾನ ಬಿಹಾರದೊಂದು ಫ್ಯಾಮಿಲಿ ಇತ್ತು, ಇಲ್ಲ ಪಾಪನ ಹೆಸರು ತೊಗೋ ಅಂದರೆ ಯಾವುದು ಸ್ಟೇಟದ್ದು ಹೆಸರು ತೊಗೋಬಾರ್ದಂಗೆ ಬೇರೆ ರಾಜ್ಯದ ಒಬ್ಬ ಕೂತಿದ್ರು. ಅವನು ಸ್ವಲ್ಪ ಮನುಷ್ಯ ರೂಢಿದ್ದ, ಮಾತಾಡೋಕ್ಕೊಂದು ಒಂದು ಪದ್ಧತಿ ಇರ್ತದಲ್ಲ. ಈಗ ನಂಗೆ ಬ್ರೆಡ್ ಬೇಕು, ಸ್ವಲ್ಪ ಬ್ರೆಡ್ ತಂದು ಕೊಡಮ್ಮ, ಸ್ವಲ್ಪ ಹಾಲು ತಂದು ಕೊಡ್ರಿ, ಹಿಂಗೆ ಹೇಳೋದು ಬೇರೆ. ಆಮೇಲೆ ಅವಂಗೆ ಬ್ರೆಡ್ ಬೇಕಾತ, ಏಯ್ ಅಂತಂದ ಹಿಂಗೆ ಆವಾಗಲೇ. ಪಾಪಕ್ಕಿ ವೇಟ್ರೆಸ್ ಹಿಂಗೆ ನೋಡಿಲ್ಲ, ಹಾಂ ಬ್ರೆಡ್ ಲೇಕ್ ಯಾವ ಅಂತ ಹಿಂದಿ ಒಳಗಂದ. ಪಾಪಕ್ಕಿಗೆ ಇಮ್ಮಿಡಿಯೇಟ್ಲಿ ಆಕಿಗೆ ಅನ್ವಯ ಆಗಿಬಿಟ್ಲಕ್ಕಿ, ಬೇಜಾರು ಮಾಡ್ಕೊಂಬಿಟ್ಲ. ಆಮೇಲೆ ಟ್ರೇದೊಳಗೆ ಬ್ರೆಡ್ ತಂದ್ಲು, ಸರ್ ಹಿಯರ್ ಇಸ್ ಅ ಬ್ರೆಡ್ ಫಾರ್ ಯು, ಬಟ್ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಕಾಲ್ ಮೀ ಸರ್ ಅಂತಂದ್ಲಕ್ಕೆ. ನೋಡ್ರಿ ವೇಟ್ರೆಸ್ ಆಕೆ ಆ ಹೋಟೆಲ್ ಮ್ಯಾನೇಜರ್ ಅಲ್ಲ, ಮತ್ತೊಂದಲ್ಲ, ಮಗದೊಂದಲ್ಲ, ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಕಾಲ್ ಸರ್ ಅಂತಂದ್ಲು. ಆಮೇಲೆ ಅಂದು ಅವ್ನು ಸುಮ್ಮನೆ ಆಕಿನ ನೋಡ್ಕೊಂತಿಂತ. ಅವಾಗ ಆಕೆಂತಳ, ಐ ಡಿಂಟ್ ಲೈಕ್ ಯುವರ್ ಮ್ಯಾನೇಜ್ ಸರ್ ಅಂದ್ಲು. ಅವಾಗ ನಾನು ಅಲ್ಲೇ ಕುತ್ಕೊಂಡು ನೋಡಾಕತ್ತಿದ್ದೆ. ಆಮೇಲೆ ನನ್ಗೆ ಗಾಬರಿ ಆಗಿಬಿಡ್ತು, ಏನಪ್ಪ ಈಗ ನೋಡ್ರಿ ನಾವು ಒಂದು ಇಂಟರ್ನ್ಯಾಷನಲ್ ಟೂರಿಗೆ ಬಂದೇವೆ, ವೆಲ್ ಆಫ್ ಆದೇವೆ ಅಂದ್ಕೊಡ್ರಿ, ಎಜುಕೇಟೆಡ್ ಆದೇವೆ, ಬಟ್ ಅಲ್ಲಿ ಇದ್ದವ್ರ ಜೋಡಿ ಹೆಂಗೆ ನಾವು ಬಿಹೇವ್ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿರ್ಬೇಕು, ಹೌದಿಲ್ರಿ? ಸೊ ಆ ಘಟನೆ ನೋಡಿದ್ಮೇಲೆ ನನಗೆ ಅನ್ನಿಸ್ತು, ಏನಪ್ಪ ಇವ್ರು ಎಷ್ಟು ವೆಲ್ ಬಿಹೇವ್ ಅದಾರಲ್ಲ, ಕೆಳಗಿನ ಸ್ತರದಲ್ಲೇ ಇರಲಿ, ಮ್ಯಾಲಿನ ಸ್ತರದಲ್ಲೇ ಇರಲಿ, ಎಷ್ಟು ಚಂದ ಬಿಹೇವ್ ಮಾತಾಡ್ತಾರೆ. ಅದಕ್ಕೆ ನಮ್ಮ ಬಸವಣ್ಣವ್ರು ಹೇಳ್ತಾರಲ್ರಿ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದೆಹುದೆನಬೇಕು, ನುಡಿಯೊಳಗಾಡಿ ನಡೆಯದಿದ್ದೊಡೆ ನಮ್ಮ ಕೂಡಲ ಸಂಗಮ ಮೆಚ್ಚ ಅಂತ ಹೇಳ್ತಾರೆ. ಅಂದರೆ ನಮ್ಮ ನುಡಿ ಒಂದು ಬೇರೆ ಇರುತ್ತೆ, ನಡೆ ಒಂದು ಬೇರೆ ಇರುತ್ತೆ. ಇವತ್ತು ಬಹುತೇಕ ದೊಡ್ಡ ದೊಡ್ಡ ಅಧಿಕಾರಿಗಳೊಳಗೆ, ದೊಡ್ಡ ದೊಡ್ಡ ಒಂದು ಸಂಘ ಸಂಸ್ಥೆಯಲ್ಲಿರುವಂಥವ್ರು ಅಥವಾ ಎಲ್ಲರೂ ಹಂಗಿರಂಗಿಲ್ಲ, ಬಟ್ ಬಹುತೇಕರು ಜಾಸ್ತಿ ಪರ್ಸೆಂಟೇಜ್ ಏನು ಮಾಡ್ತಾರೆ, ಹೇಳದ ಒಂದು ಮಾಡ್ತಾರೆ, ಮಾಡದ ಒಂದು ಮಾಡ್ತಾರೆ. ಸೊ ನಮ್ಮ ನಡೆ ಮತ್ತು ನುಡಿಯೊಳಗೆ ಸಮನ್ವಯತೆಯನ್ನು ಒಂದು ಈಕ್ವಾಲಿಟಿ ತರಕ್ಕೆ ಬಸವಣ್ಣವರು 12ನೇ ಶತಮಾನದಾಗ ಪ್ರಯತ್ನ ಮಾಡ್ಯಾರ. ಎಷ್ಟೋ ಶತಮಾನಗಳು ಕಳೆದ್ರೂ ಇವತ್ತಿನವರೆಗೂ ನಡೆ ನುಡಿಯೊಳಗೆ ಸಮನ್ವಯತೆ ಬರುವಲ್ತ್ರಿ. ಸೊ ಹಾಗಾಗಿ ನನಗಿವೆಲ್ಲ ಅಲ್ಲಿ ನೆನಪಾಗವು. ಏನಪ್ಪ ಎಷ್ಟು ಆಕೆ ಒಬ್ಬ ಸಣ್ಣ ವೆಟ್ರೆಸ್ ಇದ್ರು ಇವ್ ಹಿಂಗೆ ಬಿಹೇವ್ ಮಾಡಿದ್ನಲ್ಲ ಅಂತ ಒಂದು ಕಡೆ ಅನಿಸ್ತು. ಇನ್ನು ಸ್ವಿಟ್ಜರ್ಲ್ಯಾಂಡ್ ಒಳಗೆ ಒಂದು ಹೋಟೆಲ್

0: ಉಳ್ಕೊಂಡಿದ್ವಿ. ಆ ಹೋಟೆಲ್ನಾಗ ಉಳ್ಕೊಂಡಾಗ ಅಲ್ಲಿ ಹೊರಗೆ ಹೋದಾಗ ಒಂದು ಸ್ವಲ್ಪ ನಾವು ಟೂರಿಗೆ ಹೋಗಿವಿ ಅಂತಂದ್ರೆ ಫ್ಯಾನ್ಸಿ ಫ್ಯಾನ್ಸಿ ಡ್ರೆಸ್ ಹಾಕೋತೀವ್ರಿ. ನಾನು ಮಂಗಳಸೂತ್ರ ತೆಗೆದು ಪಿಲ್ಲೋದ ಕೆಳಗಿಟ್ಟು ಮಕ್ಕೋತೀನಿ ರಾತ್ರಿ. ಅದೊಂದು ನಂಗೆ ಪ್ರಾಕ್ಟೀಸ್ ಮೊದಲಿಂದನು. ಸೊ ಆವಾಗ ಆ ಪ್ರಾಕ್ಟೀಸ್ ಒಳಗಿಟ್ಟು ಬೆಳಗ್ಗೆ ತಯಾರಾಗಿ ಮಂಗಳಸೂತ್ರ ಹಾಕೊಳ್ದಂಗೆ ನಾನು ಹೋಗಿಬಿಟ್ಟೆ. ಎಲ್ಲರೂ ಟೂರ್ ಮಾಡೋಕ್ಕೆ ಹೋಗಿಬಿಟ್ವಿ. ಆಮೇಲೆ ಸಾಯಂಕಾಲ ಮಟ್ಟ ಮಧ್ಯಾಹ್ನ ನನಗೆ ಒಮ್ಮೆ ಹಿಂಗೆ ನೋಡ್ಕೊಂಡು ಕೈಯಾಡಿಸಿ ಮಂಗಳಸೂತ್ರನ ಇಲ್ಲ ಗಾಬರಿ ಆಗಿಬಿಟ್ಟೆ. ಆಮೇಲೆ ಇನ್ನು ಅದು ನಾಲ್ಕೂರಿ ತೊಲಿ ಮಂಗಳಸೂತ್ರ ಇತ್ತು, ಇನ್ನು ಹೆಂಗೆ ಹೇಳೋದಪ್ಪ ನಮ್ಮ ಮನೆಯವರು ಟೆನ್ಷನ್ ಮಾಡ್ಕೋತಾರ ಅಂಥೇಳಿ. ಆದರೂ ನನಗೆ ಒಬ್ಬ ಕಂಟ್ರೋ ಕಂಟ್ರೋಲ್ ಮಾಡ್ಕೊಳೋಕ್ಕಾಗಲಿಲ್ಲ, ಅವ್ರಿಗೂ ಹೇಳ್ತೀನಿ ನಾನು ಮಂಗಳಸೂತ್ರ ಬಿಟ್ಟು ಬಂದುಬಿಟ್ಟೆ ನಾನು ಅಂತೇಳಿ. ಆಮೇಲೆ ಅವ್ರಂದ್ರೆ ಆತು ನೀಬ್ರೆ ಹಿಂಗೆ ಮಾಡ್ತೀವಿ, ಭಾಳ ಫಾರ್ಗೆಟ್ಫುಲ್ ನೇಚರ್ ಅದಿದೆ. ಹೋತು ಅದು ಮಂಗಳಸೂತ್ರ ನಾಲ್ಕೂರಿ ತೊಲಿ ಹೋತು, ಈ ಫಾರಿನ್ ಬಂದದಕ್ಕಿಂತ ಡಬಲ್ ತ್ರಿಬಲ್ ಏನಿತ್ತು ಅಮೌಂಟ್ ಹೋಗಿಬಿಡ್ತು. ನನಗೆ ಏನು ಹೇಳಬೇಕು, ನಂಗೆ ಬೇಜಾರಾಗಿಬಿಡ್ತು, ಮೂಡ್ ಆಫ್ ಆಗಿಬಿಡ್ತು ಅಂತ ಅವ್ರು ಮೂಡ್ ಆಫ್ ಮಾಡ್ಕೊಂಡ್ಬಿಟ್ರೆ ನನಗೂ ಮೂಡ್ ಆಫ್ ಆಯ್ತು. ಯಾಕಂದ್ರೆ ಈಗ ನೋಡ್ತೀರಿ ಬಂಗಾರದ ರೇಟ್ ಎಷ್ಟಾಗೈತಿ, ಗಗನ ಮುಟ್ಟೈತಿ, ಆಲ್ಮೋಸ್ಟ್ 100,000 ಆಗೈತೆ. ಹೌದ್ರೆ ಹಂಗಿದ್ದಾಗ ನಾಲ್ಕೂರಿ ತೊಲೆದ ಅವಾಗ ಒಂದು 7-8 ವರ್ಷದ ಕೆಳಗೆ ಅಥವಾ ಅದಕ್ಕಿಂತ ಸ್ವಲ್ಪ ಹಿಂದೆ ಆದರೂ ಕೂಡ ಬಹಳ ಬೇಜಾರಾಗಿ ಡಿಸಪಾಯಿಂಟ್ ಆದರೂ ನಾನು ಒಂದು ಸ್ವಲ್ಪ ಬಂಡ ಧೈರ್ಯ ಮಾಡ್ತೀನಿ ರೀ. ಯಾವಾಗಲೂ ಏನಾಗಿರಂಗಿಲ್ಲ ಹೇಳ್ರಿ, ಯಾಕೆ ಹೆದರ್ತೀರಿ ಹೇಳ್ರಿ, ಇಟ್ಸ್ ಓಕೆ ಬಿಡ್ರಿ, ಮತ್ತೆ ಏನು ಮಾಡೋದೀಗ ಅನ್ಕೋತ ಹಿಂಗೆ ನಾನು ಕೂಲಾಗೇ ಇದ್ದೆ, ಮತ್ತೆ ಎಂಜಾಯ್ ಮಾಡಕತ್ತೆ ನಾನು ಫಾರಿನ್ ಟೂರ್. ಅವ್ರು ಮಾತ್ರ ಬೇಜಾರು ಮಾಡ್ಕೊಂಡು ಕುಂತು ಬಿಟ್ರೆ ಮನೆಯವರು. ಆಮೇಲೆ ಅದೇ ಬೇಜಾರು ಮಾಡಿಕೊಂಡು ಹೊಳ್ಳಿ ಮತ್ತು ಸಾಯಂಕಾಲ 7:00 ಮತ್ತೆ ರೂಮಿಗೆ ಬಂದ್ವಿ. ರೂಮಿಗೆ ಬಂದು ಒಳಗೆ ಬಾಗಿಲು ಹಾಕ್ಕೊಂಡು ಇನ್ನೇನು ನಾನು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಚಾಗಿ ಕುಡಿಬೇಕು, ನೋಡ್ತೀನಿ ನೀಟಾಗಿ ಮಾಡಿಬಿಟ್ಟಿದ್ರು ರೂಮೆಲ್ಲ. ಗೊತ್ತಲ್ಲ ಲಾಜಿಂಗ್ ಒಳಗೆ ಮಾಡ್ತಾರಲ್ಲ, ಆ ಥರ ರೂಮೆಲ್ಲ ನೀಟಾಗಿ ಮಾಡಿ ಹೊಸ ಬೆಡ್ಶೀಟ್ ಸ್ಪ್ರೆಡ್ ಹಾಕಿ ಬಟ್ಟೆಗಳನ್ನೆಲ್ಲ ನಮ್ಮ ಮಡಿಚಿಟ್ಟು ಪಿಲ್ಲೋ ಕವರ್ ಹಾಕಿ ಪಿಲ್ಲೋದ ಮೇಲೆ ನನ್ನ ಮಂಗಳಸೂತ್ರ ಹಿಂಗೆ ನೀಟಾಗಿ ಇಟ್ಟು ಹೋಗಿದ್ಲಕ್ಕೆ. ಯಾರು ಕ್ಲೀನ್ ಮಾಡಿದ್ರಲ್ಲ, ಇಟ್ಟು ಹೋಗಿದ್ಲ. ನನಗೊಮ್ಮೆ ಮಂಗಳಸೂತ್ರ ನೋಡಿ ಅಗ್ರೇ ಖುಷಿಯಾಗಿ ಕುಡಿಯಾಕತ್ಬಿಟ್ಟು ನಾನು. ನೋಡಿಲ್ಲದ ಮಂಗಳಸೂತ್ರ ಇಲ್ಲೇ ಇಟ್ಟಾರ, ಇಲ್ಲೇ ಇಟ್ಟಾರ. ನಾ ಹೆಂಗೆ ಇಟ್ಟು ಹೋಗಿದ್ದೆ, ಪಿಲ್ಲೋದ ಕೆಳಗೆ ಹಂಗೆ ಬಿದ್ದಿದ್ದಿಲ್ಲ, ಅದ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಹಿಂಗೆ ಉದ್ದಾಗಿ ಇಟ್ಟು ಹೋಗಿದ್ಲಕ್ಕೆ. ಆಮೇಲೆ ನನಗೆ ಇಷ್ಟು ಅನ್ನಿಸ್ತು, ಇವತ್ತು ನಾವು ನಮ್ಮ ಭಾರತದೊಳಗೆ ವಿಶೇಷವಾಗಿ ನಮ್ಮ ಕರ್ನಾಟಕದೊಳಗೆ ಬಸವಣ್ಣನವರು ಅಂತೀವಿ, ಆಮೇಲೆ ನಮ್ಮ ಶರಣರು ಅಂತೀವಿ, ವಚನಕಾರರು ಅಂತೀವಿ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ವೇದಿಕೆ ಮೇಲೆ ಏನು ಪುಂಕಾನುಪುಂಕ ಮಾತಾಡ್ತೀವ್ರಿ ನಾವು, ಏನ್ರಿ ಇದಿರು ಹಳಿಯಲು ಬೇಡ, ತನ್ನ ಬಂಡಿಸಬೇಡ, ಇದಿರು ಹಳಿಯಲು ಬೇಡ, ಅದೇ ಅಂತರಂಗ ಶುದ್ಧಿ. ಇವತ್ತು ನಮ್ಮ ಅಂತರಂಗ ಶುದ್ಧ ಇರಬೇಕು, ಬಹಿರಂಗನೂ ಕೂಡ ಶುದ್ಧ ಇರಬೇಕು ಅಂತಂದಾಗ ಇವನ್ನೆಲ್ಲ ಮಾಡಬೇಡ ಅಂತ ಬಸವಣ್ಣವ್ರು ಹೇಳಿದ್ರೆ. ನಾವು ವೇದಿಕೆ ಮೇಲೆ ಮಾತಾಡ್ತೀವಿ ಆದರೂ ಯಾವುದನ್ನು ಒಂದು ನೆಟ್ಟಗೆ ಮಾಡಂಗಿಲ್ಲ. ಈ 7 ಸಪ್ತ ಒಂದು ನಿಯಮಗಳೇನು ಬಸವಣ್ಣವ್ರು ಕೊಟ್ಟಾರ ಮಾಡಂಗಿಲ್ಲ. ಅವರು ಸ್ವಿಟ್ಜರ್ಲ್ಯಾಂಡ್ನಾಗ ಗೊತ್ತಿಲ್ಲ, ಬಸವಣ್ಣವ್ರು ಗೊತ್ತಿದಾರ ಇಲ್ಲ ಅವ್ರಿಗೆ, ಏನ್ರಿ ಅವ್ರು ಈ ವಚನ ಓದ್ಯಾರೆಲ್ಲ ಗೊತ್ತಿಲ್ಲ. ಆದ್ರೆ ನೋಡ್ರಿ ಮತ್ತೊಬ್ಬರು ವಸ್ತುಗೆ ಆಸನ ಮಾಡಲಿಲ್ಲ ಅವರು, ಕಳಬೇಡ, ಕಳುವು ಮಾಡಬೇಡ, ಕಳುವು ಮಾಡಲಿಲ್ಲ ಹೆಣ್ಮಗಳು. ಆಕೆ ಆಸೆ ಮಾಡಲಿಲ್ಲ ಅಂದ್ರೆ ಏನು ಮಾಡಿ ತಗೋಬೋದಾಗಿತ್ತು, ಅದನ್ನಲ್ಲೇ ಇಟ್ಟಿದ್ಲಕ್ಕೆ. ನನಗೆ ಬಸವಣ್ಣವ್ರ ವಚನ ಸಡನ್ ಆಗಿ ನೆನಪಾತಲ್ಲೇ, ಮತ್ತೆ ಇಮಿಡಿಯೇಟ್ಲಿ ಮ್ಯಾನೇಜರ್ನ ಕರೆಸಿ ಆಕೆಗೆ ಒಂದು ಸರ್ಟನ್ ಅಮೌಂಟ್ ಕೊಡಕ್ಕೆ ಹಚ್ಚಿದೆ. ನಾನು ಖುಷಿ ಆತಲ್ಲ, ನನಗೆ ಖುಷಿಯಾಗಿ ಕೊಡಕ್ಕೆ ಹಚ್ಚಿದೆ. ಸೊ ಹೀಗೆ ಫಾರಿನ್ ಕಂಟ್ರಿ ಒಳಗೆ ಈ ಎಲ್ಲ ಅವಕಾಶ ಇವೆಲ್ಲ ಅನುಭವಗಳನ್ನು ನೋಡಿದಾಗ ನಾವು ಅನ್ಕೋತೀವಿ ಫಾರಿನ್ ಕಲ್ಚರ್ ಸರಿ ಇಲ್ಲ, ಅವರು ಇದು ಸರಿ ಇಲ್ಲ ಅಂತ. ಬಟ್ ಕಲ್ಚರ್ ಹೆಂಗಾಯ್ತು ನನಗೆ ಗೊತ್ತಿಲ್ಲ, ಬಟ್ ಇವೆಲ್ಲ ಅನುಭವಗಳನ್ನು ನೋಡಿದಾಗ ನಾವು ಅವೆಲ್ಲ ಜೀವನದಾಗ ಅಳವಡಿಸ್ಕೋಬೇಕಲ್ಲ. ಆಮೇಲೆ ಪ್ಯಾರಿಸ್ ಒಳಗ್ರೆ ದೊಡ್ಡ ದೊಡ್ಡ ಮಹಲ್ಗಳು, ದೊಡ್ಡ ದೊಡ್ಡ ಬಿಲ್ಡಿಂಗು, ದೊಡ್ಡ ದೊಡ್ಡ ರೋಡು, ನಿಮಗೆ ಹೆಂಗೆ ಅನಿಸುತ್ತೆ ಅಂದ್ರೆ ಯಾ ಕಡೆ ನಿಂತು ಫೋಟೋ ತಗೊಳ್ಳಿ, ಯಾ ಕಡೆ ಹೊಳಿದ್ರು ಫೋಟೋಜೆನಿಕ್ ಅದಾವೆ ಎಲ್ಲನೂ. ಮತ್ತು ಎಲ್ಲಿ ನೀವು ಫಾರಿನ್ಗೆ ಹೋಗ್ತೀರಿ ಅವಾಗೊಂದು ಫೋಟೋದ ಹುಚ್ಚು ಭಾಳ ನಮಗೆ ಹೆಣ್ಮಕ್ಳಿಗೆ ಅಥವಾ ಗಂಡು ಮಕ್ಕಳಿಗೆ ಅಥವಾ ಸೆಲ್ಫಿ ಹುಚ್ಚು. ಸೊ ಹಂಗೆ ನಾನು ಕೂಡ ಐ ವಾಸ್ ಆಲ್ಸೋ ನಾಟ್ ಆನ್ ಎಕ್ಸೆಪ್ಷನ್. ಸೊ ಆ ಪ್ಯಾರಿಸ್ ಒಳಗೆ ದೊಡ್ಡ ದೊಡ್ಡ ಇಮಾರತ್ಗಳು, ನಾನೇ ನಮ್ಮ ಮನೆಯವರಿಗೆ ನೋಡ್ರಿ ಈ ಬಿಲ್ಡಿಂಗ್ ಎಷ್ಟಾದ್ರು ಚಂದ ಐತ್ರಿ, ಇಲ್ಲೊಂದು ಫೋಟೋ ತೆಗೀರಿ. ಪಾಪ ನಮ್ಮ ಮನೆಯವರಿಗೆ ಅವ್ರು ನನಗೆ ತೆಗಿಯೋರು, ನಾ ಅವ್ರಿಗೆ ಫೋಟೋ ತೆಗಿಯಕ್ರಿ, ಮತ್ತು ಯಾರು ತೆಗಿತಿದ್ರು ಇಬ್ಬರದು ಕೂಡೆ, ಇಬ್ಬರದು ಇದ್ದಾಗ ತೆಗಿತಿದ್ರು. ಸೊ ಅವಾಗ ಒಂದು ಕಡೆ ಹಿಂಗೆ ದೊಡ್ಡ ಅಗಲವಾದಂಥ ರೋಡು, ನಮ್ಮ ಏನೀಗ ಸಾದಾ ರೋಡ್ ಅದಾವಲ್ಲ ರೀ, ಅಂಥವು ಡಬಲ್ ಟ್ರಿಪಲ್ ಸೈಜ್ ದೊಡ್ಡ ದೊಡ್ಡ ರೋಡ್ ರೀ, ಒಂದು ದೊಡ್ಡ ಬಿಲ್ಡಿಂಗು ಅಕ್ಕಪಕ್ಕ ಭಾಳ ಚಂದ ಚಂದಿದ್ದು, ಫೋಟೋ ತೆಗೀರಿ ಅಂದೆ ನಮ್ಮ ಮನೆಯವರು. ಹಾಂ ಲಘು ನಿಂತ್ಕೋ, ಲಘು ನಿಂತ್ಕೋ, ರೋಡ್ ಐತಿದ್ರು ಲಘು ನಿಂತ್ಕೋ ಅಂತಂದ್ರೆ ಅವರು. ನಿಂತ್ಕೊಂಡೆ ನಾನು, ಒಂದು ಫೋಟೋ ತಗೊಂಡೆ, ಎರಡು ತಗೊಂಡೆ, 4-10 ಫೋಟೋ ಆದರೂ ನಾನು ಮುಗಿಯವಲ್ತೆ, ಹಿಂಗೆ ತೆಗೀರಿ ಹಂಗೆ ತೆಗೀರಿ ಅಂತ ತೆಗಿಸ್ಕೊಂತ ಇದ್ದೆ. ಆಮೇಲೆ ಮುಗಿಸ್ತೇನೆ ಲಘುನ ಅಂತಂದ್ರೆ ಮನೆಯವ್ರು, ಹಾಂ ಆಯ್ತು ಸರಿ ನಡ್ರಿ ಅಂತ. ಫೋಟೋ ತೆಗೆದು ಬಡಗ್ರೆ ಹಿಂಗೆ ಫೋಟೋಜೆನಿಕ್ ಫೋಟೋ ಕೊಡೋ ಪೋಸ್ನಿಂದ ಹೊರಗೆ ಬರ್ತೇನೆ ರೀ, ಎಡಕ್ಕೆ ನೋಡ್ತೀನಿ 100 ಮಂದಿ ನಿಂತಾರ, ಬಲಕ್ ನೋಡ್ತೀನಿ 100 ಮಂದಿ ಬ್ಲಾಕ್ ಆಗ್ಬಿಟ್ಟೈತ್ರಿ ರೋಡ್, ಗಾಬರಿ ಆಗ್ಬಿಟ್ಟು ನಾನು. ಆಮೇಲೆ ಅದ್ರಾಗ ಒಬ್ಬರು ಕೇಳ್ತಾರೆ, ಹಲೋ ಇಂಡಿಯನ್ ಲೇಡಿ, ಡಿಡ್ ಯು ಫಿನಿಶ್ ಯುವರ್ ಫೋಟೋ ಸೆಷನ್? ನೋಡ್ರಿ ನಾವು ಫೋಟೋ ತಗೊಳಾಕ್ತಾನೆ ನಿಂತ್ಬಿಟ್ಟಾರೆ, ಎಲ್ಲರೂ ಡಿಸ್ಟರ್ಬ್ ಮಾಡಬಾರ್ದು, ಫೋಟೋ ತಗೊಳಾಕತ್ತಾರ. ಅದಕ್ಕೆ ಹಲೋ ಇಂಡಿಯನ್ ಲೇಡಿ, ಡಿಡ್ ಯು ಫಿನಿಶ್ ಯುವರ್ ಫೋಟೋ ಸೆಷನ್? ಐ ಆಮ್ ಸಾರಿ ಅಂದೆ ನಾ ಇಮಿಡಿಯೇಟ್ಲಿ, ನನಗೆ ಅದು ನೋಡೇ ಇಲ್ಲ. ಐ ಆಮ್ ರಿಯಲಿ ಸಾರಿ, ಐ ಆಮ್ ರಿಯಲಿ ಸಾರಿ ಅಂತಂದೆ. ಹೇ ಇಟ್ಸ್ ಓಕೆ ಡಿ ಯು ಫಿನಿಶ್ ಅನ್ಕೋತವ್ರು. ಆಮೇಲೆ ಅವ್ರ ಈ ಕಡೆ ಹೋದ್ರು, ಇವ್ರ ಕಡೆ ಹೋದ್ರು. ನನಗೆ ಅವತ್ತು ಅನಿಸ್ತು, ಈಗ ನಮ್ಮ ರೋಡ್ನಾಗ ಎಲ್ಲರೂ ನಾವು ಫೋಟೋಗೆ ನಿಂತೀವಿ ಅಂದ್ರೆ 100 ಮಂದಿ ಹಂಗೆ ಹಂಗೆ ಹೋಗ್ತಾರ್ರಿ, ನೋಡಂಗಿಲ್ಲ ನಮ್ಮನ್ನ. ಹೌದಲ್ರಿ? ಸೊ ಹೌ ಕ್ಯಾನ್ ದೀಸ್ ಪೀಪಲ್ ಬಿ ಸೋ ಪೊಲೈಟ್, ಸೋ ಜೆಂಟಲ್? ಇವ್ರು ಎಷ್ಟರ ಪೊಲೈಟ್ ಅದಾರಲ್ಪ, ಎಷ್ಟರ ಜೆಂಟಲ್ ಅದಾರ, ಎಷ್ಟರ ಮ್ಯಾನರ್ಫುಲ್ ಅದಾರಲ್ಲ. ಇದ್ರಾಗ ಒಂದು 10% ನಾವು ಯಾಕೆ ಇರಬಾರ್ದು? ಅವೆಲ್ಲ ಪಾಠ ಕಲಿಸಿದ್ದು ನನಗೆ. ಫಾರಿನ್ ಟೂರ್ ಆದ್ರೆ ಬರೀ ಮೌಜು ಮಾಡಿದೆ, ಮಸ್ತಿ ಮಾಡಿದೆ, ಉಂಡೆ ತಿಂದೆ, ತಿರುಗಾಡಿದೆ, ಫೋಟೋ ತಕೊಂಬಂದೆ ಅಂತ ಅಷ್ಟ ಅಲ್ಲ. ನೀವು ಹೇಳಿದಾಗ ಅಲ್ಲಿ ಅನೇಕ ಸಂಸ್ಕೃತಿಗಳ ಸಮಾಗಮ, ಅನೇಕ ಅನುಭವಗಳ ಸಮಾಗಮ, ನನಗಾಗಿ ಅನೇಕ ಬದುಕಿನ ಪಾಠಗಳನ್ನ ಕಲಿಸಿಕೊಟ್ಟಂತ ಟೂರ್ ಕೊಡ್ರಿ.
1: ಮೇಡಮ್, ತಾವು ಹೇಳ್ತಾ ಇದ್ರಿ ವೃತ್ತಿ ಬದುಕಾಗಿರ್ಬೋದು, ಸಾಹಿತ್ಯ ಬದುಕಾಗಿರ್ಬೋದು, ಸಾಕಷ್ಟು ಸಂತೃಪ್ತಿಯನ್ನ ತಂದುಕೊಟ್ಟಿದೆ ಅಂತ. ಹಾಗೇನೆ ಈ ಸಂತೃಪ್ತಿಯ ಜೊತೆಗೆ ತಮಗೆ ಸಾಕಷ್ಟು ಪ್ರಶಸ್ತಿ, ಪುರಸ್ಕಾರ, ಗೌರವಗಳು ಸದ್ದಿವೆ. ಅದ್ರ ಬಗ್ಗೆ ಮಾತಾಡೋದಾದ್ರೆ
0: ಖಂಡಿತ ರೀ. ಆಕ್ಚುಲಿ ಬಹಳಷ್ಟು ಪ್ರಶಸ್ತಿಗಳು ಬಂದಾವ, ನಿಯರ್ಲಿ ಒಂದು 10-15 ಪ್ರಶಸ್ತಿಗಳನ್ನು ನಾನು ಸ್ವೀಕರಿಸೇನೆ. ಅದು ಹಿಂಗೆ ರೀ, ನೀವೆಲ್ಲರೂ ಒಂದು ಕಡೆ ಒಳ್ಳೆ ಕೆಲಸ ಮಾಡ್ತಾ ಮಾಡ್ತಾ ಹೋದ್ರಿ ಅಂತಂದ್ರೆ ಹುಡುಕೊಂಡು ಬರ್ತಾರೆ ಅವ್ರ ಮನೆಗೆ, ಹುಡುಕೊಂಡು ಬರ್ತಾರೆ. ಸೊ ಹಾಗೇ ಉದಗಟ್ಟಿ ಸಂಸ್ಥಾನ ಅಂತ ಹೇಳಿ ಇಲ್ಲೊಂದು

0: ಇದ್ರೆ ಬೆಳಗಾವ್ ಒಳಗೆ ಅವರು ಬಂದಿದ್ರು. ಏನಂತ ಅವರು ಅವ್ವ ಪ್ರಶಸ್ತಿ ಕೊಡ್ತಾರ. ಪಾಪ ಅವ್ವ ಅಂತಂದ್ರೆ ತಾಯಿ ಆಗಿರ್ಬೋದು ಅಥವಾ ಒಬ್ಬ ಶ್ರೇಷ್ಠ ಒಟ್ಟು ಒಂದು ಯಾವುದೋ ಒಂದು ಒಳ್ಳೆಯ ಅರ್ಥವನ್ನು ಕೊಡುವಂಥ ಅವ್ವ ಅಂತ ಪ್ರಶಸ್ತಿ ಕೊಡ್ತಾರೆ. ಸೊ ಅವರು ನಂಗೆ ಮನೆಗೆ ಬಂದರು ಒಮ್ಮೆ. ಅವ್ರನ್ನ ಪರಿಚಯನೂ ಇಲ್ಲ, ನಂಗೆ ಭೇಟಿನೂ ಆಗಿಲ್ಲ. ಅವರು ಅಂದರು, ಮೇಡಮ್ ನಿಮಗೆ ನಾವು ಅವ್ವ ಪ್ರಶಸ್ತಿ ಕೊಡ್ತೀವ್ರಿ. ನಾನು ಯಾಕೆ ಕೊಡಾಕತ್ತೀರಿ ನನಗೆ ಅವ್ವ ಪ್ರಶಸ್ತಿ, ನನ್ನಲ್ಲಿ ಏನು ಕ್ವಾಲಿಟಿ ಕಂಡ್ರಿ ಅಂದರೆ ಇಮಿಡಿಯೇಟ್ಲಿ ಪ್ರಶಸ್ತಿ ಒಪ್ಕೊಳ್ಳಿಲ್ಲ. ನಾನು ಪ್ರಶ್ನೆ ಮಾಡಿದೆ ಅವ್ರಿಗೆ. ಆಮೇಲೆ ಮತ್ತೆ ನೀವೇನರ ರೊಕ್ಕಕ್ಕೆ ಪ್ರಶಸ್ತಿ ಕೊಡಂಗಿದ್ರೆ ನಾ ಬರಂಗಿಲ್ಲ, ನಾ ತೊಗೊಳಂಗಿಲ್ಲ, ರೊಕ್ಕ ಕೊಟ್ಟು ತೊಗೊಳಂಗಿಲ್ಲ ಅಂದೆ. ಏ ಇಲ್ಲರಿ ಮೇಡಮ್, ನಾವು ರೊಕ್ಕ ತೊಗೊಳಂಗಿಲ್ಲ, ನಿಮ್ಮಂಥವ್ರಿಗೆ ಕೊಡ್ಬೇಕ್ರಿ ಅಂತ ಹೇಳಿ ಪಾಪ ಅವ್ರು ಏನು ಮಾಡಿದ್ರು, ಅವ್ವ ಪ್ರಶಸ್ತಿಯನ್ನು ಕೊಟ್ಟರೊಮ್ಮೆ. ಆಮೇಲೆ ಹಾಗೇನೆ ನಾನು ಸಿರಿಗನ್ನಡ ರಾಷ್ಟ್ರೀಯ ಪ್ರತಿಷ್ಠಾನದಾಗಿದ್ದೆ. ಅಲ್ಲೇ ಗಿವಾರಿ ಅಂಥೇಳಿ ಅವರು ಒಳ್ಳೆ ರೀತಿಯಿಂದ ಪ್ರತಿಷ್ಠಾನ ನಡೆಸ್ತಾ ಇದ್ರು. ಹಾಗೆಯೇ ನಮ್ಮ ಸಮಾಜದೊಳಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಿದಂಥವ್ರು ಏನಾದರೂ ದುಡಿದಂಥವ್ರನ್ನ ಹುಡುಕಿ ಅವ್ರಿಗೆ ಪ್ರಶಸ್ತಿ ಕೊಡ್ತಾ ಇದ್ರಿ. ಅವರು ಬೆಂಗಳೂರಾಗ ಒಮ್ಮೆ ಶಿಕ್ಷಣ ರತ್ನ ಅಂತ ಹೇಳಿ ಒಂದು ಪ್ರಶಸ್ತಿ ಕೊಡ್ತಾರ್ರಿ ಮೇಡಮ್ ನಿಮ್ಗೆ ಅಂತ ಬಂದ್ರೆ, ನಮ್ಮ ಅತ್ತ ಗಿವಾರಿ ಸರ್ಗೂ ಕೇಳ್ತೀನಿ, ಸರ್ ಬೆಂಗಳೂರಾಗ ಕೊಡಕತ್ತಾರ ಒಳ್ಳೇದು, ಬಟ್ ನೀವು ರೊಕ್ಕಕ್ಕೇನ್ರ ಮತ್ತೆ ನಂಗೆ ಪ್ರಶಸ್ತಿ ಕೊಡಿಸಿ, ನಾ ದುಡ್ಡು ಕೊಡಂಗಿಲ್ಲ, ದುಡ್ಡು ತೊಗೊಂಡ ಪ್ರಶಸ್ತಿ ತೊಗೊಳಂಗಿಲ್ಲ ಸರ್ ಆರ್ಡ್ ಅನ್ಸುತ್ತಂದೆ. ಏ ಇಲ್ರಿ ಮೇಡಮ್ಮ ಅಂದ್ರೆ, ಹಿಂಗ ಅನೇಕ ಪ್ರಶಸ್ತಿಗಳು ತಾವ ಹುಡಿಕೊಂಡು ಹುಡಿಕೊಂಡು ಬಂದ್ರಿ. ಅನೇಕ ಪ್ರಶಸ್ತಿಗಳನ್ನು ತಗೊಳ್ತೀನಿ. ಲಯನ್ಸ್ ಕ್ಲಬ್ನವ್ರು ಕೊಡ್ತಾರೆ, ಸಿರಿಗನ್ನಡ ರಾಷ್ಟ್ರೀಯ ಪ್ರತಿಷ್ಠಾನ ಕೊಡ್ತಾರೆ, ಉದಗಟ್ಟಿಯವರು ಕೊಡ್ತಾರೆ, ಹಾಗೆಯೇ ಮುಂದೆ ನನಗೆ ಡೆಲ್ಲಿ ಒಳಗೆ ಒಂದು ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ಅವರೊಂದು ಕೊಡ್ತಾರೆ. ಆಮೇಲೆ ಈಗ ಸಿಂಗಾಪುರದೊಳಗೆ ಒಂದು ನನಗೆ ಬೆಸ್ಟ್ ಅಕಾಡೆಮಿಷಿಯನ್ ಅಂತ ಹೇಳಿ ಒಂದು ಪ್ರಶಸ್ತಿ ಈಗ ಅವರು ಅನೌನ್ಸ್ ಮಾಡ್ಯಾರ, ಈಗ ರೀಸೆಂಟ್ಲಿ ಐಮ್ ಗೋಯಿಂಗ್ ಟು ರಿಸೀವ್ ಇಟ್. ಸೊ ಹೀಗೆ ಹತ್ತು ಹಲವಾರು ಪ್ರಶಸ್ತಿಗಳನ್ನು ಬುಡಿಗೆ ಏರಿಸಿಕೊಂಡೆ. ಖರೆ ಅವೇನು ಪ್ರಶಸ್ತಿ ಪ್ರೀತಿಯಿಂದ ಕೊಟ್ಟಾರೇನೋ ಅಂತ ಅನ್ಕೋತೀನಿ. ಅಂತ ಏನು ಸಾಧಿಸಬಾರ್ದನ್ನ ನಾ ಏನು ಸಾಧಿಸಿಲ್ರಿ, ಆದರೆ ಅವರೆಲ್ಲ ಕೊಟ್ಟಾರ, ಯಾಕೆ ಕೊಟ್ಟಾರ ಗೊತ್ತಿಲ್ಲ, ಬಟ್ ಐ ಆಮ್ ಹ್ಯಾಪಿ ವಿತ್ ಆಲ್ ದೋಸ್ ಥಿಂಗ್ಸ್. ಖುಷಿ ಅನ್ಸುತ್ತೆ ನನಗೆ.
1: ಸ್ನೇಹಿತರೇ, ಇದುವರೆಗೂ ಪ್ರಸಾರವಾಯಿತು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಇಂಗ್ಲಿಷ್ ಪ್ರಾಧ್ಯಾಪಕರು, ಸಾಹಿತಿಗಳು, ಉತ್ತಮ ಭಾಷಣಕಾರರು, ಹಾಡುಗಾರರು, ನಟರು, ಜೊತೆಗೆ ಹಾವೇರಿ ವಿಶ್ವವಿದ್ಯಾಲಯಕ್ಕೆ 2 ವರ್ಷಗಳ ಕಾಲ ಮೌಲ್ಯಮಾಪನ ಕುಲಸಚಿವರಾಗಿ ಸೇವೆಯನ್ನ ಸಲ್ಲಿಸಿರುವಂತಹ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು. ಇವರೊಂದಿಗಿನ ಸಂದರ್ಶನವನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೇಳಿ ವೇಣುಧ್ವನಿ 90.4 FM. ನಮಸ್ಕಾರ.
2: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಸ್ನೇಹಿತರೆ ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಆಂಕೋಲಜಿ ಕುರಿತು. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ KLE ಕ್ಯಾನ್ಸರ್ ಆಸ್ಪತ್ರೆ ಬೆಳಗಾವಿಯ MBBS MD ರೇಡಿಯೇಷನ್ ಆಂಕೋಲಜಿಸ್ಟ್ ಡಾಕ್ಟರ್ ಸಪ್ನಾ ಕೆ ಅವರು ಹಾಗೂ ಅಸೋಸಿಯೇಟ್ ಪ್ರೊಫೆಸರ್ KLE JNMC ಬೆಳಗಾವಿಯ ಡಾಕ್ಟರ್ ಸಪ್ನಾ ಕೆ ಅವರು ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಮೇಡಮ್.
1: ನಮಸ್ತೆ, ಎಲ್ರಿಗೂ ನಮಸ್ತೆ.
0: ಸೊ ಇವತ್ತಿನ ವಿಷಯ ಆಂಕೋಲಜಿ, ಆ ಒಂದು ವಿಷಯದ ಬಗ್ಗೆ ಖಂಡಿತ ಮಾತನಾಡೋಣ. ಆಂಕೋಲಜಿ ಅಂದ್ರೆ ಏನು?
1: ಆಂಕೋಲಜಿ ಅಂತಂದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅದೊಂದು ಭಾಗ ಆಗಿರುತ್ತೆ. ಸೊ ಯಾರು ಪೇಷಂಟ್ಸ್ಗೆ ಕ್ಯಾನ್ಸರ್ ಬಂದಿರುತ್ತೆ ಅವ್ರಿಗೆ ಟ್ರೀಟ್ಮೆಂಟ್ ಈಸ್ ಕಾಲ್ಡ್ ಆಂಕೋಲಜಿ. ಇದು ಸ್ಪೆಷಲೈಸೇಷನ್ ಇರುತ್ತೆ. ಇದು ರುಟೀನ್ ಅಂದರೆ ನಾರ್ಮಲ್ ಸರ್ಜರಿ ಅಥವಾ ಮೆಡಿಸಿನ್ ಇದಕ್ಕಿಂತ ತುಂಬ ಹೆಚ್ಚಿಗಿನ ಸ್ಪೆಷಾಲಿಟಿ ಇರುತ್ತೆ. ಸೊ ಸ್ಪೆಷಾಲಿಟಿ ಆಂಕೋಲಜಿ ಇರುತ್ತೆ ಇದು. ಸೊ ಆಂಕೋಲಜಿಯಲ್ಲಿ ಮೂರು ವಿಧಾನ ಇರುತ್ತೆ ಅಂದರೆ ಟ್ರೀಟ್ಮೆಂಟ್ ಅಂದರೆ ಅದರಲ್ಲಿ ರೇಡಿಯೇಷನ್ ಆಂಕೋಲಜಿ ಅಂತ ಇರುತ್ತೆ, ಸರ್ಜಿಕಲ್ ಆಂಕೋಲಜಿ ಆ್ಯಂಡ್ ಮೆಡಿಕಲ್ ಆಂಕೋಲಜಿ. ಸೊ ಇದು ಮೂರು ಪ್ರಕಾರದ ಟ್ರೀಟ್ಮೆಂಟ್ ಇರ್ತವೆ. ಮೆಡಿಕಲ್ ಆಂಕೋಲಜಿ ಅಂದರೆ ಕೀಮೋಥೆರಪಿ ಕೊಡ್ತಾರೆ, ಸರ್ಜಿಕಲ್ ಆಂಕೋಲಜಿ ಅಂತಂದರೆ ಸರ್ಜರಿ ಮಾಡಿ ಟ್ಯೂಮರ್ನ ತೆಗೆಯೋದಿರುತ್ತೆ, ರೇಡಿಯೇಷನ್ ಆಂಕಾಲಜಿ ಅಂತಂದರೆ ಹೈ ಎನರ್ಜಿ ಎಕ್ಸ್ರೇಸ್ ಇಂದ ಟ್ರೀಟ್ಮೆಂಟ್ ಮಾಡಿ ಸೊ ಟ್ಯೂಮರ್ ಏನಿರುತ್ತೆ ಅದನ್ನು ಕರಗಿಸ್ತೀವಿ. ಸೊ ಇದು ಮೂರು ಪ್ರಕಾರದ ಟ್ರೀಟ್ಮೆಂಟ್. ಎನಿ ಪೇಷಂಟ್ ಅಂದರೆ ಯಾವ ಪೇಷಂಟ್ ಕ್ಯಾನ್ಸರ್ ಇರುತ್ತೆ ಈ ಮೂರು ಪ್ರಕಾರದ ಟ್ರೀಟ್ಮೆಂಟು ಒಂದಲ್ಲ ಒಂದು ರೀತಿಯಲ್ಲಿ ಅವಶ್ಯಕವಾಗಿರುತ್ತೆ.
0: ಕ್ಯಾನ್ಸರ್ ಅಂದ ತಕ್ಷಣನೇ ಜನ ಅನಿಸ್ತಾರೆ, ಯಾರಿಗಾದ್ರೂ ಏನಾದ್ರು ಕ್ಯಾನ್ಸರ್ ಅಂತ ಒಂದು ಪದ ಕೇಳಿದ್ರೇನೆ ಒಂದು ಅಂಜಿಕೆ. ಅಂತ ಸಂದರ್ಭದಲ್ಲಿ ವೈದ್ಯರಾದ ನೀವು ಕ್ಯಾನ್ಸರ್ ಅಂದ್ರೆ ಏನು, ಪ್ಲೀಸ್ ಅದ್ರ ಬಗ್ಗೆ ತಿಳಿಸಿ.
1: ಕ್ಯಾನ್ಸರ್ ಅಂತಂದ್ರೆ ಹೌದು ಅಂಜಬೇಕಾಗಿದ್ದ ವಿಷಯನೇ. ಯಾಕೆ ಅಂತಂದ್ರೆ ಅದ್ರ

0: ಬಗ್ಗೆ ಮಾಹಿತಿ ಕಡಿಮೆ ಇರುತ್ತೆ ಅಷ್ಟೇನೆ. ಸೊ ಟ್ರೀಟ್ಮೆಂಟ್ ಅಂತ ಬಂತು ಅಂತಂದ್ರೆ ಈಗ ಸಾಕಷ್ಟು ಎಲ್ಲಾನು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಗಳೆಲ್ಲನೂ ಬಂದಿದ್ದಾವೆ. ಸೊ ಟ್ರೀಟ್ಮೆಂಟ್ ಅಂತ ಬಂದಾಗ ಅದಕ್ಕೆ ಕ್ಯಾನ್ಸರ್ ಇತ್ತು ಅಂತಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇವಾಗ ಎಲ್ಲಾ ತರದ ಕ್ಯಾನ್ಸರ್ಗೂ ಲಭ್ಯ ಇದೆ. ಸೊ ಕ್ಯಾನ್ಸರ್ ಅಂದ್ರೆ ಏನು? ಕ್ಯಾನ್ಸರ್ ಅಂದ್ರೆ ಜನರಲ್ ಆಗಿ ಸಾಮಾನ್ಯ ಮನುಷ್ಯರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಅದೊಂದು ಗಂಟಾಗಿರುತ್ತೆ. ಓಕೆ, ಸೊ ಅದರಲ್ಲಿ ಎರಡು ರೀತಿ ಗಂಟಿರುತ್ತೆ. ಒಂದು ಬಿನೈನ್ ಅಂತ ಹೇಳ್ತೀವಿ, ಅಂತಂದ್ರೆ ಆ ಗಂಟ್ ಇರುತ್ತೆ, ಸಾಮಾನ್ಯವಾಗಿ ಸ್ವಲ್ಪದಾಗಿ ಬೆಳೀತಾ ಹೋಗುತ್ತೆ, ಆದ್ರೆ ಅದರಿಂದ ಜೀವಕ್ಕೇನು ಅಪಾಯ ಇರೋದಿಲ್ಲ. ಯೂಶಲಿ ಅದನ್ನ ಆಪರೇಷನ್ ಮಾಡಿ ತೆಗೆದ್ಬಿಟ್ರೆ ಮುಗ್ದೋಗುತ್ತೆ. ಸೊ ಈ ಕ್ಯಾನ್ಸರ್ ಅನ್ನೋ ಗಂಟೇನಿರುತ್ತೆ ಅದು ಬೆಳೀತಾ ಹೋಗುತ್ತೆ. ಸೊ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಬೆಳೆಯುತ್ತೆ. ಸೊ ಈ ಕ್ಯಾನ್ಸರ್ ಅನ್ನೋ ಗಂಟೇನಿರುತ್ತೆ, ಒಂದು ಹೋಗಿ ಒಂದು ಸೆಲ್ ಅಥವಾ ಒಂದು ಕಣ ಏನಿರುತ್ತೆ ಅದು ಎರಡಾಗುತ್ತೆ, ಎರಡರಿಂದ ನಾಲ್ಕಾಗುತ್ತೆ, ನಾಲ್ಕರಿಂದ ಎಂಟಾಗುತ್ತೆ. ಸೊ ಏನಾಗುತ್ತೆ ಅಂತಂದ್ರೆ ನಮಗೆ ಗೊತ್ತಿಲ್ಲದೇನೆ ಅದು ಬೆಳೀತಾ ಕಂಟಿನ್ಯೂಸ್ ಆಗಿ ಬೆಳೀತಾ ಹೋಗುತ್ತೆ. ಸೊ ಡಬ್ಲಿಂಗ್ ಅಂತ ಹೇಳ್ತೀವಿ. ಸೊ ಎರಡರಿಂದ ನಾಲ್ಕು, ನಾಲ್ಕರಿಂದ ಎಂಟು, ಎಂಟರಿಂದ ಹದಿನಾರು. ಸೊ ಬೇಗ ಬೆಳೀತಾ ಹೋಗುತ್ತೆ. ಸೊ ಇದನ್ನ ತಡೆಗಟ್ಟಬೇಕಾಗತ್ತೆ. ಇದು ಮ್ಯಾಲಿಗ್ನೆಂಟ್ ಟ್ಯೂಮರ್. ಸೊ ಯೂಶಲಿ ಕ್ಯಾನ್ಸರ್ ಅಂತಂದ್ರೆ ನಾವು ಈ ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಅಂತ ಏನ್ ಹೇಳ್ತೀವಿ, ಒಂದರಿಂದ ಎರಡು, ಎರಡರಿಂದ ನಾಲ್ಕು, ನಾಲ್ಕರಿಂದ ಆರು, ಎಂಟು, ಈ ರೀತಿ ಬೆಳೀತಾ ಹೋಗೋದು ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಇರುತ್ತೆ. ಇದನ್ನ ಜನರಲ್ ಆಗಿ ಕ್ಯಾನ್ಸರ್ ಅಂತ ಹೇಳ್ತೀವಿ. ಯೂಶಲಿ ಏನಾಗುತ್ತೆ, ಜನರಲ್ಲಿ ಕ್ಯಾನ್ಸರ್ ಇತ್ತು ಅಂತಂದ್ರೆ ನೋವು ಇರಲೇಬೇಕು ಅಂತ ಹೇಳಿ ಇರ್ತವೆ. ಸೊ ಜನ ಏನಾಗ್ತಾರೆ, ನೋವಿದ್ರೆ ಮಾತ್ರ ತೋರಿಸ್ಕೊಳಕ್ ಬರ್ತಾರೆ. ಸೊ ಮೆನಿ ಎ ಟೈಮ್ಸ್ ಅಂದ್ರೆ 90% 90%+ ಭಾಗದಲ್ಲಿ ನೋವೇ ಇಲ್ಲದೆ ಇರೋಂಥ ಕ್ಯಾನ್ಸರ್ಸ್ ಇರ್ತವೆ. ಸೊ ಯೂಶಲಿ ಅರ್ಲಿ ಸ್ಟೇಜ್ ಅಂದ್ರೆ ಒಂದು, ಎರಡು, ಮೂರು, ನಾಲ್ಕು ಹಂತಗಳು ಇರ್ತವೆ ಯೂಶಲಿ ಕ್ಯಾನ್ಸರ್ ಅಲ್ಲಿ. ಮೊದಲನೇ ಹಂತ, ಎರಡನೇ ಹಂತದಲ್ಲಿ ನೋವುಗಳೇ ಇರೋದಿಲ್ಲ, ಮೂರು ನಾಲ್ಕನೇ ಹಂತದಲ್ಲಿ ನೋವುಗಳಿರುತ್ತೆ. ಅಂತಂದ್ರೆ ನೋವು ಬರೋವರೆಗೂ ಕಾದು ನಾವು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ತೀವಿ ಅಂತ ಆದ್ರೆ ಆಲ್ರೆಡಿ ಅಡ್ವಾನ್ಸ್ಡ್ ಸ್ಟೇಜ್ ಆಗೋಗಿರುತ್ತೆ. ಸೊ ಕ್ಯಾನ್ಸರ್ ಅಂತ ಏನಿರುತ್ತೆ, ಯಾವುದೋ ಒಂದು ಗಂಟಿರುತ್ತೆ ಅದು ಹಾಗೇನೆ ಇರುತ್ತೆ. ಸಡನ್ ಆಗಿ ಒಂದು ಎರಡು ಮೂರು ತಿಂಗಳಿಂದ ಅಥವಾ ಎರಡು ಮೂರು ವಾರದಿಂದ ಸಡನ್ ಆಗಿ ಬೆಳೀತಾ ಇದೆ ಅಂತಂದ್ರೆ ಅದು ಕ್ಯಾನ್ಸರ್ಗೆ ತಿರುಗಿದೆ ಅಂತ ಹೇಳಿ ಲಕ್ಷಣ ಇರುತ್ತವೆ. ಸೊ ಯೂಶಲಿ ಇದು ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂತ ಏನಿರುತ್ತೆ ಅದು ಕ್ಯಾನ್ಸರ್. ಸಣ್ಣದಾಗಿ ಗಂಟಿತ್ತು, ಅದು ಬೆಳೀತಾ ಇಲ್ಲ, ಹಾಗೇನೆ ಇದೆ ಅಂತ ಹೇಳ್ತು ಅಂತಂದ್ರೆ ಅದು ಬಿನೈನ್ ಟ್ಯೂಮರ್ಸ್ ಇರುತ್ತೆ, ಅದು ಕ್ಯಾನ್ಸರ್ ಅಲ್ಲ. ಸೊ ಇದು ಬೇಸಿಕಲಿ ಕ್ಯಾನ್ಸರ್ ಅಥವಾ ನಾನ್ ಕ್ಯಾನ್ಸರ್ ಗಂಟುಗಳು ಇರುತ್ತೆ.
1: ಜನರಲ್ ಆಗಿ ನಾವು ಕ್ಯಾನ್ಸರ್ ಬಗ್ಗೆ ಮಾತನಾಡಿದ್ವಿ, ಈಗ ಶರೀರದಲ್ಲಿ ಎಲ್ಲೆಲ್ಲ ಕ್ಯಾನ್ಸರ್ ಆಗಬಹುದು ಅದರ ಬಗ್ಗೆ ಸ್ವಲ್ಪ ತಿಳಿಸಬಹುದು?
0: ಶರೀರದಲ್ಲಿ ಏನಂತೀವಿ, ಟಿಪ್ ಆಫ್ ದ ಬಾಡಿ ಅಂತಂದ್ರೆ ದೇಹದಿಂದ ಮೇಲಿನ ಭಾಗದಿಂದಾನೆ, ತಲೆಯಿಂದ ಹಿಡಿದು ಕಾಲಿನ ತುದಿವರೆಗೂ ಎಲ್ಲಿ ಬೇಕಾದರೂ ಕ್ಯಾನ್ಸರ್ ಆಗ್ಬೋದು. ಓಕೆ, ಸೊ ಈ ರೀತಿಯಿಂದ ಬ್ರೈನಿಂದ ಹಿಡಿದು ಕಣ್ಣಿಂದ ಹಿಡಿದು ಬಾಯಿಂದ ಹಿಡಿದು ಮೂಗು, ಗಂಟಲು, ಎದೆ, ಲಂಗ್ಸ್, ಶ್ವಾಸಕೋಶ ಏನು ಹೇಳ್ತೀವಿ, ಲಿವರ್, ಅನ್ನನಾಳ, ಸ್ಟಮಕ್, ಸೊ ಎಲ್ಲ ರೀತಿಯಾದ ಕ್ಯಾನ್ಸರ್ ಆಗುತ್ತೆ. ಸೊ ಕೆಳಗೆ ಬರ್ತಾ ಬರ್ತಾ ಹಾಗೇನೆ ಯೂರಿನರಿ ಬ್ಲಾಡರ್ ಅಂತಂತಂದ್ರೆ ಓಕೆ ಯೂರಿನರಿ ಬ್ಲಾಡರ್ ಅಂಡ್ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೆಂಗಸರಲ್ಲಿ ಏನು ಬರುತ್ತೆ ಆ ಕ್ಯಾನ್ಸರ್, ಸೊ ಈ ಕ್ಯಾನ್ಸರ್ಗಳೆಲ್ಲೂ ಇರ್ತವೆ. ಕೆಳಗೆ ಬಂತು ಅಂತಂದ್ರೆ ಸಾರ್ಕೋಮಾಸ್ ಅಂತ ಹೇಳಿ, ಸೊ ಮಸಲ್ ಟ್ಯೂಮರ್ಸ್, ಸೊ ಇದನ್ನು ಎಲ್ಲನೂ ಇರ್ತವೆ. ಬೋನ್ ಟ್ಯೂಮರ್ಸ್, ಮೂಳೆದು ಕ್ಯಾನ್ಸರ್, ಸೊ ಇಲ್ಲಿಂದ ಇಲ್ಲಿವರೆಗೂ ಇರುತ್ತೆ. ಇಷ್ಟಲ್ದೇ ಬ್ಲಡ್ ಕ್ಯಾನ್ಸರ್ ಅಂತ ಇರುತ್ತೆ, ಅದು ಸಪ್ರೇಟ್. ಸೊ ಬ್ಲಡ್ ಕ್ಯಾನ್ಸರ್ ಅಂಡ್ ಸಾಲಿಡ್ ಕ್ಯಾನ್ಸರ್ಸ್ ಅಂತ. ಸಾಲಿಡ್ ಅಂತಂದ್ರೆ ಈ ಆರ್ಗನ್ಸ್ ಅಂತಂದ್ರೆ ಈ ರೀತಿ ಲಿವರ್, ಲಂಗ್ಸ್, ಈ ರೀತಿ ಕ್ಯಾನ್ಸರ್ಸ್ ಎಲ್ಲನೂ ಸಾಲಿಡ್ ಟ್ಯೂಮರ್ಸ್. ಲಿಕ್ವಿಡ್ ಟ್ಯೂಮರ್ಸ್ ಅಂತಂದ್ರೆ ಯೂಶಲಿ ಬ್ಲಡ್ ಕ್ಯಾನ್ಸರ್ ಇರುತ್ತೆ, ಅದು ಸಪ್ರೇಟ್ ಆಗಿ ಅದ್ರ ವಿಚಾರಣೆ ಬೇರೆ ಇರುತ್ತೆ, ಅದ್ರ ಟ್ರೀಟ್ಮೆಂಟ್ಗಳೇ ಬೇರೆ ಇರುತ್ತೆ. ಸೊ ಯೂಶಲಿ ಸಾಲಿಡ್ ಟ್ಯೂಮರ್ಸ್ ಅಂತ ಅಂತಂದ್ರೆ ದೋಸ್ ಆರ್ ಮೋರ್ ಕಾಮನ್. ಅಂತಂದ್ರೆ ಒಂದು 90% ಆಫ್ ದ ಪೇಷಂಟ್ಸ್ ವಿಲ್ ಹ್ಯಾವ್ ಸಾಲಿಡ್ ಟ್ಯೂಮರ್ಸ್, 10% ವಿಲ್ ಹ್ಯಾವ್, 10-15 ವಿಲ್ ಬಿ ಲಿಕ್ವಿಡ್ ಟ್ಯೂಮರ್ಸ್ ಅಂದ್ರೆ ಬ್ಲಡ್ ಕ್ಯಾನ್ಸರ್ ಇರುತ್ತೆ. ಸೊ ದೇಹದ ಯಾವ ಭಾಗದಿಂದನಾದ್ರೂ ಕ್ಯಾನ್ಸರ್ ಆಗ್ಬೋದು. ಒಂದೇ ಒಂದು ಭಾಗ ಎಲ್ಲಿ ಕ್ಯಾನ್ಸರ್ ಇದುವರೆಗೂ ಕಂಡಿಲ್ಲ ಅಂದ್ರೆ ಮ್ಯಾಲಿಗ್ನೆಂಟ್ ಟ್ಯೂಮರ್ ಎಲ್ಲಿ ಕಂಡಿಲ್ಲ ಅಂತಂದ್ರೆ ಹಾರ್ಟ್. ಹಾರ್ಟ್ ಅಲ್ಲಿ ಸ್ವಲ್ಪ ಕ್ಯಾನ್ಸರ್ಸ್ ಬರೋದು ಬಹಳನೇ ಕಡಿಮೆ, ಬಂದ್ರೂ ಅದು ಬಿನೈನ್ ಟ್ಯೂಮರ್ ಅಂತ ಇರುತ್ತೆ. ಸೊ ಹಾರ್ಟ್ ಇಸ್ ದ ಓನ್ಲಿ ರೀಜನ್ ವೇರ್ ದೇರ್ ಇಸ್ ನೋ ಕ್ಯಾನ್ಸರ್.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಆರೋಗ್ಯ ದರ್ಶನ ಕಾರ್ಯಕ್ರಮದ ವಿಷಯ ಆಂಕೋಲಜಿ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯ MBBS MD ರೇಡಿಯೇಷನ್ ಆಂಕಾಲಜಿ ಹಾಗೂ ಅಸೋಸಿಯೇಟ್ ಪ್ರೊಫೆಸರ್ KLE JNMC ಬೆಳಗಾವಿಯ ಡಾಕ್ಟರ್ ಸಪ್ನಾ ಕೆ ಅವರು. ಕ್ಯಾನ್ಸರ್ ಬಗ್ಗೆ, ಪ್ರಕಾರದ ಬಗ್ಗೆ ನಾವು ಮಾತನಾಡಿದ್ವಿ, ಈಗ ಕ್ಯಾನ್ಸರ್ ಆಗಲು ಕಾರಣವೇನು?
0: ಕ್ಯಾನ್ಸರ್ ಆಗಲು ಕಾರಣ ಅಂತಂದ್ರೆ ಈ ಒಂದು 100% ತಗೊಂಡ್ತು ಅಂತಂದ್ರೆ ಅದರಲ್ಲಿ ಆಲ್ಮೋಸ್ಟ್ ಒಂದು 75%ಗೆ ಕ್ಯಾನ್ಸರ್ ಯಾಕೆ ಆಗ್ತಾ ಇದೆ ಅಂತ ಮಾಹಿತಿನೇ ಇರಲ್ಲ, ಇದು ಇಡಿಯೋಪತಿಕ್. ಬಟ್ 25% ಅಲ್ಲಿ ಏನಿರುತ್ತೆ ಅಂತಂದ್ರೆ ಅದು ನಾವಾಗ ನಾವೇ ಮಾಡ್ಕೊಂಡಿರೋದು ಅಂತಂದ್ರೆ ಹ್ಯಾಬಿಟ್ಸ್. ಸೊ ದುರಭ್ಯಾಸಗಳು ಏನೇನಿರ್ತವೋ ಅದರಿಂದ ಆಗುತ್ತೆ, ಲೈಫ್ ಸ್ಟೈಲ್ ಚೇಂಜಸ್. ಸೊ ಇದರಿಂದ ಎಲ್ಲ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಸೊ ಮೋಸ್ಟ್ ಆಫ್ ದ ಪೇಷಂಟ್ಸ್ ಇದರಲ್ಲಿ 75% ಪೇಷಂಟ್ ಅಲ್ಲಿ ನಮ್ಗೆ ಏನು ಗೊತ್ತಿಲ್ಲ, ಇದೆಲ್ಲಾನು DNA ಅಥವಾ ಜೆನೆಟಿಕ್ಸ್ ಅಥವಾ ಮಾಲಿಕ್ಯುಲಾರ್ ಟೈಪ್ಸ್. ಅಂತಂದ್ರೆ ಏನಿರುತ್ತೆ, ನಮ್ದು DNA ಅಂತ ಏನ್ ಹೇಳ್ತೀವಿ ಕಣಗಳಲ್ಲಿ ಏನಿರುತ್ತೆ ಅದರಿಂದ ಬರುತ್ತೆ. ಸೊ ಯಾವ ರೀತಿಯಿಂದ ಬಂದಿದೆ ಅಂತ ಹೇಳಕ್ ಬರಲ್ಲ. ಸೊ ಅದನ್ನ ನಾವು ಮಾಡಿಫೈ ಮಾಡ್ಕೊಳ್ಳೋದಕ್ಕೂ ಆಗಲ್ಲ, ಅಂದ್ರೆ ಬದಲಾವಣೆ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಸೊ ಎಲ್ಲಿ ಬದಲಾವಣೆ ಮಾಡ್ಕೊಳ್ಬಹುದು ಅಂತಂದ್ರೆ ಈ 25% ಅಲ್ಲಿ ಏನಿದೆ, ನಮ್ದು ಹ್ಯಾಬಿಟ್ಸ್ ಏನಿದಾವೆ ಅದನ್ನ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಯಾವ ರೀತಿ, ಯಾವ ಕಾರಣದಿಂದ ಕ್ಯಾನ್ಸರ್ ಬರ್ತಿದೆ, ಮೊದಲನೇ

0: ಇದು ನಮ್ಮ ದೇಶದಲ್ಲಿ ಭಾರತದಲ್ಲಿ ಏನಿದೆ ಅಂತಂದರೆ ಓರಲ್ ಕ್ಯಾನ್ಸರ್ಸ್ ಆರ್ ಮೋರ್ ಕಾಮನ್, ಅಂದರೆ ಬಾಯಿ ಕ್ಯಾನ್ಸರ್ಗಳು ಜಾಸ್ತಿ ಇದ್ದಾವೆ. ಸೊ ಏನಕ್ಕೆ ಬರ್ತಿದೆ ಅಂತಂದರೆ ಟೊಬ್ಯಾಕೋ ಚೂವಿಂಗ್, ಅಂತಂದರೆ ತಂಬಾಕು ಸೇವನೆ. ಸೊ ನಮ್ದು ಸ್ಪೆಸಿಫಿಕ್ಕಾಗಿ ಯಾಕೆ ಬಾಯಿ ಕ್ಯಾನ್ಸರ್ ಜಾಸ್ತಿ ಇದೆ ಅಂತಂದರೆ ತಂಬಾಕು ಅಲ್ಲಿ ಈ ಚೂವಬಲ್ ತಂಬಾಕು ಅಂತಂದರೆ ಅಗದು ಜಗದು ತಿನ್ನುವಂಥ ಕ್ಯಾನ್ಸರ್ ತಂಬಾಕು ಏನಿದೆ ಅದು ಜಾಸ್ತಿ ಉಪಯೋಗದಲ್ಲಿದೆ. ಸೊ ಅದರಿಂದ ಓರಲ್ ಕ್ಯಾನ್ಸರ್ಸ್ ಅಂದರೆ ಬಾಯಿ ಕ್ಯಾನ್ಸರ್ ಜಾಸ್ತಿ ಇದ್ದಾವೆ. ಸೊ ತಂಬಾಕುದೇ ಡಿಫ್ರೆಂಟ್ ಫಾರ್ಮ್ ಅಂತಂದರೆ ಸ್ಮೋಕಿಂಗ್. ಸೊ ಇದು ಬೀಡಿ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಈ ಧೂಮ್ರಪಾನ ಏನಿದೆ ಇದರಿಂದ ಬಾಯಿ ಕ್ಯಾನ್ಸರ್ ಪ್ಲಸ್ ಗಂಟಲು ಕ್ಯಾನ್ಸರ್ ಪ್ಲಸ್ ಅನ್ನನಾಳದ ಕ್ಯಾನ್ಸರ್ ಮತ್ತು ಲಂಗ್ ಕ್ಯಾನ್ಸರ್ ಈವನ್ ಸ್ಟಮಕ್ ಕ್ಯಾನ್ಸರ್, ಸೊ ಈ ಎಲ್ಲ ಕ್ಯಾನ್ಸರ್ಗಳನ್ನು ತಂಬಾಕು ಸೇವನೆಯಿಂದ ಬರುತ್ತೆ. ಸೊ ನಾವು ಇವಾಗ ಪೇಷಂಟ್ ಬಂತು ಕೇಳಿದಾಗ ಅವರು ಆಲ್ರೆಡಿ ಒಂದು 20 ವರ್ಷದಿಂದ ಎಲ್ಲನೂ ತಂಬಾಕು ಸೇವನೆ ಮಾಡ್ತಿರ್ತಾರೆ, ಧೂಮ್ರಪಾನ ಮಾಡ್ತಿರ್ತಾರೆ. ಸೊ ಇದೆಲ್ಲನೂ ಡೆಫಿನೆಟ್ಲಿ ಡೈರೆಕ್ಟ್ ಲಿಂಕ್ ಓರಲ್ ಕ್ಯಾನ್ಸರ್ಗೆ ಪ್ಲಸ್ ಅಪ್ಪರ್ ಏರೋ ಡೈಜೆಸ್ಟಿವ್ ಸಿಸ್ಟಮ್ ಅಂತಂದರೆ ಏನು ಬಾಯಿಂದ ಹಿಡಿದು ಹೊಟ್ಟೆವರೆಗೂ ಏನು ಕ್ಯಾನ್ಸರ್ಸ್ ಇರ್ತವೆ ಇವೆಲ್ಲನೂ ಕಾರಣ ತಂಬಾಕು ಸೇವನೆ. ಅದು ಧೂಮ್ರಪಾನ ಆಗಿರ್ಬೋದು ಇಲ್ಲಾಂತಂದರೆ ಚೂವೆಬಲ್ ಅಂದರೆ ಅಗದು ಜಗದು ತಿನ್ನುವಂಥ ತಂಬಾಕು ಆಗಿರ್ಬೋದು. ಸೊ ಇದರಿಂದ ಡೈರೆಕ್ಟ್ ಎಫೆಕ್ಟ್ ಅಂತೂ ಇರುತ್ತೆ. ಇಷ್ಟು ಅಲ್ಲದೆ ಈವನ್ ಡ್ರಿಂಕ್ಸ್, ಓಕೆ, ಅಕೇಷನಲ್ ಡ್ರಿಂಕರ್ ಆಗಿರ್ಬೋದು ಅಥವಾ ಅಂದರೆ ಸಾರಾಯಿ ಕುಡಿಯೋದು, ಸೊ ಇದರಿಂದನೂ ಎಲ್ಲನೂ ಬರ್ತವೆ. ಯೂಶ್ವಲಿ ಲಿವರ್ ಕ್ಯಾನ್ಸರ್ ಬರುತ್ತೆ, ಅನ್ನಾಳದ ಕ್ಯಾನ್ಸರ್. ಸೊ ಇವೆಲ್ಲನೂ ಈವನ್ ಆಲ್ಕೋಹಾಲ್ ಕನ್ಸಂಪ್ಷನ್ ಅದೇ ಇದರಿಂದನೂ ಬರೋ ಸಾಧ್ಯತೆಗಳಿದ್ದಾವೆ. ಲೈಫ್ ಸ್ಟೈಲ್ ಚೇಂಜಸ್, ಯೂಶ್ವಲಿ ಏನಾಗುತ್ತೆ ಸೋಂಬೇರ್ತನ, ಜಾಸ್ತಿ ಆಕ್ಟಿವ್ ಆಗಿಲ್ದಿರೋದು, ಎಕ್ಸಸೈಸ್ ಎಲ್ಲನೂ ಕಡಿಮೆ ಆಗಿರೋದು, ಈ ರೀತಿ ಏನೋ ಇದ್ದಾಗ ಏನಾಗ್ತವೆ ಅವಾಗ್ಲೂ ಕ್ಯಾನ್ಸರ್ ಬರುತ್ತೆ. ಯಾಕೆ ಈ ರೀತಿ ಇದ್ದಾಗ ಕ್ಯಾನ್ಸರ್ ಬರುತ್ತೆ ಅಂತಂದರೆ ಯೂಶ್ವಲಿ ಏನೇ ಒಂದು ಕಣಗಳೇನಿರುತ್ತೆ ದಿನಾನೂ ರೆಪ್ಲಿಕೇಟ್ ಆಗ್ತಿರ್ತದೆ, ಅಂದರೆ ಇವತ್ತಿಂದ 2-4 ಆಗ್ತಾ ಇರುತ್ತೆ ಅದು ರುಟೀನ್ ಆಗಿ. ಇವಾಗ ಏನೋ ಒಂದು ಗಾಯ ಆಗಿದೆ ಅಂತಂದರೆ ಮಾಯಬೇಕು ಅಂತಂದರೆ ನಮ್ಮ ಬಾಡಿಲಿ ಆ ಶಕ್ತಿ ಇರುತ್ತೆ ಅದನ್ನು ಗಾಯ ಮಾಯಿಸ. ಸೊ ಇದು ರಿಪೇರ್ ಅಂತ ಹೇಳ್ತೀವಿ. ಈ ರಿಪೇರ್ ಏನಾಗುತ್ತೆ ಕ್ಯಾನ್ಸರ್ ಇದರಲ್ಲಿ ರಿಪೇರ್ ಸಿಸ್ಟಮ್ ಬ್ರೇಕ್ ಡೌನ್ ಆಗೋಗಿರುತ್ತೆ. ಸೊ ಆ ಕಣ ಏನಿತ್ತು ಅದು ರಾಂಗ್ ಆಗಿ ಏನಾಗಿತ್ತು ಅದು ರಿಪೇರ್ ಆಗೋದಿಲ್ಲ, ಆ ಅನ್ರಿಪೇರ್ಡ್ ಪಾರ್ಟ್ ಏನಿರುತ್ತೋ ಅದು ಬೆಳೀತಾ ಹೋಗುತ್ತೆ. ಸೊ ರೆಸ್ಟ್ರಿಕ್ಟೆಡ್ ಗ್ರೋತ್ ಇರೋದಿಲ್ಲ, ಅನ್ರೆಸ್ಟ್ರಿಕ್ಟೆಡ್ ಗ್ರೋತ್ ಯಾವಾಗ ಆಗುತ್ತೆ ಅವಾಗ ಕ್ಯಾನ್ಸರ್ಗೆ ಕನ್ವರ್ಟ್ ಆಗಿ ಅದು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗುತ್ತೆ, ಟ್ರೀಟ್ಮೆಂಟ್ ಇಲ್ಲ ಅಂತಂದ್ರೆ.
1: ಬಯೋಪ್ಸಿ ಎಂದರೇನು, ಇದ್ರ ಬಗ್ಗೆ ನಿಮ್ಮ ಕಡೆಯಿಂದ ಮಾಹಿತಿ ಪಡೆಯೋಣ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ, ಇವತ್ತಿನ ವಿಷಯ ಆಂಕೊಲಜಿ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ, KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯ MBBS MD ರೇಡಿಯೇಷನ್ ಆಂಕೊಲಜಿ ಹಾಗೂ ಅಸೋಸಿಯೇಟ್ ಪ್ರೊಫೆಸರ್ KLE JNMC ಬೆಳಗಾವಿಯ ಡಾಕ್ಟರ್ ಸಪ್ನಾ ಕೆ ಅವರು. ಡಾಕ್ಟರ್ ಮೇಡಮ್, ಬಯೋಪ್ಸಿ ಎಂದರೇನು ಅದ್ರ ಬಗ್ಗೆ ಸ್ವಲ್ಪ.
0: ಬಯೋಪ್ಸಿ, ಸೊ ಇವಾಗ ಕ್ಯಾನ್ಸರ್ ಅಂತ ಹೇಳಿದೆ, ಅದು ಬಿನೈನ್ ಆಗಿರ್ಬೋದು ಅಥವಾ ಮ್ಯಾಲಿಗ್ನೆಂಟ್ ಆಗಿರ್ಬೋದು. ಒಂದು ಗಂಟೆ ಏನಿತ್ತು ಅಂತಂದ್ರೆ ಸಾಮಾನ್ಯವಾದ ಗಂಟಾಗಿರ್ಬೋದು ಅಥವಾ ಕ್ಯಾನ್ಸರ್ ಗಂಟಾಗಿರ್ಬೋದು, ಇದನ್ನು ಕಂಡುಹಿಡಿಯೋದು ಹೇಗೆ? ಸೊ ಆಗಲೇ ಹೇಳಿದಾಗೆ ಬೈ ಹಿಸ್ಟ್ರಿ, ಅಂದರೆ ಪೇಷಂಟ್ ಹೇಳ್ತಿರೋ ಹಾಗೆ ಒಂದೇ ಸಮನೆ ಇಷ್ಟು ದಿನ ಚೆನ್ನಾಗಿತ್ತು ಆ ಗಂಟು ಕೈಗೆ ಸಿಗ್ತಾ ಇತ್ತು, ಈಗ ಒಂದೆರಡು ತಿಂಗಳಲ್ಲಿ ಅಥವಾ ಒಂದೆರಡು ವಾರದಲ್ಲಿ ತುಂಬ ಜೋರಾಗಿ ಬೆಳೆಯೋಕ್ಕೆ ಶುರು ಆಗಿದೆ ಅಂತಂದರೆ ಅದು ಮೋಸ್ಟ್ಲಿ ಕ್ಯಾನ್ಸರ್ಗೆ ತಿರುಗಿದೆ ಅಂತ. ಸೊ ಇದನ್ನು ಹೇಗೆ ಕಂಡುಹಿಡಿಯೋದು? ಸೊ ಬಯೋಪ್ಸಿ ಅಂತ ಹೇಳಿ ಮಾಡಿದ್ರೆ ಒಂದು ಸಣ್ಣ ಕಣಗ ಅದರಿಂದ ತೆಗೆದುಕೊಳ್ತವೆ, ಒಂದು ಟಿಶ್ಯೂ ಸ್ಯಾಂಪ್ಲಿಂಗ್ ಅಂತ ಹೇಳಿ ಮಾಡ್ತಾರೆ. ಸೊ ಆ ಬಯೋಪ್ಸಿ ನೀಡಲು ಸ್ಪೆಷಲೈಸ್ಡ್ ಇರುತ್ತೆ, ಅದು ಆ ಗಂಟಿನೊಳಗೆ ಸೂಜಿ ಇದ್ದ ಹಾಗೆ ಚುಚ್ಚಿ ಅದರಿಂದ ಬಯೋಪ್ಸಿ ಅಂತ ಹೇಳಿ ಒಂದು ಟಿಶ್ಯೂ ಸ್ಯಾಂಪಲ್ ತೆಗಿತೀವಿ. ಸೊ ಅದರಿಂದ ಎಂಥ ಕ್ಯಾನ್ಸರ್ ಇದೆ, ಎಂಥ ಗ್ರೇಡ್ ಇದೆ, ಯಾವ ರೀತಿ ಕ್ಯಾನ್ಸರ್ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ಇನ್ಫಾರ್ಮೇಷನ್. ಈ ಇನ್ಫಾರ್ಮೇಷನ್ ನಮಗೆ ಯಾಕೆ ಬೇಕು ಅಂತಂದರೆ ಮುಂದೆ ಟ್ರೀಟ್ಮೆಂಟ್ ಯಾವ ರೀತಿ ಮಾಡಬೇಕಾಗತ್ತೆ, ಎಂಥ ಗ್ರೇಡ್ ಇದೆ. ಸೊ ಪೇಷಂಟ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೂ ಬೇಕಾಗುತ್ತೆ, ಪ್ಲಸ್ ಟೈಪಿಂಗ್ ಆಫ್ ದ ಕ್ಯಾನ್ಸರ್ ಯಾವ ಟೈಪ್ ಇದೆ ಅಂತ ಹೇಳಿದ್ರೆ ಅದು ಈ ಬಯೋಪ್ಸಿಯಿಂದ ಗೊತ್ತಾಗುತ್ತೆ. ಈಗ ಸಾಧಾರಣವಾಗಿ ಓರಲ್ ಟ್ಯೂಮರ್ಸ್ ಅಂತಂದರೆ ಬಾಯಿ ಕ್ಯಾನ್ಸರಲ್ಲಿ ಏನಿರುತ್ತೆ, ಯೂಶ್ವಲಿ ಗಂಟಿಲ್ಲದೆ ಇರ್ಬೋದು, ಅಲ್ಸರ್ ಅಂತ ಇರುತ್ತೆ, ನಾನ್ ಹೀಲಿಂಗ್ ಅಲ್ಸರ್ ಅಂತಂದರೆ ಅದು ಗುಣನೇ ಆಗ್ತಾಯಿಲ್ಲ, ಬಾಯಲ್ಲಿ ಒಂದು ಗಾಯ ಇದೆ ಅದು ಗುಣನೇ ಆಗ್ತಿಲ್ಲ, ದೊಡ್ಡದಾಗಿ ಆಗ್ತಾ ಇದೆ, ಪ್ಲಸ್ ಬ್ಲೀಡಿಂಗು ಆಗ್ತಿದೆ, ಅಂದರೆ ರಕ್ತ ಬರ್ತಿದೆ. ಸೊ ಇಂಥದಕ್ಕೆ ಬಯೋಪ್ಸಿ ಅಂತ ಹೇಳಿ ಮಾಡ್ತಾರೆ. ಅವಾಗ ಎಂಥ ಕೈಂಡ್ ಯಾವ ರೀತಿ ಕ್ಯಾನ್ಸರ್ ಅಂತ ಹೇಳಿ ಗೊತ್ತಾಗುತ್ತೆ. ಯೂಶ್ವಲಿ ಬಾಯಲ್ ಕ್ಯಾನ್ಸರ್ ಇದ್ದಾಗ ಸ್ಕ್ವಾಮಸ್ ಸೆಲ್ ಕಾರ್ಸಿನೋಮಾ ಅಂತ ಹೇಳಿ ಇರುತ್ತೆ, ದಟ್ ಇಸ್ ವೆರಿ ಕಾಮನ್. ಸೊ ಆ ಟೈಪ್ ಆಫ್ ಕ್ಯಾನ್ಸರ್ ಇತ್ತು ಅಂತಂದರೆ ಅದು ಗ್ರೇಡ್ 1 ಗ್ರೇಡ್ 2 ಗ್ರೇಡ್ 3 ಅಂತ ಹೇಳಿನೂ ಟೈಪ್ ಮಾಡ್ಬೋದು. ಸೊ ಗ್ರೇಡ್ 1 ಇತ್ತು ಅಂತಂದರೆ ಯೂಶ್ವಲಿ ಸ್ವಲ್ಪ ಸ್ಲೋ ಗ್ರೋಯಿಂಗ್, ಅಂದರೆ ಸಣ್ಣ ಪ್ರಮಾಣದಲ್ಲಿ ಬೆಳೀತಾ ಹೋಗುತ್ತೆ. ಗ್ರೇಡ್ 3 ಇತ್ತು ಅಂದರೆ ತುಂಬ ಹೈ ಗ್ರೇಡ್ ಇರುತ್ತೆ, ಸ್ವಲ್ಪ ಹೈ ರಿಸ್ಕ್ ಇರುತ್ತೆ. ಸೊ ಈ ಎಲ್ಲ ಮಾಹಿತಿ ನಮಗೆ ಬಯೋಪ್ಸಿಯಿಂದ ಗೊತ್ತಾಗುತ್ತೆ ಅಂತಂದರೆ ಅದು ಕ್ಯಾನ್ಸರ್ ಏನಾ ಹೌದಾ ಅಂತ ಹೇಳಿ ಖಚಿತವಾಗಿ ಗೊತ್ತಾಗುತ್ತೆ, ಯಾವ ಟೈಪ್ ಆಫ್ ಕ್ಯಾನ್ಸರ್ ಅಂತ ಹೇಳಿನೂ ಗೊತ್ತಾಗುತ್ತೆ, ಯಾವ ಥರ ಗ್ರೇಡ್ ಆಫ್ ಕ್ಯಾನ್ಸರ್ ಇದೆಲ್ಲನೂ ನಾವು ಬಯೋಪ್ಸಿಯಿಂದ ಮಾಹಿತಿ ತಿಳ್ಕೊಳ್ಬೋದು. ಸ್ಪೆಸಿಫಿಕ್ ಆಗಿ ಎಕ್ಸಾಂಪಲ್ ಅಂತಂದರೆ ಈಗ ಹೆಣ್ಮಕ್ಳಲ್ಲಿ ಸ್ತನದ ಕ್ಯಾನ್ಸರ್ ಇತ್ತು ಅಂತಂದರೆ ಅದರಲ್ಲಿ ಬಯೋಪ್ಸಿ ಮಾಡಿದಾಗ ಈ ಎಲ್ಲ ಮಾಹಿತಿ ಜೊತೆ ಇನ್ನೊಂದೇನು ಗೊತ್ತಾಗುತ್ತೆ, ಒಂದು ಮಾಲಿಕ್ಯುಲರ್ ಟೈಪಿಂಗ್ ಅಂದರೆ ಜೆನೆಟಿಕ್ ಟೈಪಿಂಗ್, ಹಾರ್ಮೋನಲ್ ಸ್ಟೇಟಸ್ ಏನಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಸ್ಪೆಸಿಫಿಕ್ ಟೆಸ್ಟ್ ಇರ್ತವೆ, ಅದರಲ್ಲಿ ER PR ಅಂತ ಹೇಳಿ ಸ್ಪೆಸಿಫಿಕ್ ಟೆಸ್ಟ್ ಇರುತ್ತೆ. ಅದು ಪಾಸಿಟಿವ್ ಇತ್ತು ಅಂತಂದರೆ ಔಟ್ಕಮ್ಸ್ ಅಂತಂದ್ರೆ ಟ್ರೀಟ್ಮೆಂಟ್ ಮಾಡಿಸಿದ್ರೆ ಆ ಪೇಷಂಟ್ ದ ಔಟ್ಕಮ್ಸ್ ಏನಿರುತ್ತೆ ಅಂದ್ರೆ ಹೇಗೆ ಆರಾಮಾಗಿರ್ಬೋದಾ, ಎಷ್ಟು ವರ್ಷ ಇರ್ಬೋದು, ಈ ಮಾಹಿತಿಗಳೆಲ್ಲ ಗೊತ್ತಾಗುತ್ತೆ. ಪ್ಲಸ್ ಇಂಥ ಪಾಸಿಟಿವ್ ಇತ್ತಂತಂದ್ರೆ ಅದಕ್ಕೇನೆ ಡೈರೆಕ್ಟೆಡ್ ಥೆರಪಿ ಅಂದ್ರೆ ಪರ್ಸನಲೈಸ್ ಟ್ರೀಟ್ಮೆಂಟ್. ಓ ಈ ಅಂಶ ಪಾಸಿಟಿವ್ ಇದೆಯಾ, ಸೊ ಇದಕ್ಕೆ ನಾವು ಈ ರೀತಿ ಟ್ಯಾಬ್ಲೆಟ್ಸ್ ಕೊಟ್ಟರೆ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಈ ಎಲ್ಲ ಮಾಹಿತಿ ಕೂಡ ಬಯೋಪ್ಸಿಯಿಂದ ಗೊತ್ತಾಗುತ್ತೆ. ಸೊ ಬರೀ ಇಂಥ ಕ್ಯಾನ್ಸರ್ ಅಂತ ಹೇಳಿ ಅಲ್ಲ, ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ಬೋದು, ಯಾವ ರೀತಿ ಔಟ್ಕಮ್ಸ್ ಇದೆ ಅಂದರೆ ಪ್ರೋಗ್ನೋಸಿಸ್ ಅಂತ ಏನು ಹೇಳ್ತೀವಿ, ಎಲ್ಲನೂ ಒಂದು ಬಯೋಪ್ಸಿಯಿಂದ ಗೊತ್ತಾಗುತ್ತೆ. ಜನರಲ್ ಆಗಿ ಪೇಷೆಂಟ್ ಏನಿರ್ತದೆ ಬಯೋಪ್ಸಿಗೇನೆ ಹೆದರ್ಕೊಂಡು ಬರೋದಿಲ್ಲ. ಸೊ ಡೆಫಿನೆಟ್ಲಿ ಬಯೋಪ್ಸಿ ಮಾಡ್ತು ಅಂತಂದ್ರೆ ಇದು ಕ್ಯಾನ್ಸರ್ ಅಲ್ವಾ ಅಂತ ಗೊತ್ತಾಗುತ್ತೆ. ಯಾವ ರೀತಿ ಕ್ಯಾನ್ಸರ್ ಮತ್ತು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ಬೋದು, ಈ ಎಲ್ಲ ಮಾಹಿತಿ ನಮ್ಗೆ ಗೊತ್ತಾಗುತ್ತೆ. ಸೊ ಆ ಗಂಟು ಅಥವಾ ಗಾಯ ಏನು ಸಣ್ಣದಾಗಿರುವಾಗಲೇ ಪ್ಲೀಸ್ ಕಮ್ ಅಹೆಡ್ ಫಾರ್ ಬಯೋಪ್ಸಿ.
1: ಇನ್ನೊಂದು ಬಹಳ ಜನರಲ್ ಆಗಿ ವಿಷಯ ಏನಂದ್ರೆ, ಕ್ಯಾನ್ಸರ್ ಅಂದ ತಕ್ಷಣ ಇನ್ನೊಂದು ವರ್ಡ್ ಬಹಳ ಅದರ ಜೊತೆ ಅಟ್ಯಾಚ್ ಆಗುತ್ತೆ, ಕೀಮೋಥೆರಪಿ. ವೈದ್ಯರಾದ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ, ವಾಟ್ ಈಸ್ ಕೀಮೋಥೆರಪಿ, ಈ ಚಿಕಿತ್ಸೆ ಏನು ಅದರ ಬಗ್ಗೆ?
0: ಓಕೆ, ಜನರಲ್ ಆಗಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಬಂದಾಗ ಅದರಲ್ಲಿ ಮೂರು ಟೈಪ್ ಇರ್ತವೆ ಆಗ್ಲೇ ಹೇಳಿದ ಹಾಗೆ. ಸೊ ಸರ್ಜರಿ, ಸರ್ಜರಿ ಅಂದರೆ ಜನರಲ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಇದು ಸ್ಪೆಸಿಫಿಕ್ ಸರ್ಜರಿ. ಸೊ ಈ ಥರ ಕ್ಯಾನ್ಸರ್ ಇದೆ ಅಂತಂದರೆ ಅದಕ್ಕೇ ಸ್ಪೆಸಿಫಿಕ್ ಟೈಪ್ ಆಫ್ ಸರ್ಜರಿ ಇರ್ತವೆ. ಇಷ್ಟೇ ಮಾರ್ಜಿನ್ಸ್ ತೊಗೊಳ್ಬೇಕು, ಒಂದು ಗಂಟು, ಒಂದು ಸೆಂಟಿಮೀಟರಿಂದ ಒಂದು ಸೆಂಟಿಮೀಟರ್ ಇದ್ದರೆ. ಸೊ ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು, ಅದಕ್ಕೆ ಲಿಂಫ್ ನೋಡ್ಸ್ ಅಂತ ಹೇಳಿ ಇರುತ್ತೆ, ಅದಕ್ಕೆ ಡಿಸೆಕ್ಷನ್ ಮಾಡಬೇಕಾ ಬೇಡವಾ, ಸೊ ಈ ಎಲ್ಲ ಮಾಹಿತಿ. ಸೊ ಬರೀ ಸರ್ಜರಿ, ಬರೀ ಗಂಟು ತೆಗೆಯೋದಲ್ಲ, ಅದು ಸರ್ಜಿಕಲ್ ಪ್ರಿನ್ಸಿಪಲ್ಸ್ ಎಲ್ಲನೂ ಅಪ್ಲೈ ಮಾಡಿ ಮಾಡೋದಿರುತ್ತೆ. ಸೊ ಯೂಶ್ವಲಿ ಕ್ಯಾನ್ಸರ್ ಅಂತ ಅಂದಾಗ ಸರ್ಜಿಕಲ್ ಆಂಕಾಲಜಿಸ್ಟ್ ರಿವ್ಯೂ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಅದೇ ರೀತಿ ಇನ್ನೊಂದು ಟೈಪ್ ಅಂತಂದ್ರೆ ಕೀಮೋಥೆರಪಿ. ಸೊ ಕೀಮೋಥೆರಪಿಯಲ್ಲಿ ಏನಿರ್ತಾವ ಅಂದ್ರೆ ಇಂಜೆಕ್ಷನ್ಸ್. ಕೀಮೋಥೆರಪಿ ಅಂತಂದ್ರೆ ಅದು ಅಗೇನ್ ಸಲೈನ್ ಅಲ್ಲಿ ಹಾಕೋ ಇಂಜೆಕ್ಷನ್ಸ್ ಇರ್ತವೆ. ಅದು ಸ್ಪೆಸಿಫಿಕ್ ಆಗಿ ಕ್ಯಾನ್ಸರ್ ಸೆಲ್ಸ್ ನ ಅದು ಸಾಯಿಸುತ್ತೆ. ಸೊ ಈ ರೀತಿಯಾಗಿ ಕೀಮೋಥೆರಪಿ ವರ್ಕ್ ಮಾಡುತ್ತೆ. ಆದ್ರೆ ಈಗ ಜನರಲ್ ಆಗಿ ಕೀಮೋಥೆರಪಿ ಏನಿರುತ್ತೆ, ಅದು ಕ್ಯಾನ್ಸರ್ ಸೆಲ್ಸ್ನು ಸಾಯಿಸುತ್ತೆ ಪ್ಲಸ್ ನಾರ್ಮಲ್ ಸೆಲ್ಸ್ನು ಸಾಯಿಸುತ್ತೆ. ಸೊ ಅವಾಗ ಏನಾಗುತ್ತೆ, ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಹೇರ್ ಫಾಲ್ ಏನಿರುತ್ತೆ ಇದೆಲ್ಲನೂ ಇರುತ್ತವೆ. ಸೊ ಇದೆಲ್ಲ ಪಾರ್ಟ್ ಆಫ್ ಕೀಮೋಥೆರಪಿ. ಬಟ್ ಈಗ ನಾನು ಹೇಳಿದ ಹಾಗೆ ಪರ್ಸನಲೈಸ್ ಟ್ರೀಟ್ಮೆಂಟ್ ಅಂತ ಏನು ಹೇಳಿ ಬರ್ತಾ ಇದೆ. ಸೊ ಈ ಪೇಷಂಟ್ಗೆ ಈ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಪರ್ಸನಲೈಸ್ ಆಗಿ ಆ ಪೇಷಂಟ್ಗೆ ಯಾವ್ದು ಸೂಟ್ ಆಗುತ್ತೋ ಆ ರೀತಿ ಕೊಡೋ ರೀತಿಯಲ್ಲಿ ಟಾರ್ಗೆಟೆಡ್ ಥೆರಪೀಸ್ ಅಂತ ಏನಿರುತ್ತೆ ಅದನ್ನು ಇರ್ತವೆ. ಸೊ ಕೀಮೋಥೆರಪಿಲಿ ಬೇಸಿಕಲಿ ಕೀಮೋಥೆರಪಿಟಿಕ್ ಏಜೆಂಟ್ಸ್. ಸೊ ಇವಾಗ ಏನೋ ಒಂದು ಜ್ವರ ಬಂತು ಅಂತಂದ್ರೆ ಡೋಲೋ 650 ತಗೊಳ್ತೀವಿ, ಪ್ಯಾರಾಸಿಟಮಾಲ್ ತಗೊಳ್ತೀವಿ ಆ ರೀತಿ. ಸೊ ಆ ಪ್ಯಾರಾಸಿಟಮಾಲ್ ಏನಿದೆ ಅದು ಆಕ್ಟಿವ್ ಇಂಗ್ರೀಡಿಯಂಟ್ ಅಂದ್ರೆ ಆ ಜ್ವರನ ಕಡಿಮೆ ಮಾಡುತ್ತೆ. ಅದೇ ರೀತಿ ಕ್ಯಾನ್ಸರ್ ಅಲ್ಲಿ ಏನೇ ಕೀಮೋಥೆರಪಿಲಿ ಏನಿರುತ್ತೆ, ಒಂದು ಸ್ಪೆಸಿಫಿಕ್ ಡ್ರಗ್ ಇರುತ್ತೆ, ಅದು ಬಾಡಿ ಒಳಗೆ ಹೋದ್ಮೇಲೆ ಕ್ಯಾನ್ಸರ್ ಸೆಲ್ಸ್ ನ ಕಿಲ್ ಮಾಡುತ್ತೆ. ಈ ಸ್ಪೆಸಿಫಿಕ್ ಡ್ರಗ್ ನ ಹೇಗೆ ಕೊಡ್ತಾರೆ ಅಂದ್ರೆ ಯೂಶಲಿ ಸಲೈನ್ ಅಲ್ಲಿ ಹಾಕಿ ಕೊಡ್ತಾರೆ ಅಥವಾ ಡೈರೆಕ್ಟ್ ಇಂಜೆಕ್ಷನ್ಸ್ ಹಾಕಿ ಕೊಡ್ತಾರೆ. ಇದು ಸೈಕಲ್ಸ್ ಇರ್ತವೆ, ಒಂದಲ್ಲ ಎರಡಲ್ಲ ಮೂರು ಸೈಕಲ್ಸ್ ಇರ್ತವೆ. ಸೊ ಡಿಪೆಂಡಿಂಗ್ ಆನ್ ದ ಟ್ಯೂಮರ್ ಟೈಪ್ ಅದು ಇಂಥ ಕೀಮೋಥೆರಪಿ ಇಂಥ ಸೈಕಲ್ಸ್ ಕೊಡಬೇಕು ಅಂತ ಹೇಳಿ ಇರುತ್ತೆ. ಸೊ ಸ್ಪೆಸಿಫಿಕ್ ಆಗಿ ನಾವು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳಿ ಎಕ್ಸಾಂಪಲ್ ತೊಗೊಳ್ತು ಅಂತಂದರೆ ಆಪರೇಷನ್ ಆದಮೇಲೆ ಕೀಮೋಥೆರಪಿ ಅವಶ್ಯಕತೆ ಇರುತ್ತೆ. ಎನಿ ಟ್ಯೂಮರ್ ಮೋರ್ ದೆನ್ 1 ಸೆಂಟಿಮೀಟರ್ ಅಂದರೆ 1 ಸೆಂಟಿಮೀಟರ್ಗಿಂತ ಹೆಚ್ಚಿಗಿನ ಟ್ಯೂಮರ್ ಏನಿರುತ್ತೆ ಅವರೆಲ್ಲರಿಗೂ ಕೀಮೋಥೆರಪಿ ಅವಶ್ಯಕತೆ ಇರುತ್ತೆ. ಯೂಶಲಿ 6 ಸೈಕಲ್ಸ್ ಆಫ್ ಕೀಮೋಥೆರಪಿ ಇರ್ತವೆ. ಸೊ ಅದಾದಮೇಲೆ ರೇಡಿಯೇಷನ್ ಇರುತ್ತೆ. ಸೊ ಈ ರೀತಿ ಸ್ವಲ್ಪ ಟ್ರೀಟ್ಮೆಂಟ್ ಏನಿರುತ್ತೆ ಲಾಂಗ್ ಇರುತ್ತೆ ಆ್ಯಂಡ್ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಎಲ್ಲ ಏನಿರ್ತವೆ ಅದೆಲ್ಲನೂ ಇರುತ್ತೆ. ಬಟ್ ದೆನ್ ಒನ್ಸ್ ದ ಟ್ರೀಟ್ಮೆಂಟ್ ಈಸ್ ಎಂಡೆಡ್ ಸೈಡ್ ಎಫೆಕ್ಟ್ಸ್ ಎಲ್ಲ ಕಡಿಮೆ ಆಗುತ್ತೆ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಆನ್ಕೊಲಜಿ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಸಪ್ನಾ ಕೆ ಅವರು. ಡಾಕ್ಟರ್ ಮೇಡಮ್, ಈಗ ಕೀಮೋಥೆರಪಿ ಆಯಿತು, ರೇಡಿಯೇಷನ್ ಥೆರಪಿ ಅಂದ್ರೇನು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಸೊ ಆಗಲೇ ಹೇಳಿದಾಗ ಮೂರು ಟೈಪ್ ಟ್ರೀಟ್ಮೆಂಟ್ ಇರ್ತವೆ, ಅದರಲ್ಲಿ ರೇಡಿಯೇಷನ್ ಟ್ರೀಟ್ಮೆಂಟ್ನು ಒಂದಾಗಿರುತ್ತೆ. ಈಗ ಜನರಲ್ ಆಗಿ ಆಲ್ ಸಾಲಿಡ್ ಟ್ಯೂಮರ್ಸಲ್ಲಿ ಒಂದು 70% ಪೇಷಂಟ್ಸ್ಗೆ ಒಂದಲ್ಲ ಒಂದ್ಸರ್ತಿ ರೇಡಿಯೇಷನ್ ಅವಶ್ಯಕತೆ ಇರುತ್ತೆ. ಸೊ ಈ ರೇಡಿಯೇಷನ್ ಟ್ರೀಟ್ಮೆಂಟ್ ಅಂತಂದರೆ ಏನು ಅಂತಂದರೆ ಹೈ ಎನರ್ಜಿ ಎಕ್ಸ್ರೇಸ್. ಯೂಶಲಿ ಜನರೆಲ್ಲನೂ ಎಕ್ಸ್ರೇಸ್ ಮಾಡ್ಕೊಂಡಿರ್ತಾರೆ ಇಲ್ಲ ಸಿ ಟಿ ಸ್ಕ್ಯಾನ್ ಮಾಡಿಸ್ಕೊಂಡಿರ್ತಾರೆ. ಸೊ ಅದೇ ರೀತಿ ಅದರಲ್ಲಿ ಸ್ವಲ್ಪ ಲೋ ಎನರ್ಜಿ ಎಕ್ಸ್ರೇಸ್ ಇರುತ್ತೆ, ಇದು ಸ್ಪೆಸಿಫಿಕಲಿ ಹೈ ಎನರ್ಜಿ ಎಕ್ಸ್ರೇಸ್ ಇರುತ್ತೆ. ಸೊ ಈ ಎಕ್ಸ್ರೇಸ್ ಕೊಡೋದ್ರಿಂದ ಡೈರೆಕ್ಟ್ ಆಗಿ ಟ್ಯೂಮರ್ಗೇನೆ ಡೈರೆಕ್ಟ್ ಮಾಡಿರುತ್ತೆ. ಸೊ ಆ ಗಂಟು ಏನಿರುತ್ತೆ ಟ್ಯೂಮರ್ ಗಂಟು ಅದು ಕರಗೋಗುತ್ತೆ. ಸೊ ಇಟ್ ಈಸ್ ಕೈಂಡ್ ಆಫ್ ರೇಡಿಯೇಷನ್ ಅಂತಂದ್ರೆ ಇಲ್ಲಿ ಹೈ ಎನರ್ಜಿ ಎಕ್ಸ್ರೇಸ್ ಈಸ್ ವಾಟ್ ವಿ ಆರ್ ಟಾಕಿಂಗ್. ಸೊ ಅದು ಡೈರೆಕ್ಟ್ ಫೋಕಸ್ ಮಾಡಿ ಅಲ್ಲಿಗೆ ರೇಡಿಯೇಷನ್ ಕೊಟ್ಟರೆ ಆ ಟ್ಯೂಮರ್ ಏನಿರುತ್ತೆ ಅದು ಕರಗೋಗುತ್ತೆ. ಸೊ ಈ ರೀತಿಯಲ್ಲಿ ಇವಾಗ ಗಂಟ್ಲು ಕ್ಯಾನ್ಸರ್ ಮುಂಚೆ ಎಲ್ಲನೂ ಗಂಟ್ಲನ್ನೇ ಪೂರ್ತಿ ಗಂಟ್ಲು ತೆಗೆದು ಬಿಡ್ತಿದ್ರು, ಅವಾಗ ವಾಯ್ಸ್ ಬಾಕ್ಸ್ ಏನಿರುತ್ತೆ ಪ್ರಿಸರ್ವೇಷನ್ ಆಗ್ತಾ ಇರಲಿಲ್ಲ. ಸೊ ಇವಾಗ ಆರ್ಗನ್ ಪ್ರಿಸರ್ವೇಷನ್ ಅಂತ ಬಂದಿದೆ. ಏನಿದೆ ವಿತೌಟ್ ಸರ್ಜರಿ ನಾ ಆರ್ಗನ್ ನ ಪ್ರಿಸರ್ವ್ ಮಾಡಿ, ಸೊ ಎಕ್ಸ್ರೇಸ್ ಅಂದ್ರೆ ಈ ರೇಡಿಯೇಷನ್ ಇಂದ ಟ್ರೀಟ್ಮೆಂಟ್ ಮಾಡಿಸ್ಕೊಂತು ಅಂತಂದ್ರೆ ಆರ್ಗನ್ ಪ್ರಿಸರ್ವೇಷನ್ ಅಂದ್ರೆ ಪೇಷಂಟ್ ಟ್ಯೂಮರ್ನು ಹೋಗುತ್ತೆ ಪ್ಲಸ್ ಆರ್ಗನ್ ಪ್ರಿಸರ್ವೇಷನ್ ಅಂತಂದ್ರೆ ಪೇಷಂಟ್ ವಾಯ್ಸ್ ಕೂಡ ಸೇಮ್ ಇರುತ್ತೆ. ಸೊ ಹಿಂದಿನ ಕಾಲದಲ್ಲೆಲ್ಲ ಪೂರ್ತಿ ವಾಯ್ಸ್ ಬಾಕ್ಸ್ ತೆಗಿಬೇಕಾಗಿತ್ತು, ಅದು ಇವಾಗ ಸ್ಟ್ಯಾಂಡರ್ಡ್ ಆಫ್ ಕೇರ್ ಅಂತ ಅಂತ ಏನು ಹೇಳ್ತೀವಿ ಅದಿಲ್ಲ. ಸೊ ರೇಡಿಯೇಷನ್ ಇಂದನೇ, ರೇಡಿಯೇಷನ್ ಕೀಮೋಥೆರಪಿ ಇಂದನೇ ಪೂರ್ತಿಯಾಗಿ ಗಂಟು ಕರಗಿಸ್ಬೋದು. ಆ್ಯಂಡ್ ಆಲ್ಸೋ ಪೇಷಂಟ್ ಬೆನಿಫಿಟ್ ಏನು ಅಂತಂದರೆ ವಾಯ್ಸ್ ಇಸ್ ಆಲ್ಸೋ ಪ್ರಿಸರ್ವ್ಡ್ ಅಂತಂದರೆ ಧ್ವನಿ ಹಾಗೇ ಇರುತ್ತೆ, ಅದೆಲ್ಲ ತೆಗೆಯೋ ಹಾಗೆ ಇಲ್ಲ.
1: ಬಹಳ ಮುಖ್ಯವಾಗಿ ನಾವು ಕೇಳ್ತೇವೆ ಕಿ ಕ್ಯಾನ್ಸರ್ ಇತ್ತೀಚಿನ ದಿನಗಳಲ್ಲಿ ಬಹಳ ಜಾಸ್ತಿ ಆಗಿದೆ, ಅದಕ್ಕೆ ಕಾರಣನೂ ಕೇಳೋಣ. ಅದಕ್ಕಿಂತ ಮುಂಚೆ ಕ್ಯಾನ್ಸರ್ ಬಂದರೆ ಪ್ರಾರಂಭಿಕ

0: ಇನಿಷಿಯಲ್ ಸಿಂಪ್ಟಮ್ಸ್ ಏನಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ?
1: ಓಕೆ, ಸೊ ಇನಿಷಿಯಲ್ ಸಿಂಪ್ಟಮ್ಸ್, ಯಾಕೆ ನಾವು ಈ ಇನಿಷಿಯಲ್ ಸಿಂಪ್ಟಮ್ಸ್ಗೆ ಇಷ್ಟೊಂದು ಒತ್ತು ಕೊಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಯೂಶ್ವಲಿ ಸ್ಟೇಜಸ್ ಆಫ್ ಕ್ಯಾನ್ಸರ್ ಇರುತ್ತೆ, ಸ್ಟೇಜ್ ಒನ್, ಸ್ಟೇಜ್ ಟೂ, ಸ್ಟೇಜ್ ತ್ರೀ ಅಂಡ್ ಸ್ಟೇಜ್ ಫೋರ್. ಸ್ಟೇಜ್ ಒನ್ ಆ್ಯಂಡ್ ಟೂ ಅರ್ಲಿ ಸ್ಟೇಜ್ ಇರುತ್ತೆ, ಸ್ಟೇಜ್ ತ್ರೀ ಆ್ಯಂಡ್ ಫೋರ್ ಅಡ್ವಾನ್ಸ್ ಸ್ಟೇಜ್ ಇರುತ್ತೆ. ಸೊ ಸ್ಟೇಜ್ ಒನ್ನಲ್ಲೇ ಕಂಡುಹಿಡಿಬೇಕು ಅಂತಂದರೆ ನಾವು ಚಿಕ್ಕದಾಗಿರುವಾಗಲೇ ಕಂಡುಹಿಡಿಬೇಕು. ಸೊ ಯಾಕೆ ಅಂತಂದರೆ ಔಟ್ಕಮ್ಸ್, ಅಂತಂದರೆ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಎಷ್ಟು ದಿನ ಪೇಷಂಟ್ ಆರಾಮಾಗಿ ಬದುಕ್ತಾರೆ, ಆರಾಮಾಗಿ ಕೆಲಸ ಮಾಡ್ಕೊಂಡಿರೋಕೆ ಸಾಧ್ಯ ಅನ್ನೋದು ಅರ್ಲಿ ಸ್ಟೇಜ್ ಇತ್ತು ಅಂದರೆ ಟ್ರೀಟ್ಮೆಂಟ್ ಕೂಡ ಫಲಕಾರಿಯಾಗಿ ಚೆನ್ನಾಗಾಗುತ್ತೆ. ಸೊ ಹೇಗೆ ಕಂಡುಹಿಡಿಯೋದು ಇದು ಅಂತಂದರೆ ಚಿಕ್ಕದಾಗಿರುವಾಗಲೇ ಕಂಡುಹಿಡಬೇಕಾಗತ್ತೆ. ಸೊ ಹೇಗೆ ಕಂಡುಹಿಡಿಯೋದು, ವಾಟ್ ಆರ್ ದ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್? ಸೊ ಮುಂಚಿನವಾಗಿ ಹೇಳಿದಾಗೆ ಒಂದು ಸಣ್ಣದಾಗಿ ಒಂದು ಗಂಟಿರುತ್ತೆ, ಅದನ್ನು ಸುಮ್ಮನೆ ಅಸಡ್ಡೆ ಮಾಡದೆ ಏನಿದೆ ಅಂತ ಹೇಳಿ ತೋರಿಸ್ಕೊಳ್ಬೇಕಾಗತ್ತೆ. ಜನರಲಿ ಏನಾಗುತ್ತೆ, ಈ ಹೆಣ್ಮಕ್ಳಲ್ಲಿ ಯೂಶ್ವಲಿ ಬ್ರೆಸ್ಟ್ ಕ್ಯಾನ್ಸರ್ ಆ ರೀತಿ ಇತ್ತು ಅಂತಂದರೆ ಒಂದು ಸಣ್ಣದಾಗಿ ಗಂಟಿದ್ರು ಇದೇನೋ ಸುಮ್ಮನೆ ಗಂಟು ಹೋಗ್ಬಿಡುತ್ತೆ ಅಂತ ಹೇಳಿ ಬಿಟ್ಬಿಡ್ತಾರೆ. ಸೊ ಆ ರೀತಿ ಮಾಡೋ ಹಾಗಿಲ್ಲ, ಸಣ್ಣದಾಗಿತ್ತು ಒಂದು ಗಂಟು ಅದು ಪ್ರಾಪರಾಗಿ ಡಾಕ್ಟರ್ಗೆ ಹೋಗಿ ತೋರಿಸ್ಬೇಕಾಗತ್ತೆ. ಸೊ ಇದು ಸಣ್ಣದಾಗಿ ಗಂಟಿರುತ್ತೆ, ದಟ್ ಈಸ್ ಒನ್ ಸಿಂಪ್ಟಮ್. ಓಕೆ, ಆ ಗಂಟು ಏನಾಗುತ್ತೆ, ನೋವು ಬರೋವರೆಗೂ ವೇಟ್ ಮಾಡೋ ಹೋಗಿಲ್ಲ, ಗಂಟು ಕಂಡದಾಗಲೇ ಕೈಗೆ ಸಿಕ್ಕದಾಗಲೇ ಅದು ತೋರಿಸ್ಕೊಳ್ಬೇಕಾಗತ್ತೆ. ಅಥವಾ ಅಲ್ಸರ್, ನಾನ್ ಹೀಲಿಂಗ್ ಅಲ್ಸರ್, ಬಾಯಲ್ಲಿ ಅಲ್ಸರ್ ಇದೆ, ಅದು ಹೀಲ್ ಆಗ್ತಾ ಇಲ್ಲ ಅಂತಂದರೆ ಒಣಗ್ತಾ ಇಲ್ಲ, ಗುಣ ಆಗ್ತಾ ಇಲ್ಲ, ಸೊ ಅದನ್ನು ತೋರಿಸ್ಕೊಳ್ಬೇಕಾಗತ್ತೆ. ಅಥವಾ ಕೆಮ್ಮಿದ್ದಾವೆ, ಕೆಮ್ಮಲ್ಲಿ ಕಫ ಬೀಳ್ತಿದೆ, ಅದ್ರ ಜೊತೆಗೆ ರಕ್ತನೂ ಬೀಳ್ತಿದೆ. ಸೊ ಈ ರೀತಿ ಎಲ್ಲ ಇತ್ತು ಅಂತಂದರೆ ರಕ್ತನಾಳ ಶ್ವಾಸಕೋಶದ ಕ್ಯಾನ್ಸರ್ ಇರ್ಬೋದು, ಊಟ ತಿನ್ನಕ್ಕೆ ಆಗ್ತಿಲ್ಲ, ತಡೆಗಟ್ತಾ ಇದೆ, ಆ ರೀತಿ ಏನಾದರೆ ಗಂಟಲು ಕ್ಯಾನ್ಸರ್ ಇರುತ್ತೆ. ಇಲ್ಲ ಸಂಡಾಸ್ ಅಂದರೆ ಟಾಯ್ಲೆಟಲ್ಲಿ ಬ್ಲೀಡಿಂಗ್ ಹೋಗ್ತಿದೆ, ಅಥವಾ ಬ್ಲ್ಯಾಕ್ ಸ್ಟೂಲ್ಸ್ ಅಂದರೆ ಕಪ್ಪು ಸಂಡಾಸ್ ಹೋಗ್ತಿದೆ, ಈ ರೀತಿ ಎಲ್ಲ ಇತ್ತು ಅಂತಂದರೆ ದೀಸ್ ಆರ್ ದ ಸ್ಮಾಲ್ ಸಿಂಪ್ಟಮ್ಸ್ ಆಫ್ ಇ. ಸೊ ಏನೇ ಇದ್ರೂ ವಿಚ್ ಇಸ್ ಅಬ್ನಾರ್ಮಲ್, ಅದನ್ನು ವೈದ್ಯರಲ್ಲಿ ಹೋಗಿ ತೋರಿಸ್ಕೊಳ್ಬೇಕು. ಸೊ ಈ ಇದರಿಂದ ಬೇಗ ಕಂಡುಹಿಡಿದು ಅದಕ್ಕೆ ಬೇಗ ಟ್ರೀಟ್ಮೆಂಟ್ ಕೊಡೋಕೆ ಸಾಧ್ಯ ಇದೆ.
0: ಈಗ ಆಂಕೊಲಜಿಸ್ಟ್, ಆಂಕೊಲಜಿಸ್ಟ್ ಅಂದರೆ ಯಾರು ಅಂತ ಕೇಳಿದೆ, ಅದರ ಬಗ್ಗೆ ಸ್ವಲ್ಪ.
1: ಈಗಾಗಲೇ ಹೇಳಿದಾಗೆ ಆಂಕೊಲಜಿ ಅಂತಂದರೆ ಅದು ಸ್ಪೆಷಲೈಸೇಷನ್ ಕ್ಯಾನ್ಸರ್ ಟ್ರೀಟ್ ಮಾಡುವಂಥವ್ರು. ಸೊ ಯಾವ ಡಾಕ್ಟರು ಈ ಕ್ಯಾನ್ಸರ್ ಟ್ರೀಟ್ ಮಾಡೋದಕ್ಕೆ ಸ್ಪೆಷಲೈಸೇಷನ್ ಓದ್ಕೊಂಡಿರ್ತಾರೆ, ಸೊ ಅವರು ಆಂಕಾಲಜಿಸ್ಟ್ ಆಗಿರ್ತಾರೆ. ಈಗ ನಾನು ರೇಡಿಯೇಷನ್ ಆಂಕಾಲಜಿಸ್ಟ್ ಅಂತಂದರೆ ನಾನು MBBS ಮಾಡಿ ಆದಮೇಲೆ MD ರೇಡಿಯೇಷನ್ ಆಂಕಾಲಜಿ ಅಂತ ಹೇಳಿ ಮಾಡಿರ್ತೀನಿ. ಸೊ ನಾನು ಸ್ಪೆಸಿಫಿಕ್ ಆಗಿ ರೇಡಿಯೇಷನಿಂದ ಕ್ಯಾನ್ಸರ್ ಹೇಗೆ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ಹೇಳಿ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡಿರ್ತೀನಿ. ಸೊ ನಾನು ರೇಡಿಯೇಷನ್ ಆಂಕಾಲಜಿಸ್ಟ್ ಆಗ್ತೀನಿ. ಸೊ ಅದೇ ರೀತಿ ಸರ್ಜರಿ, ಸರ್ಜಿಕಲ್ ಆಂಕಾಲಜಿಸ್ಟ್ ಅಂತಂದರೆ ಸರ್ಜರಿ ಮಾಡಿ ಅಂದರೆ ಸ್ಪೆಸಿಫಿಕ್ ಕ್ಯಾನ್ಸರ್ ಬಗ್ಗೆನೇ ಸರ್ಜರಿ ಎಲ್ಲನೂ ಓದ್ಕೊಂಡಿರ್ತಾರೆ. ಸೊ ಅವರು ಸರ್ಜಿಕಲ್ ಆಂಕಾಲಜಿಸ್ಟ್ ಆಗ್ತಾರೆ. ಸೊ ಮೆಡಿಕಲ್ ಆಂಕಾಲಜಿಸ್ಟ್ ಅಗೇನ್ ಕೀಮೋಥೆರಪಿ, ಇಮ್ಯುನೋಥೆರಪಿ, ಟಾರ್ಗೆಟೆಡ್ ಥೆರಪಿ ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿ ಹೊಂದ್ಕೊಂಡು ಏನು ಅದನ್ನು ಪೇಷೆಂಟ್ಗೆ ಕೊಡೋ ರೀತಿಯಲ್ಲಿ ಇರ್ತಾರೆ ಅವರು ಮೆಡಿಕಲ್ ಆಂಕಾಲಜಿಸ್ಟ್ ಆಗ್ತಾರೆ. ಸೊ ಜನರಲ್ ಆಗಿ ಈ 3 ಜನ ಆಂಕಾಲಜಿಸ್ಟ್ ಇರ್ತಾರೆ. ಇವರು ಅಡಲ್ಟ್ ಕ್ಯಾನ್ಸರ್ಸ್ ಅಂತಂದರೆ ದೊಡ್ಡವರ ಕ್ಯಾನ್ಸರ್ಸ್ಗೆ, ಯೂಶ್ವಲಿ 18 ಇಯರ್ಸ್ ಅಬೌವ್ ಕ್ಯಾನ್ಸರ್ಸ್ಗೆ ಇವರು. ಸೊ ಪೀಡಿಯಾಟ್ರಿಕ್ ಕ್ಯಾನ್ಸರ್ಸ್ ಅಂದರೆ ಮಕ್ಕಳಿಗೇ ಸ್ವಲ್ಪ ಸ್ಪೆಷಲೈಸ್ಡ್ ತಜ್ಞರು ಇರ್ತಾರೆ, ಅವರು ಪೀಡಿಯಾಟ್ರಿಕ್ ಆಂಕಾಲಜಿಸ್ಟ್ ಇರ್ತಾರೆ. ಯೂಶ್ವಲಿ ಮಕ್ಕಳಲ್ಲಿ ಬ್ಲಡ್ ಕ್ಯಾನ್ಸರ್ಸ್ ಜಾಸ್ತಿ ಇರುತ್ತೆ, ಸಾಲಿಡ್ ಟ್ಯೂಮರ್ಸ್ ಅಂತಂದರೆ ಅವು ಕಡಿಮೆ ಇರ್ತವೆ. ಸೊ ಏನಾಗುತ್ತೆ, ಯೂಶ್ವಲಿ ಮಕ್ಕಳಲ್ಲಿ ಬರೋ ಕ್ಯಾನ್ಸರ್ಸ್ ಅವರು ಹೆಮಟಾಲಜಿಸ್ಟ್ ಅಂತಂದರೆ ಬ್ಲಡ್ ಕ್ಯಾನ್ಸರ್ನೂ ನೋಡೋರು ಅಥವಾ ಬ್ಲಡ್ ಡಿಸಾರ್ಡರ್ಸ್ನೂ ನೋಡೋರು ಇರ್ತಾರೆ. ಸೊ ಪೀಡಿಯಾಟ್ರಿಕ್ ಹೆಮಟಾಲಜಿಸ್ಟ್ ಆ್ಯಂಡ್ ಆಂಕಾಲಜಿಸ್ಟ್ ಇರ್ತಾರೆ. ಮೆಡಿಕಲ್ ಆಂಕಾಲಜಿಲೂ ಮೆಡಿಕಲ್ ಆಂಕಾಲಜಿ ಆ್ಯಂಡ್ ಹೆಮಟಾಲಜಿಸ್ಟ್ ಆಗಿರ್ತಾರೆ. ಸೊ ರೇಡಿಯೇಷನ್ ಆಂಕಾಲಜಿ, ಸರ್ಜಿಕಲ್ ಆಂಕಾಲಜಿಸ್ಟ್, ಸೊ ಈ 4 ಜನ ಯೂಶ್ವಲಿ ದೀಸ್ ಆರ್ ಕಾಲ್ಡ್ ದ ಆಂಕಾಲಜಿಸ್ಟ್. ಇನ್ನೂ ಸ್ವಲ್ಪ ಸ್ಪೆಷಲೈಸೇಷನ್ ಹೋಗಬೇಕು ಅಂತಂದರೆ ಸಪ್ರೇಟಾಗಿ ಬರೀ ಗೈನಿಕಾಲಜಿ ಆಂಕಾಲಜಿಸ್ಟ್ ಅಂತಂದರೆ ಹೆಣ್ಮಕ್ಕಳ ಸಮಸ್ಯೆ ಏನಿರುತ್ತೆ, ಸೊ ಇದನ್ನು ಸ್ಪೆಸಿಫಿಕ್ ಆಗಿ ಎಂಡೋಮೆಟ್ರಿಯಲ್ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಇದನ್ನೆಲ್ಲ ನೋಡೋರೆ ಸ್ಪೆಷಲೈಸೇಷನ್ ಇರುತ್ತೆ. ಬರೀ ಬ್ರೆಸ್ಟ್ ಕ್ಯಾನ್ಸರ್ ನೋಡೋರೆ ಸ್ಪೆಷಲೈಸೇಷನ್ ಇರ್ತಾರೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಏನಿರುತ್ತೆ, ಅವರಿಗೆ ಕ್ಯಾನ್ಸರ್ ಬಗ್ಗೆ ಪೂರ್ಣ ಮಾಹಿತಿ ಇರುತ್ತೆ, ಅದನ್ನೇ ಅವರು ತಜ್ಞರಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರ್ತಾರೆ. ಸೊ ಅಂಥವರು ಆಂಕಾಲಜಿಸ್ಟ್ ಆಗಿ ಕರೆಸ್ಕೊಳ್ತಾರೆ.
0: ಮೇಡಮ್, ಬಹಳಷ್ಟು ಚಿಕಿತ್ಸೆಗಳ ಬಗ್ಗೆ ನಾವು ಮಾತನಾಡಿದ್ವಿ. ವಿತ್ ರೆಸ್ಪೆಕ್ಟ್ ಟು ಮಹಿಳೆಯರು, ಸ್ತನ ಕ್ಯಾನ್ಸರ್ಗೆ ಯಾವ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಅದರ ಬಗ್ಗೆ ಸ್ವಲ್ಪ ತಿಳಿಸ್ಬೋದು?
1: ಓಕೆ, ಸ್ತನ ಕ್ಯಾನ್ಸರ್ ಏನಿದೆ ಅಂತ ಮುಂಚಿನ ತರ ಇವಾಗದ ವಯಸ್ಸಾದ್ಮೇಲೆ ಬರೋ ತರ ಕ್ಯಾನ್ಸರ್ ಇಲ್ಲ. ಈಗ ಲೈಫ್ ಸ್ಟೈಲ್ ಚೇಂಜಸ್ ಇದೆಲ್ಲದರ ಮಧ್ಯೆ ಏನಾಗ್ತಿದೆ ಅಂತಂದ್ರೆ ಈವನ್ 40 ಇಯರ್ಸ್ 35 ಇಯರ್ಸ್ ಇಂದನೂ ಬರೋ ಚಾನ್ಸಸ್ ಜಾಸ್ತಿ ಇದಾವೆ. ಸೊ ಹಾಗೇನೆ ಮುಂಚೆನೆ ಹೇಳಿದಾಗೆ ಸಣ್ಣ ಗಂಟು ಇದು ನನ್ನ ವಯಸ್ಸಲ್ಲಿ ಬರೋದಿಲ್ಲ ಅಂತ ಹೇಳಿ ಮಾಹಿತಿ ತಿಳ್ಕೊಳ್ಬೇಡ್ರಿ, ಯಾವುದೇ ಒಂದು ಸಣ್ಣ ಗಂಟಿದ್ರು ಅದು ತೋರಿಸ್ಕೊಳ್ಬೇಕಾಗತ್ತೆ. ಸೊ ಜನರಲ್ ಆಗಿ ಇದು ಸಣ್ಣ ಗಂಟಿಂದ ಸ್ಟಾರ್ಟ್ ಆಯಿತು ಅಂತಂದರೆ ಅದಕ್ಕೆ ಫಸ್ಟ್ ಯಾವ ಥರ ಗಂಟು ಅಂತ ಹೇಳಿ ಗೊತ್ತಾಗಬೇಕಾದ್ರೆ ಬಯೋಪ್ಸಿ ಮಾಡ್ತಾರೆ. ಸೊ ಯಾವ ಟೈಪ್ ಆಫ್ ಟ್ರೀಟ್ಮೆಂಟ್, ಯಾವ ಟೈಪ್ ಗ್ರೇಡ್ ಎಲ್ಲನೂ ನೋಡಿಕೊಂಡು ಮುಂದಿನ ಟ್ರೀಟ್ಮೆಂಟ್ ಇರ್ತವೆ. ಯೂಶ್ವಲಿ ಸರ್ಜರಿ ಇರುತ್ತೆ ಅಂತಂದರೆ ಆಪರೇಷನ್ ಮಾಡಿ ಆ ಸ್ತನ ತೆಗೆಯೋ ಥರ ಇರುತ್ತೆ, ಮತ್ತು ಕಂಕಳ ಕೆಳಗಡೆ ಲಿಂಫ್ ನೋಡ್ ಡಿಸೆಕ್ಷನ್ ಅಂತ ಏನು ಹೇಳಿರ್ತೀವಿ ಇದು ಸರ್ಜರಿ ಇರುತ್ತೆ. ಸೊ ಮುಂಚೆ ಎಲ್ಲ ಸಾಕಷ್ಟು ಪೂರ್ತಿ ಸ್ತನನೇ ತೆಗಿತಿದ್ರು, ಆದರೆ ಇವಾಗ ಏನಾಗಿದೆ ಬ್ರೆಸ್ಟ್ ಕನ್ಸರ್ವೇಟಿವ್ ಸರ್ಜರಿ ಅಂತ ಹೇಳಿ ಬಂದಿದೆ. ಸೊ ಪೂರ್ತಿ ಸ್ತನ ತೆಗೆಯೋ ಅವಶ್ಯಕತೆ ಇಲ್ಲ, ಎಲ್ಲಿ ಗಂಟಿತ್ತು ಅಲ್ಲಿ ಮಾತ್ರ ತೆಗೆದು ಹಾಗೆಯೇ ಕ್ಲೋಸ್ ಮಾಡ್ಬೋದು. ಸೊ ಇದಾದಮೇಲೆ ರೇಡಿಯೇಷನ್ ಅಂದರೆ ರೇಡಿಯೇಷನ್ ಥೆರಪಿ ಇರ್ತವೆ. ಸೊ ಆ ಸ್ತನ ಏನು ಒಂದು ಮಹಿಳೆಯದ ಒಂದು ಏನು ಐಡೆಂಟಿ

0: ಕಾಂಪ್ಲೆಕ್ಸಿಟಿ ಆಗಿರುತ್ತೆ, ಅದನ್ನ ಉಳಿಸ್ಕೊಳ್ಳೋ ರೀತಿಯಲ್ಲಿ ಇವಾಗ ಸರ್ಜರೀಸ್ ಎಲ್ಲಾನು ಬಂದಿದ್ದಾವೆ. ಸೊ ಈ ತರ ಸರ್ಜರಿ ಆದ್ಮೇಲೆ ಯೂಶಲಿ ರೇಡಿಯೇಷನ್ ಅಂತ ಟ್ರೀಟ್ಮೆಂಟ್ ಇರುತ್ತೆ. ಅದು 25 sittings ಇರುತ್ತೆ. ಸೊ ರೇಡಿಯೇಷನ್ ಥೆರಪಿ ಇರುತ್ತೆ, ಅದಾದ್ಮೇಲೆ ಕೀಮೋಥೆರಪಿನೂ ಇರುತ್ತೆ. ಒಂದು ಪೇಷಂಟ್ ಸ್ತನ ಕ್ಯಾನ್ಸರ್ ಇದ್ದಾರೆ, ಅವ್ರಿಗೆ ಟ್ಯೂಮರ್ ಏನಿದೆ ಮೋರ್ ದೆನ್ 1 centimeter ಇತ್ತು ಅಂತಂದ್ರೆ, ಅಂದ್ರೆ 1 centimeter ಹೆಚ್ಚಿಗೆ ಟ್ಯೂಮರ್ ಇತ್ತು ಅಂತಂದ್ರೆ, ಅವ್ರಿಗೆ ಸರ್ಜರಿ ಬಯ ಸರ್ಜಿಕಲ್ ಆಂಕಾಲಜಿಸ್ಟ್, ರೇಡಿಯೇಷನ್ ಥೆರಪಿ ಪ್ಲಸ್ ಕೀಮೋಥೆರಪಿ ಇವೆಲ್ಲಾನು ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಪ್ಲಸ್ ಅದರಲ್ಲಿ ಸ್ಪೆಸಿಫಿಕ್ ಮಾಲಿಕ್ಯುಲಾರ್ ಟೈಪಿಂಗ್ ಅಂತಂದ್ರೆ ಎಂಥ ಟೈಪ್ ಇರ್ಬೋದು ಅಂತ ಆ ಪೇಷಂಟ್ ಸ್ಪೆಸಿಫಿಕ್ ಆಗಿ ನೋಡ್ತಾ ಇದ್ದಾಗ ಅದು ಪರ್ಸನಲೈಸ್ ಟ್ರೀಟ್ಮೆಂಟ್, ಹಾರ್ಮೋನಲ್ ಥೆರಪಿ, ಟಾರ್ಗೆಟೆಡ್ ಥೆರಪಿ ಇವೆಲ್ಲಾನು ಆಡ್ ಆಗುತ್ತೆ. ಸೊ ಟ್ರೀಟ್ಮೆಂಟ್ ಏನಿರುತ್ತೆ, ಸ್ವಲ್ಪ ಲಾಂಗ್ ಡ್ಯೂರೇಷನ್ ಇರುತ್ತೆ, ಬಟ್ ಔಟ್ಕಮ್ಸ್ ಇವಾಗೂ ಹಳೆ ಕಾಲಕ್ಕೂ ನೋಡಬೇಕು ಅಂತಂದ್ರೆ 10-15-20 ವರ್ಷದವರೆಗೂ ಪೇಷಂಟ್ ಆರಾಮಾಗಿ ಅವರ ಕೆಲಸ ಮಾಡಿಕೊಂಡು ಜೀವನ ಮಾಡೋದಕ್ಕೆ ಇವಾಗ ಅವಕಾಶಗಳಿದ್ದಾವೆ.
1: ಇಮ್ಯುನೋಥೆರಪಿ ಅಂದ್ರೇನು, ಅದು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಎಷ್ಟು ಸಹಾಯ ಮಾಡುತ್ತೆ ಅದರ ಬಗ್ಗೆ ಸ್ವಲ್ಪ?
0: ಇಮ್ಯುನೋಥೆರಪಿ ಅಂತಂದ್ರೆ ಈಗ ರೀಸೆಂಟ್ ಆಗಿ ಸ್ವಲ್ಪ ಅಡ್ವಾನ್ಸ್ಮೆಂಟ್ಸ್ ಬಂದಿದ್ದಾವೆ ಅಂತಂದ್ರೆ, ಅದರಲ್ಲಿ ಸ್ಪೆಸಿಫಿಕ್ ಆಗಿ PD-L1 testing, PD-1 testing ಅಂತ ಹೇಳಿರುತ್ತೆ. ಇವಾಗ ಹೇಳಿದ ಹಾಗೆ ಪರ್ಸನಲೈಸ್ಡ್ ಟ್ರೀಟ್ಮೆಂಟ್ ಏನಿರುತ್ತೆ. ಸೊ ಈ ಎಲ್ಲ ಅಂಶಗಳು ಪಾಸಿಟಿವ್ ಇತ್ತು ಅಂತಂದ್ರೆ ಆಗ ಟಾರ್ಗೆಟೆಡ್ ಮಾಡಿ ಇಮ್ಯುನೋಥೆರಪೀಸ್ ಅಂತ ಹೇಳಿ ಕೊಡ್ತೀವಿ. ಅಂತಂದ್ರೆ ಬಾಡಿಲಿ ನಮ್ಮ ಇಮ್ಯುನಿಟಿ ಏನಿರುತ್ತೆ, ಒಂದು ಕ್ಯಾನ್ಸರ್ ಹೋರಾಡುವಂತ ಒಂದು ಅಂಶ ಏನಿರುತ್ತೆ ಅದನ್ನ ಇಂಪ್ರೂವೈಸ್ ಮಾಡುತ್ತೆ, ಪ್ಲಸ್ ಅದರಿಂದನೇ ಟ್ಯೂಮರ್ ಕಂಟ್ರೋಲ್ ಅಲ್ಲಿ ಇರೋ ರೀತಿಯಲ್ಲಿ ಅದು ಸಹಾಯ ಮಾಡುತ್ತೆ. ಸೊ ಇನ್ನೊಂದೇನಂತ, ಎಲ್ಲಾ ಪೇಷಂಟ್ಗೂ ಇಮ್ಯುನೋಥೆರಪಿ ಸೂಟ್ ಆಗೋದಿಲ್ಲ. ಅದರಲ್ಲಿ ಪಾಸಿಟಿವ್ ಅಂತ ಬಂದಿರಬೇಕ ಅಂಶಗಳು ಅವರಿಂದ, ಅದರಿಂದ ಇಮ್ಯುನೋಥೆರಪೀಸ್ ಇವಾಗ ಸ್ಪೆಸಿಫಿಕ್ ಆಗಿ ಯೂಸ್ ಮಾಡ್ಬೋದು. ಯೂಶಲಿ ಇವಾಗ ಅಪ್ರೂವಲ್ ಅಲ್ಲಿ ಏನಿದ್ದಾವೆ ಅಂತಂದ್ರೆ, ಯೂಶಲಿ ಲಂಗ್ ಕ್ಯಾನ್ಸರ್ಗೆ ಇಮ್ಯುನೋಥೆರಪೀಸ್ ಆರ್ ವೆರಿ ವೆಲ್ ವರ್ಕಿಂಗ್, ಕಿಡ್ನಿ ಕ್ಯಾನ್ಸರ್ಸ್ ಇಮ್ಯುನೋಥೆರಪೀಸ್ ಆರ್ ವೆರಿ ವೆಲ್ ವರ್ಕಿಂಗ್. ಸೊ ಟ್ಯೂಮರ್ ಹೋಗಿದೆ ವಾಪಸ್ ಬಂದಿದೆ, ಬೇರೆ ಏನು ಆಪ್ಷನ್ ಇಲ್ಲ, ಸೊ ಆ ರೀತಿ ಇದ್ದಾಗ ಇಮ್ಯುನೋಥೆರಪಿ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಅಂದ್ರೆ ಬಾಡೀಸ್ ಓನ್ ಇಮ್ಯುನಿಟಿ ಈಸ್ ಇಂಪ್ರೂವ್ಡ್. ಸೊ ದಿಸ್ ಇಸ್ ವಾಟ್
1: ರೇಡಿಯೇಷನ್ ಆಂಕಾಲಜಿಸ್ ಅಂದ್ರೆ ಏನು ಅದ್ರ ಬಗ್ಗೆ ತಿಳ್ಸ್ಕೊಳ್ಳೋಣ. ಅದ್ರಗಿಂತ ಮುಂಚೆ ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಅಂಡ್ ಸರ್ವೈಕಲ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ನಾವು ಮಾಹಿತಿ ನೀವು ಕೊಟ್ಟರೆ, ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ?
0: ಸರ್ವೈಕಲ್ ಕ್ಯಾನ್ಸರ್ ಅಂತಂದ್ರೆ ಗರ್ಭಕೋಶದ ಕತ್ತಿನ ಭಾಗ, ಸರ್ವಿಕ್ಸ್ ಅಂತ ಏನ್ ಹೇಳ್ತೀವಿ ಅಲ್ಲಿ ಕ್ಯಾನ್ಸರ್ ಆಗಿರುತ್ತೆ. ಸೊ ಭಾರತದಲ್ಲಿ ಏನಿದೆ ಇದು 2nd most common ಕ್ಯಾನ್ಸರ್. ಓಕೆ, ಸೊ ಆವಾಗಲೇ ಹೇಳಿದಾಗೆ ಹೆಣ್ಮಕ್ಳಲ್ಲಿ ಇವಾಗ ಬ್ರೆಸ್ಟ್ ಇಸ್ ಆಲ್ಸೋ ಫೆಮಿನಿಟಿನ್ ಡಿಫೈನ್ ಮಾಡುತ್ತೆ. ಸೊ ಅಗೇನ್ ಎಲ್ಲ ಕ್ಲೋಸ್ಡ್ ಇರೋದ್ರಿಂದ, ಇದ್ರ ಬಗ್ಗೆ ಯಾರು ಮಾತಾಡದೇ ಇರೋದ್ರಿಂದ, ಸೊ ಅದೊಂದು ಇಂಪಾರ್ಟೆಂಟ್ ಕ್ಯಾನ್ಸರ್ ಆಗುತ್ತೆ. ಸೊ ಹೆಣ್ಮಕ್ಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ದ ಫಸ್ಟ್ ಕ್ಯಾನ್ಸರ್ ಅಂತಂದ್ರೆ ದಟ್ ಇಸ್ ಮೋರ್ ಕಾಮನ್. ಅದಾದ್ಮೇಲೆ ಸೆಕೆಂಡ್ ಇರೋದು ಅಗೇನ್ ಸರ್ವೈಕಲ್ ಕ್ಯಾನ್ಸರ್. ಅಗೇನ್ ಏನಾಗುತ್ತೆ ಅಲ್ಲಿ, ಇದ್ರ ಬಗ್ಗೆ ಮಾಹಿತಿ ಕೂಡ ಕಡಿಮೆ ಇರುತ್ತೆ, ಪ್ಲಸ್ ನಮ್ಮ ಹೆಣ್ಮಕ್ಳು ಏನಂತಾರೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಕೂಡ ಅಂಜುತ್ತಾರೆ. ಸೊ ಓಪನ್ ಅಪ್ ಆಗೋದಿಲ್ಲ. ಸೊ ಈ ರೀತಿ ಅಂಜಿಕೆ ಇರೋದ್ರಿಂದ ಅವ್ರು ಬರುವಾಗ ಏನಾಗಿರುತ್ತೆ, ಸ್ಟೇಜಸ್ ಯೂಶಲಿ Stage 2 ಅಟ್ಲೀಸ್ಟ್ ಮಿನಿಮಮ್ ಹಂಗಾಗೋಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ಆಗಲೇ ಹೇಳಿದಾಗೆ ಒನ್ಸ್ ದ ಸ್ಟೇಜ್ ಇನ್ಕ್ರೀಸಸ್ ಅಥವಾ ಅಡ್ವಾನ್ಸ್ಮೆಂಟ್ ಜಾಸ್ತಿ ಆಗೋಗುತ್ತೆ, ಅವಾಗ ಟ್ರೀಟ್ಮೆಂಟ್ ಔಟ್ಕಮ್ಸ್ ಆರ್ ಆಲ್ಸೋ ಲೆಸ್. ಸೊ ಯೂಶಲಿ ಈ ಥರ ಕ್ಯಾನ್ಸರ್ ಇತ್ತು ಅಂತಂದರೆ ಏನಾಗುತ್ತೆ, ಮೆನ್ಸ್ಟ್ರುಯೇಷನ್ ಅಂತಂದರೆ ತಿಂಗಳ ಏನು ಪೀರಿಯಡ್ಸ್ ಆಗ್ತಿದ್ದಾವೆ ಅದು ಕರೆಕ್ಟ್ ಡೇಟಲ್ಲಿ ಆಗಲ್ಲ, ಮಧ್ಯ ಆಗ್ತಾ ಇದ್ದಾವೆ, ಇಲ್ಲ ಬಿಳಿ ರಕ್ತಸ್ರಾವ ಆಗ್ತಿದೆ, ಇಲ್ಲ ಕೆಂಪು ರಕ್ತಸ್ರಾವ ಮಧ್ಯ ಆಗ್ತಿದೆ. ಸೊ ಈ ರೀತಿ ಎಲ್ಲ ಇತ್ತು ಅಂತಾಗ ಅದನ್ನು ಮುಚ್ಚು ಮರೆ ಮಾಡದೆ ಯಾರಿರ್ತಾರೆ, ಗೈನಕಾಲಜಿಸ್ಟ್ ಹತ್ರ ಹೋಗಿ ತೋರಿಸ್ಬೇಕು, ಅವ್ರು ಎಕ್ಸಾಮಿನ್ ಮಾಡ್ತಾರೆ. ಸೊ ಎಕ್ಸಾಮಿನ್ ಮಾಡಿ ಸೇಮ್ ಆಗಿ ಪ್ರೊಸೀಜರ್, ಏನಾದರೂ ಆ ರೀತಿ ಕ್ಯಾನ್ಸರ್ ರೀತಿ ಅಲ್ಸರ್ ಏನಾದರೂ ಕಾಣಿಸ್ತಿದ್ರೆ ಅದರಲ್ಲಿ ಅವ್ರು ಬಯೋಪ್ಸಿ ತೆಗೆದು ಅದರಿಂದ ಮತ್ತೆ ಬಯೋಪ್ಸಿ ಯಾವ ರೀತಿ ಬಂತು ಅಂತ ನೋಡ್ಕೊಂಡು ಆ ರೀತಿ ಟ್ರೀಟ್ಮೆಂಟ್ ಇರುತ್ತೆ. ಸೊ ಯೂಶಲಿ Stage 1 ಅಲ್ಲೇ AB ಇರುತ್ತೆ. ಸೊ Stage 1 A ಇತ್ತು ಅಂತಂದ್ರೆ ಅದುವರೆಗೂ ಸರ್ಜರಿ ಮಾಡ್ಬೋದು. Stage 1 B, 2, 3, 4 ಎಲ್ಲಾನು ಏನು ಸ್ಟೇಜಸ್ ಇರುತ್ತೆ ಅದಕ್ಕೆ ರೇಡಿಯೇಷನ್ ಥೆರಪಿ ಇರುತ್ತೆ, ರೇಡಿಯೇಷನ್ ಜೊತೆಗೆ ಕನ್ಕರೆಂಟ್ ಕೀಮೋಥೆರಪಿನೂ ಇರ್ತವೆ. ಸೊ ಈ ರೀತಿ ಟ್ರೀಟ್ಮೆಂಟ್ ರೇಡಿಯೇಷನ್ ಇರುತ್ತೆ. ಸೊ ರೇಡಿಯೇಷನ್ ಟ್ರೀಟ್ಮೆಂಟ್ ಅಂತ ಹೇಳಿ ಬಂದಾಗ ಈ ಸರ್ವೈಕಲ್ ಕ್ಯಾನ್ಸರ್ಗೆ ರೇಡಿಯೇಷನ್ ಆ್ಯಂಡ್ ಕೀಮೋಥೆರಪಿ ಇರುತ್ತೆ. ಅದಲ್ಲದೆ ಬ್ರೇಕಿ ಥೆರಪಿ ಅಂತ ಹೇಳಿ ಎಲ್ಲಿ ಟ್ಯೂಮರ್ ಇದೆಯೋ ಅಲ್ಲಿಗೇ ರೇಡಿಯೇಷನ್ ಡೈರೆಕ್ಟಾಗಿ ಕೊಡೋ ರೀತಿಯಲ್ಲಿ ಇರುತ್ತೆ. ಸೊ ಈ ಎಲ್ಲ ಟ್ರೀಟ್ಮೆಂಟ್ ಅಂದರೆ ಎಕ್ಸ್ಟರ್ನಲ್ ರೇಡಿಯೇಷನ್ ಮತ್ತು ಇಂಟರ್ನಲ್ ರೇಡಿಯೇಷನ್ ಏನಿರುತ್ತೆ ಜೊತೆ ಕೀಮೋಥೆರಪಿಗೆ, ಇದು 2 months ಆಫ್ ಟ್ರೀಟ್ಮೆಂಟ್ ಇರುತ್ತೆ. ದಿನ 5-10 minutes ಟ್ರೀಟ್ಮೆಂಟ್ ಹೀಗೆ ಮಾಡಿಸ್ಕೊಂಡ್ರೆ ಪೂರ್ತಿಯಾಗಿ ಗುಣ ಆಗೋ ಚಾನ್ಸಸ್, ಈವನ್ ಇನ್ Stage 4 ಏನಿದೆ ಅದು ಔಟ್ಕಮ್ಸ್ ಆರ್ ವೆರಿ ಗುಡ್. ಸೊ ಈ ರೀತಿ ಒಂದು ಅವಕಾಶ ನಮ್ಮಲ್ಲೂ ಇದೆ. ನಮ್ಮ KLE ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಏನಿದ್ದಾವೆ ಅಂದರೆ 2 machine ಇದ್ದಾವೆ. ಸೊ 2 ಹೈ ಎಂಡ್ ಮಷಿನ್. ಸೊ ನಾವು ರೇಡಿಯೇಷನ್ ಆಂಕಾಲಜಿ ಅಂತ ಹೇಳಿ ಮಾತಾಡಿದಾಗ ಮುಂಚೆ ಎಲ್ಲನೂ ಸುಟ್ಬಿಡ್ತಾರೆ, ಅಥವಾ ಈಗಲೂ ನಮ್ಮ ಪೇಷಂಟ್ಸ್ ಹೇಗೆ ಬಂದು ಇಲ್ಲ ಶಾಕ್ ಕೊಡ್ತಾರೆ ಸುಟ್ಬಿಡ್ತಾರೆ. ಸೊ ಈ ರೀತಿ ಒಂದು ಮಿತ್ ಇರುತ್ತೆ. ಸೊ ಶಾಕು ಕೊಡೋದಿಲ್ಲ, ಯಾರೂ ಸುಡೋದೂ ಇಲ್ಲ, ಏನು ಮಾಡೋದಿಲ್ಲ. ಇದು ಆಗಲೇ ಹೇಳಿದಾಗ ಹೈ ಎನರ್ಜಿ ಎಕ್ಸ್ರೇಸಿಂದ ಟ್ರೀಟ್ಮೆಂಟ್ ಮಾಡೋದಿರುತ್ತೆ. ಸೊ ಇವಾಗ ನಾವು ಟೆಕ್ನಿಕ್ಸ್ ಏನಿದೆ ಅಡ್ವಾನ್ಸ್ ಟೆಕ್ನಾಲಜಿ ಆದಮೇಲೆ ಇಮೇಜ್ ಗೈಡೆಡ್ ರೇಡಿಯೋಥೆರಪಿ ಅಂತ ಹೇಳಿ ಮಾಡ್ತೀವಿ. ಸೊ ಎವ್ರಿ ಡೇ ಪೇಷಂಟ್ಗೆ ಸ್ಕ್ಯಾನ್ ಮಾಡ್ತೀವಿ, ಮಷಿನ್ ಸ್ಕ್ಯಾನ್ ಮಾಡುತ್ತೆ, ಎಲ್ಲ ಕರೆಕ್ಟ್ ಇದೆ ಅಂದರೆ ಮಾತ್ರ ಟ್ರೀಟ್ಮೆಂಟ್ ಮಾಡುತ್ತೆ. ಸೊ ಈವನ್ ಡಿ ವಿ

0: ಆಪ್ಷನ್ಸ್ ಎಲ್ಲನೂ ಕಡಿಮೆ ಇದೆ. ಸೊ ಸೈಡ್ ಎಫೆಕ್ಟ್ಸ್ ಕಡಿಮೆ ಇರುವಾಗ ನಾವು ಔಟ್ಕಮ್ಸ್ ಕೂಡ ಚೆನ್ನಾಗಿ ಕೊಡ್ತೀವಿ. ಸೊ ನಮ್ಮಲ್ಲೇ ಹೇಳಬೇಕು ಅಂತಂದರೆ ಒಂದು 100-150 ಪೇಷಂಟ್ಸ್ ಇವಾಗ ಏನು ಮಾಡಿದ್ದೀವಿ ಔಟ್ಕಮ್ಸ್ ಅಂತಂದರೆ ತುಂಬ ಚೆನ್ನಾಗಿ ರೆಸ್ಪಾನ್ಸಸ್ ಬಂದಿದ್ದಾವೆ, ಸೈಡ್ ಎಫೆಕ್ಟ್ಸ್ ಕೂಡ ಕಡಿಮೆ ಆಗುತ್ತೆ.
1: ಆಸ್ಪತ್ರೆ ಬಗ್ಗೆ ಮಾತನಾಡಿದ್ರಿ, ಅಲ್ಲೇ ಒಂದು ಪ್ರಶ್ನೆ, ಕೇಳಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿರೋ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ವಿತ್ ರೆಸ್ಪೆಕ್ಟ್ ಟು ಇನ್ ಜನರಲ್ ಕ್ಯಾನ್ಸರ್ ಏನೆಲ್ಲ ಇದೆ, ಟೆಕ್ನಾಲಜಿ ಅದರ ಬಗ್ಗೆ ಸ್ವಲ್ಪ ತಿಳಿಸ್ಬೋದು?
0: ಸೊ ಸ್ಟಾರ್ಟಿಂಗಿಂದ ಹೇಳಬೇಕು ಅಂತಂದರೆ ಎವ್ರಿಥಿಂಗ್ ಸ್ಕ್ರೀನಿಂಗ್ ಅಂತಂದರೆ ಓ ಇದೆಯಾ ಇಲ್ವಾ, ಇವಾಗ ಯಾರಿಗೂ ಏನು ತೊಂದರೆ ಇಲ್ಲ ಹೆಂಗಸರಿಗೆ ಯೂಶ್ವಲಿ, ಸೊ ಅಂಥವ್ರು ಬಂದು ಸ್ಕ್ರೀನಿಂಗ್ ಅಂತ ಹೇಳಿ ಮಾಡ್ಕೊಳ್ಳೋದು, ಮ್ಯಾಮೋಗ್ರಾಮ್. ಸೊ ಡಯಾಗ್ನೋಸ್ಟಿಕ್ಗಿಂದ ಹಿಡಿದು ಟ್ರೀಟ್ಮೆಂಟ್ವರೆಗೂ ಮತ್ತು ಪೇಲಿಯೇಟಿವ್ ಕೇರ್ವರೆಗೂ ಇದೆ. ಸೊ ಡಯಾಗ್ನೋಸ್ಟಿಕಲ್ಲಿ ಮ್ಯಾಮೋಗ್ರಾಮ್ ಫೆಸಿಲಿಟೀಸ್ ಇದ್ದಾವೆ, ಸ್ಕ್ರೀನಿಂಗಲ್ಲಿ ಪ್ಯಾಪ್ಸ್ಮಿಯರ್ ಫೆಸಿಲಿಟೀಸ್ ಇದ್ದಾವೆ, ಸರ್ಜಿಕಲ್ ಆಂಕಾಲಜಿ ಅಂತಂದರೆ ಇವಾಗ ನಾವು ಜನರಲ್ ಸರ್ಜರಿ ರುಟೀನ್ ಸರ್ಜರೀಸಿಂದ ರೋಬೋಟಿಕ್ ಸರ್ಜರಿವರೆಗೂ ಬಂದಿದ್ದೀವಿ. ಅಂದರೆ ರೋಬೋಟಿಕ್ ಮಷೀನ್, ನಮ್ದು SSI ಮಂತ್ರ ಅಂತ ಹೇಳಿ ರೋಬೋಟಿಕ್ ಸರ್ಜಿಕಲ್ ಯೂನಿಟ್ ಇದೆ. ಸೊ ಅಲ್ಲಿಂದ ಸ್ಪೆಸಿಫಿಕ್ ಆಗಿ ಅಂದರೆ ಒಂದು ಸರ್ಜರಿ ಇವತ್ತು ಮಾಡ್ತು ಅಂತಂದರೆ ನಾಳೆ ನಾಳಿದ್ರೆ ಅಂದರೆ ವಿತಿನ್ 2 days ಆಫ್ ಪೋಸ್ಟ್ ಆಪ್ ಕೇರ್ ಪೇಷಂಟ್ ಆರಾಮಾಗಿ ಎದ್ದು ಓಡಾಡೋ ರೀತಿಯಲ್ಲಿ. ಸೊ ಪೋಸ್ಟ್ ಆಪ್ ಕೇರ್ ಏನಿದೆ, ಪೋಸ್ಟ್ ಆಪರೇಟಿವ್ ಔಟ್ಕಮ್ಸ್ ಏನಿದಾವೆ, ಸೊ ಇದೆಲ್ಲನ ಇಂಪ್ರೂವ್ಮೆಂಟ್ ಚೆನ್ನಾಗಿರುತ್ತೆ. ಸೊ ಕೀಮೋಥೆರಪಿಲಿ ಆಲ್ ಟೈಪ್ಸ್ ಆಫ್ ಕೀಮೋಥೆರಪೀಸ್ ಇದೆ, ಡೇ ಕೇರ್ ಕೀಮೋಥೆರಪೀಸ್ ಎಲ್ಲನೂ ಇರ್ತವೆ, ಅಡ್ಮಿಷನ್ ಆ್ಯಂಡ್ ಕೀಮೋಥೆರಪೀಸ್, ಇಮ್ಯುನೋಥೆರಪೀಸ್, ಟಾರ್ಗೆಟೆಡ್ ಥೆರಪೀಸ್ ಎಲ್ಲನೂ ಕೊಡ್ತಾ ಇದ್ದೀವಿ. ಪ್ಲಸ್ ರೇಡಿಯೇಷನ್ ಆಂಕಾಲಜಿ ಬಂತು ಅಂತಲೇ ನಮ್ಮದು ಸ್ಟೇಟ್ ಆಫ್ ದ ಆರ್ಟ್ 2 ಮಷೀನ್ಸ್ ಇದ್ದಾವೆ, ಲೀನಿಯರ್ ಆಕ್ಸಲರೇಟರ್ಸ್ ಅಂತ ಏನು ಹೇಳ್ತೀವಿ, ಒಂದು ಟ್ರೂ ಬೀಮ್ ಹೈಪರ್ ಆರ್ಕ್ ಅಂತ ಹೇಳಿ, ಇನ್ನೊಂದು ಹ್ಯಾಲ್ಸಿಯೋನ್ ಅಂತ ಹೇಳಿ. ಸೊ ಜನರಲಿ 100 ಪೇಷಂಟ್ಸ್ ಆರ್ ಆಲ್ವೇಸ್ ಟ್ರೀಟೆಡ್ ಎವ್ರಿ ಡೇ ಆನ್ ದ ಮಷೀನ್ಸ್. ಸೊ ಆವ್ರೇಜ್ ಆಫ್ 100 ಪೇಷಂಟ್ಸ್. ಸೊ ಈ ಎವ್ರಿ ಡೇ ಪೇಷಂಟ್ಸ್ ಟ್ರೀಟ್ ಮಾಡಬೇಕಂದ್ರೆ ಟ್ರೀಟ್ಮೆಂಟ್ ಹ್ಯಾಸ್ ಟು ಬಿ ಆಕ್ಯುರೇಟ್, ಪ್ಲಸ್ ಅದು ಫಾಸ್ಟ್ ಆಗಲು ಟ್ರೀಟ್ಮೆಂಟ್ ಇರಬೇಕಾಗತ್ತೆ. ಸೊ ಈ ಎಲ್ಲ ಟ್ರೀಟ್ಮೆಂಟು ಇದರಲ್ಲಿ ಆಗುತ್ತೆ. ನಮ್ದು ಸ್ಪೆಸಿಫಿಕ್ ಆಗಿ ಏನಿದೆ ಅಂತಂದರೆ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೇಷನ್ ಅಂತ ಹೇಳಿ ಬ್ರೈನ್ ಟ್ಯೂಮರ್ಸ್ಗೆ ಮಾಡೋದು, ಸ್ಟೀರಿಯೋಟ್ಯಾಕ್ಟಿಕ್ ಬಾಡಿ ರೇಡಿಯೋಥೆರಪಿ ಸ್ಮಾಲ್ ಲಿವರ್ ಟ್ಯೂಮರ್ಸ್ಗೆ. ಸೊ ವೆರಿ ಹೈ ಡೋಸ್ ಬಟ್ ದೆನ್ ಟ್ರೀಟ್ಮೆಂಟ್ ಈಸ್ ಇನ್ 5 days. ಸೊ ಈ ಎಲ್ಲ ಒಂದು ಹೈ ಟೆಕ್ನಿಕ್ ಆರ್ ಅಡ್ವಾನ್ಸ್ ಟೆಕ್ನಿಕ್ ಟ್ರೀಟ್ಮೆಂಟ್ಸ್ ಏನಿದಾವೆ ಅದೆಲ್ಲನೂ ಪಾಸಿಬಲ್ ಇದೆ ಇನ್ ಇದರಲ್ಲಿ. ಪ್ಲಸ್ ಮಕ್ಕಳ ಕ್ಯಾನ್ಸರ್ ಅಂತ ಬಂತು ಅಂತಂದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿ 4-5 ಕೇಸಸ್ ಸಕ್ಸಸ್ಫುಲಿ ಆಗಿದ್ದಾವೆ. ಸೊ ಜಸ್ಟ್ ಮಷೀನ್ಸ್ ಇದೆ ಅಥವಾ ಅಡ್ವಾನ್ಸ್ ಟೆಕ್ನಿಕ್ಸ್ ಇದೆ ಅಂತ ಅಲ್ಲ, ವಿ ಆರ್ ಆಲ್ಸೋ ಗಿವಿಂಗ್ ಗುಡ್ ಔಟ್ಕಮ್ಸ್.
1: ಪ್ಯಾಲಿಟಿವ್ ಕೇರ್ ಬಗ್ಗೆ ಸ್ವಲ್ಪ ತಿಳಿಬಹುದು? ವಾಟ್ ಇಸ್ ಪ್ಯಾಲಿಟಿವ್ ಕೇರ್, ಎಂಡ್ ಆಫ್ ಲೈಫ್ ಅದು ಏನು ಅಂತ?
0: ಓಕೆ, ಸೊ ಇದುವರೆಗೂ ಜಸ್ಟ್ ನಾವು ಟ್ರೀಟ್ಮೆಂಟ್ ಏನಿರುತ್ತೆ ಅಂತ ಹೇಳಿ ಮಾತಾಡಿದ್ವಿ. ಮೆನಿ ಆರ್ ಟೈಮ್ಸ್ ಏನಾಗುತ್ತೆ, ಟ್ರೀಟ್ಮೆಂಟ್ ಎಲ್ಲ ಮುಗಿದಿರುತ್ತೆ, ಕಾಯಿಲೆ ವಾಪಸ್ ಬಂದಿರುತ್ತೆ ಅಥವಾ ಕಾಯಿಲೆ ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ಸೊ ಇಂಥ ಟೈಮಲ್ಲಿ ಜನರಲ್ ಆಗಿ ಪೇಷಂಟ್ ಮನೆ ಕರ್ಕೊಂಡು ಹೋಗ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ, ಬಟ್ ಪೇಷಂಟ್ ಮನೇಲಿ ಏನು ಮಾಡಬಹುದು, ಸೊ ಇದನ್ನು ನಾವು ಪೇಷಂಟ್ಗೆ ಹೇಳ್ಕೊಡ್ಬೋದು ಅಥವಾ ಪೇಯ್ನ್ ಮ್ಯಾನೇಜ್ಮೆಂಟ್. ಸೊ ಜನರಲಿ ಮುಂಚೆ ಎಲ್ಲ ಏನಿತ್ತು, ಪೇಲಿಯೇಟಿವ್ ಕೇರ್ ಅಂತಂದರೆ ಜಸ್ಟ್ ಪೇಯ್ನ್ ಮ್ಯಾನೇಜ್ಮೆಂಟ್, ನೋವಿತ್ತು ಅಂತಂದರೆ ಮಾರ್ಫಿನ್ ಶುರು ಮಾಡಿರಿ, ಆ ರೀತಿ ಎಲ್ಲನೂ ಇರ್ತಿತ್ತು. ಈಗ ಏನಂತ ಎಂಡ್ ಆಫ್ ಲೈಫ್ ಕೇರ್, ಯಾವ ರೀತಿ ಪೇಷಂಟ್ನ ಪೇಷಂಟ್ ಕೇರ್ ಗಿವರ್ಸ್ ಅಂತಂದರೆ ಯಾರು ಪೇಷಂಟ್ನ ನೋಡ್ಕೊಳ್ತಾ ಇರ್ತಾರೋ ಅವ್ರಿಗೆ ನಾವು ಟ್ರೈನ್ ಮಾಡ್ಬೋದು ಯಾವ ರೀತಿ ನೋಡ್ಕೊಳ್ಬೇಕು, ಯಾವ ರೀತಿ ಪೇಯ್ನ್ ಮೆಡಿಕೇಷನ್ಸ್ ಎಲ್ಲ ಕಂಟಿನ್ಯೂಸ್ ಆಗಿ ಕೊಡಬೇಕು. ಸೊ ಈ ರೀತಿಯಲ್ಲಿ ಎಂಡ್ ಆಫ್ ಲೈಫ್ ಕೇರ್ ಅಂತ ಹೇಳಿ ಅವ್ರಿಗೆ ಹೇಳ್ಕೊಡುತ್ತೇವೆ. ಪೇಯ್ನ್ ಮ್ಯಾನೇಜ್ಮೆಂಟ್ ಜನರಲಿ ಏನಾಗುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಜಾಸ್ತಿ ಹರಡಿದೆ ಅಂತಂದರೆ ಮೆಟಾಸ್ಟೆಟಿಕ್ ಡಿಸೀಸ್ ಅಂದರೆ ಏನು ಅಂತ. ಸೊ ಒಂದು ಕಾಯಿಲೆ ಒಂದು ಜಾಗದಿಂದ ಇನ್ನೊಂದು ಕಡೆ ಹರಡಿದೆ ಅಂತಂದರೆ ಅದು ಮೆಟಾಸ್ಟೆಟಿಕ್ Stage 4 ಡಿಸೀಸ್ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಎರಡು ಫಸ್ಟ್ ಲೈನ್ ಕೀಮೋ ಸೆಕೆಂಡ್ ಲೈನ್ ಕೀಮೋ ಎಲ್ಲನೂ ಕೊಟ್ಟರು ಇನ್ನೂ ಏನು ಕಡಿಮೆ ಆಗ್ತಿಲ್ಲ, ಡಿಸೀಸ್ ಪ್ರೋಗ್ರೆಸ್ ಆಗ್ತಿದೆ ಅಂತಂದರೆ ಆವಾಗ ಪೇಯ್ನ್ ಮ್ಯಾನೇಜ್ಮೆಂಟ್, ಪ್ಲಸ್ ಇವಾಗ ಏನಾದ್ರು ಬ್ಲೀಡಿಂಗ್ ಆಗ್ತಿದೆ ಕಂಟಿನ್ಯೂಸ್ ಅದನ್ನ ಹೇಗೆ ಮ್ಯಾನೇಜ್ ಮಾಡೋದು, ಇಲ್ಲ ಜಾಸ್ತಿ ಕಾಫ್ ಇದೆ ಅದನ್ನ ಹೇಗೆ ಮ್ಯಾನೇಜ್ ಮಾಡೋದು, ಬ್ರೆತ್ಲೆಸ್ನೆಸ್ ಅಂದರೆ ಉಸಿರಾಡೋಕೆ ಜಾಸ್ತಿ ತ್ರಾಸಿದೆ ಅದನ್ನ ಹೇಗೆ ಮ್ಯಾನೇಜ್ ಮಾಡೋದು. ಸೊ ಈ ಎಲ್ಲ ಸಿಂಪ್ಟಮ್ ಮ್ಯಾನೇಜ್ಮೆಂಟ್ ಏನಿರುತ್ತೆ ಅದು ಪೇಲಿಯೇಟಿವ್ ಕೇರ್ ಒಳಗೆ ಬರುತ್ತೆ. ಸೊ ಜನರಲ್ ಆಗಿ ಎಲ್ಲ ಡಾಕ್ಟರ್ಸು ಟ್ರೀಟ್ಮೆಂಟಲ್ಲಿ ಬ್ಯುಸಿ ಇರೋದ್ರಿಂದ ಈ ಎಲ್ಲನೂ ಅಂಶಕ್ಕೆ ಟೈಮ್ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಬಟ್ ಈ ಎಲ್ಲ ಅಂಶ ಒಟ್ಟಿಗೆ ಸೇರಿದ್ರೆ ಮಾತ್ರ ಆವಾಗ ಕ್ವಾಲಿಟಿ ಆಫ್ ಲೈಫ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಪೇಷಂಟ್ಗೆ ಕೊಡೋಕ್ಕಾಗುತ್ತೆ. ಜನರಲ್ ಆಗಿ ಟ್ರೀಟ್ಮೆಂಟ್ ಇರೋವರೆಗೂ ಹಾಸ್ಪಿಟಲ್ಗೆ ಬರ್ತಾರೆ, ಅದಾದಮೇಲೆ ಏನು ಮಾಡಬೇಕು ಅಂತ ಹೇಳಿ ಗೊತ್ತಿರಲ್ಲ. ಸೊ ಅದಾದಮೇಲೆ ಏನು ಮಾಡಬಹುದು ಅಂತ ಈ ಪೇಲಿಯೇಟಿವ್ ಕೇರಲ್ಲಿ ಹೇಳ್ಕೊಡ್ತೇವೆ. ಸೊ ಹೇಳ್ಕೊಡೋದು ಅಷ್ಟೇ ಅಲ್ಲ, ಇನ್ನೂ ಸ್ವಲ್ಪ ಅಡ್ವಾನ್ಸ್ಡ್ ಆಗಿತ್ತು ಅಂತಂದರೆ ಹೋಮ್ ಕೇರ್ ಅಂತಂದರೆ ಪೇಷಂಟ್ ಬರೋಕ್ಕಾಗದೇ ಇರ್ಬೋದು. ಸೊ ಆ ಟೈಮಲ್ಲಿ ಮನೆಗೇ ಹೋಗಿ ಯಾವ ರೀತಿ ಅವ್ರ ಮೆಡಿಕೇಶನ್ಸ್ ತೊಗೊಳ್ಬೋದು ಅಥವಾ ಅವ್ರ ಕೇರ್ ಗಿವರ್ಸ್ ಯಾವ ರೀತಿ ಅವ್ರಿಗೆ ಕೇರ್ ಮಾಡ್ಬೋದು, ಜಸ್ಟ್ ಹೌ ಟು ಅವ್ರಿಗೆ ಸ್ನಾನ ಮಾಡಿಸೋದು ಹೇಗೆ, ಜಳಕ ಮಾಡಿಸೋದು ಹೇಗೆ, ಈ ಥರ ವಾಮಿಟಿಂಗ್ ಬಂತು ಅದನ್ನು ಕ್ಲೀನ್ ಮಾಡೋದು ಹೇಗೆ. ಸೊ ಇದೆಲ್ಲನೂ ಸಿಂಪಲ್ ಐಟಮ್ಸ್ನು ನಾವು ಟೀಚ್ ಮಾಡ್ಬೋದು. ಆ ಕೇರ್ ಗಿವರ್ ಎಂಪವರ್ಮೆಂಟ್ ಅಂದರೆ ಪೇಷಂಟ್ ಜೊತೆ ಯಾರು ಇರ್ತಾರೆ ಅವ್ರನ್ನ ಎಂಪವರ್ ಮಾಡಬೇಕು. ಮೆನಿ ಎ ಟೈಮ್ಸ್ ದೇ ಆರ್ ವಿಲ್ಲಿಂಗ್ ಟು ಅಂದರೆ ಕೇರ್ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇರುತ್ತೆ, ಬಟ್ ಯಾವ ರೀತಿ ಕೇರ್ ಮಾಡಬೇಕು ಅಂತ ಹೇಳಿ ಗೊತ್ತಿರೋದಿಲ್ಲ. ಸೊ ಇದನ್ನೆಲ್ಲ ಅಂಶಗಳನ್ನ ನಾವು ಹೇಳಿಕೊಟ್ಟು ಎಂಪವರಿಂಗ್ ದ ಕೇರ್ ಗಿವರ್, ಸೊ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಟ್ರೀಟ್ಮೆಂಟ್ ಇರುತ್ತೆ. ಸೊ ದಿಸ್ ವಿಲ್ ಗಿವ್ ಏನೊಂದು ಕ್ವಾಲಿಟಿ ಆಫ್ ಲೈಫ್ ಏನಿರುತ್ತೆ ಪೇಷಂಟ್ಗೆ ಅದನ್ನು ಇಂಪ್ರೂವ್ ಮಾಡ್ಬೋದು. ಸೊ ಎ ಡಿಗ್ನಿಟಿ ಇನ್ ಡೈಯಿಂಗ್, ಸೊ ದಟ್ ಆಲ್ಸೋ ಕ್ಯಾನ್ ಬಿ ಬ್ರಾಟ್ ಇನ್ ವಿತ್ ದಿಸ್ ಪೇಲಿಯೇಟಿವ್ ಕೇರ್.
1: ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ವಿವರವಾದ ಮಾಹಿತಿ ತಾವು ಕೊಟ್ರಿ,

0: ಮಾಡ್ತೀನಿ. ಸೊ ಟ್ರೀಟ್ಮೆಂಟ್ ಏನಿರುತ್ತೆ, ಸ್ಪೆಸಿಫಿಕ್ ಆಗಿ ಯಾರು ಆಂಕಾಲಜಿಸ್ಟ್ ಇರ್ತಾರೋ ಅವ್ರ ಅಂಡರ್ ತಗೊಂಡ್ರೆ ಕರೆಕ್ಟ್ ಟ್ರೀಟ್ಮೆಂಟ್, ಕರೆಕ್ಟ್ ಮಾಹಿತಿ ಎಲ್ಲನೂ ಗೊತ್ತಾಗುತ್ತೆ, ಔಟ್ಕಮ್ಸ್ನು ಚೆನ್ನಾಗಿರುತ್ತೆ. ಸೊ ಜನರಲ್ ಆಗಿ ಏನಾಗುತ್ತೆ, ನಾವು ಬೇರೆ ಕಡೆ ಎಲ್ಲೋ ಟ್ರೀಟ್ಮೆಂಟ್ ಮಾಡ್ಕೊಂಡಿರ್ತಾರೆ, ಸೊ ಇಲ್ಲಿ ಬರೋ ಅಷ್ಟರಲ್ಲಿ ಅಡ್ವಾನ್ಸ್ಡ್ ಆಗಿರುತ್ತೆ, ಸೊ ಮಾಹಿತಿಗಳು ಇರೋದಿಲ್ಲ. ಸೊ ಈ ರೀತಿಯೆಲ್ಲನು ಅವಾಗ ರುಟೀನ್ಗಿಂತ ಬೇರೆ ರೀತಿಯೇ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಸೊ ಈ ಎಲ್ಲ ಗೊಂದಲಗಳು ಪೇಷೆಂಟಲ್ಲೂ ಇರುತ್ತೆ, ನಮ್ಮಲ್ಲೂ ಇರುತ್ತೆ. ಸೊ ಹೆದರ್ಕೊಳ್ಳದೆ ಏನಿದೆ ಅದನ್ನು ವೈದ್ಯರವ್ರಿಗೂ ತರಬೇಕಾಗತ್ತೆ. ಆಮೇಲೆ ಟ್ರೀಟ್ಮೆಂಟ್ ಏನಿರುತ್ತೆ ಅದು ಹೇಳಿದ ರೀತಿಯಲ್ಲಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಬೇಕಾಗತ್ತೆ, ಆವಾಗಲೇ ಔಟ್ಕಮ್ಸ್ ಕೂಡ ಚೆನ್ನಾಗಿ ಬರೋದು. ಕೊನೆಯದಾಗಿ ನಮ್ಮ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಏನಿದ್ದಾವೆ ಆಗಲೇ ಹೇಳಿದಾಗೆ, ಸೊ ಸ್ಟೇಟ್ ಆಫ್ ದ ಆರ್ಟ್ ಫೆಸಿಲಿಟೀಸ್ ಇದ್ದಾವೆ, ಸ್ಟಾರ್ಟಿಂಗ್ ಫ್ರಮ್ ಸ್ಕ್ರೀನಿಂಗ್ ಮ್ಯಾಮೋಗ್ರಾಮಿಂದ ಹಿಡಿದು ಮಷೀನ್ಸಿಂದ ಹಿಡಿದು ರೋಬೋಟಿಕ್ಸಿಂದ ಹಿಡಿದು ಇಮ್ಯುನೋಥೆರಪಿಯಿಂದ ಹಿಡಿದು BMTಯಿಂದ ಹಿಡಿದು, ಸೊ ಈವನ್ ಪೇಲಿಯೇಟಿವ್ ಕೇರ್ ಆ್ಯಂಡ್ ಎಂಡ್ ಆಫ್ ಲೈಫ್ ಸಪೋರ್ಟ್ ಕೂಡ ಪೂರ್ತಿಯಾಗಿ ಎಲ್ಲ ಇದೆ. ಕಾಂಪ್ರಿಹೆನ್ಸಿವ್ ಕ್ಯಾನ್ಸರ್ ಕೇರ್ ಅಂತ ಏನು ಹೇಳ್ತೀವಿ, ಸೊ ಈ ಎಲ್ಲ ಫೆಸಿಲಿಟೀಸ್ ಇದೆ. ಸೊ ಯಾರು ಮಾಹಿತಿ ತಿಳ್ಕೊಳ್ಬೇಕು ಅಂತಂದರೆ ವೆಬ್ಸೈಟಿಗೆ ಹೋಗ್ಬೋದು, ಪ್ಲಸ್ ನಮ್ಮಲ್ಲೂ ಡೈರೆಕ್ಟಾಗಿ ಬಂದು ಮಾಹಿತಿ ತಿಳ್ಕೊಳ್ಬೋದು. ಹೆದರಿಕೆ ಬೇಡ, ಇದನ್ನು ಇನ್ಫಾರ್ಮೇಶನ್ ಚೆನ್ನಾಗಿ ಕರೆಕ್ಟ್ ಇನ್ಫಾರ್ಮೇಶನ್ ತೊಗೊಳ್ರಿ ಅಂತ ಹೇಳ್ತೀವಿ.
1: ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಆಂಕೊಲಾಜಿ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಟ್ಟ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯ MBBS MD ರೇಡಿಯೇಷನ್ ಆಂಕೊಲಾಜಿಸ್ಟ್ ಹಾಗೂ ಅಸೋಸಿಯೇಟ್ ಪ್ರೊಫೆಸರ್ KLE JNMC ಬೆಳಗಾವಿಯ ಡಾಕ್ಟರ್ ಸಪ್ನಾ ಕೆ ಅವರು. ಡಾಕ್ಟರ್ ಮೇಡಮ್, ಕಾರ್ಯಕ್ರಮದಲ್ಲಿ ತಮ್ಮ ವಿವರವಾದ ಮಾಹಿತಿ ಹಾಗೂ ಬಹುಮೂಲ್ಯ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
0: ತುಂಬಾ ಧನ್ಯವಾದಗಳು. ನಮಸ್ಕಾರ.
1: ಸ್ನೇಹಿತರೆ, ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ. KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಾನು ಅನುಪಮ. ಮಹಿಳೆ ಅವಳ ಕನಸು, ಅವಳ ಆಸೆ, ಅವಳ ಅನಿಸಿಕೆಗಳನ್ನ ಹಂಚಿಕೊಳ್ಳುವಂತಹ ವೇದಿಕೆ ಇದು, ಮಹಿಳಾ ವೇದಿಕೆ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ವಚನ ವಿಶ್ಲೇಷಣೆ ಮಾಡಲಿದ್ದಾರೆ ಶ್ರೀಮತಿ ಶಾರದಾ ಹಿರೇಮಠ್ ಹಾಗೂ ಶ್ರೀಮತಿ ಮಹಾದೇವಿ ವಿಭೂತಿಯವರು.
1: ನನ್ನ ಹೆಸರು ಶಾರದಾ ಪ್ರಸಾದ್ ಹಿರೇಮಠ್, ಮಹಾಂತೇಶ್ ನಗರ್, ಬೆಳಗಾವಿ. ನಾನೀಗ ಬಸವಣ್ಣನವರ ಒಂದು ವಚನವನ್ನು ಹೇಳ್ತೇನೆ.

ತುಂಬಿ. ಈ ವಚನದ ವಿಶ್ಲೇಷಣೆ: ಭಕ್ತನಾದ ಅವನು ತನ್ನ ಅಂತರ ಇಂದ್ರಿಯಗಳಲ್ಲಿ ಹಾಗೂ ಬಹಿರಂಗ ಇಂದ್ರಿಯಗಳಲ್ಲಿ ಪರಮಾತ್ಮನ ನಾಮ ರೂಪಗಳನ್ನು ತುಂಬಿಕೊಂಡು ಸದಾ ಭಕ್ತಿ ರಸಾಮೃತವನ್ನು ಸವಿಯಬೇಕು ಎನ್ನುವ ಈ ಕಾವ್ಯಾತ್ಮಕ ವಚನ ಅನ್ನಬಸವನವರದು. ವಚನ ಎಂದರೆ ಬರೀ ಮಾತಲ್ಲ, ಸತ್ಯ, ಶುದ್ಧವಾದ, ಹಿತಮಿತವಾದ ಲೋಕಾನುಭವ ಹಾಗೂ ಶಿವಾನುಭವಗಳಿಂದ ಪರಿಪೂರ್ಣವಾದ ಮಾತು. ಬದುಕಿಗೆ ಮಾರ್ಗದರ್ಶನ ಮಾಡಬಲ್ಲ, ದೇವನನ್ನು ಮೆಚ್ಚಿಸಬಲ್ಲ ಮಾತು. ಮುತ್ತಿನ ಹಾರದಂತೆ ಶೋಭಾಯಮಾನವಾದ, ಸ್ಫಟಿಕದ ಸಲಾಕೆಯಂತೆ ಪಾರದರ್ಶಕವಾದ ಮಾತು. ಜ್ಯೋತಿರ್ಲಿಂಗಕ್ಕೆ ಸಮಾನವಾದುದು. ಶಿವಶರಣರ ನಾಲಿಗೆಯಲ್ಲಿ ನಲಿದಾಡುವ ಅನುಭಾವದ ನುಡಿಗಳೇ ವಚನ ಎಂಬಲ್ಲಿ ಎರಡು ಮಾತಿಲ್ಲ. ಶಿವಭಕ್ತರ ವಚನದಲ್ಲಿ ಪರಮಾತ್ಮನ ನಾಮಾಮೃತ ತುಂಬಿರಬೇಕಾದುದು ಅತ್ಯಂತ ಅಪೇಕ್ಷಣೀಯ. ವಚನಗಳನ್ನು ವ್ಯಕ್ತ ಮಾಡಲು ಕಂಠ ಮತ್ತು ನಾಲಿಗೆ ತುಂಬಿ ಸಹಕಾರಿಯಾದುದು. ಈ ನಾಲಿಗೆಯಿಂದ ಪರಮಾತ್ಮನ ನಾಮೋಚ್ಚಾರ ನಿರಂತರ ನಡೆಯುತ್ತಿರಬೇಕು. ಯಾಕೆಂದರೆ ಪರಮಾತ್ಮನ ನಾಮದ ಮಹಿಮೆ ಅನಂತವಾದುದು. ನಾವು ಭವಸಾಗರ ದಾಟಲು ಪರಮಾತ್ಮನ ನಾಮ ನೌಕೆ ಇದ್ದಂತೆ. ನಾಮಸ್ಮರಣೆಯಿಂದ ಸಮಸ್ತ ದುಃಖಗಳು ದೂರವಾಗುತ್ತವೆ, ಪರಮಾತ್ಮನ ಅನುಗ್ರಹವೂ ಸಿಗುತ್ತದೆ. ಅಂತೆಯೇ ದಾಸರು ನೀನ್ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವಂತಿದ್ದರೆ ಸಾಕು ಎಂದಿದ್ದಾರೆ. ನಿರಂತರ ನಾಲಿಗೆಯಿಂದ ನಾಮಸ್ಮರಣೆ ಆಗುತ್ತಿದ್ದರೆ ಅನೇಕ ದಿವ್ಯ ಗುಣಗಳು ಪ್ರಾಪ್ತಿಯಾಗುವವು, ಇಷ್ಟಾರ್ಥಗಳು ಸಿದ್ಧಿಯಾಗುವವು. ಆಗ ಪರಮಾತ್ಮನ ವಿಶ್ವವ್ಯಾಪಕವಾದ ವಿಶ್ವಾತ್ಮಕವಾದ ರೂಪವು ಭಕ್ತನ ಕಣ್ಮುಂದೆ ತಾನೇ ತಾನಾಗಿ ಸುಳಿಯುವುದು. ಎಲ್ಲಿ ನೋಡಿದರೂ ಆತನೇ ಕಾಣುತ್ತಾನೆ, ಬೇರೇನು ಕಾಣುವುದಿಲ್ಲ. ಆತನ ರೂಪ ತುಂಬಿದ ಭಕ್ತನ ಕಣ್ಣುಗಳು ಆನಂದವನ್ನುಂಟು ಮಾಡುವುದು, ಆತನಿಗೆ ಬೇರೇನು ಕಾಣುವುದಿಲ್ಲ. ಅಂತೆಯೇ ಬಸವಣ್ಣನವರು ಮತ್ತೊಂದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಎಂಬ ವಚನದ ಸಾಲುಗಳು ಮೂಡಿಬಂದಿವೆ. ಭಕ್ತನು ತನ್ನ ನಾಲಿಗೆಯಿಂದ ಪರಮಾತ್ಮನ ನಾಮವನ್ನು ಸದಾ ಪಠಿಸುವಂತೆ ಅದನ್ನೇ ಕಿವಿಯಿಂದ ಕೇಳಬಯಸುತ್ತಾನೆ. ನಾಮಸ್ಮರಣೆ ಶ್ರದ್ಧೆಯಿಂದ ಕೇಳುವುದರಿಂದ ಮನಸ್ಸಿನಲ್ಲಿ ಪವಿತ್ರ ಭಾವ ಉಂಟಾಗುತ್ತದೆ. ಕಣ್ಣು, ಕಿವಿ, ನಾಲಿಗೆಗಳಲ್ಲಿ ಪರಮಾತ್ಮನ ಮೂರ್ತಿ, ಕೀರ್ತಿ, ನಾಮೋಚ್ಚಾರಗಳು ಸಂಪೂರ್ಣ ತುಂಬಿರುವಾಗ ವಿಷಯ ವಾಸನೆಗಳಿಗೆ ಅಲ್ಲಿ ಅವಕಾಶವಿಲ್ಲವಾಗುತ್ತದೆ. ಮನಸ್ಸಿನಲ್ಲಿ ಆತನ ಸ್ಮರಣೆ ಅಚ್ಚಳಿಯದೇ ಉಳಿಯುತ್ತದೆ. ವಿಷಯಾದಿಗಳಿಂದ ತುಂಬಿದ ವ್ಯಕ್ತಿಯ ಮನಸ್ಸು ವಿಷಯಗಳಲ್ಲಿಯೇ ಲೀನವಾಗಿ ವಿನಾಶಕ್ಕೆ ಕಾರಣವಾಗುತ್ತದೆ. ಹಾಗೆಯೇ ಪರಮಾತ್ಮನ ಸ್ಮರಣೆ ಮಾಡುವವರ ಮನಸ್ಸು ಪರಮಾತ್ಮನಲ್ಲಿ ಲೀನವಾಗುತ್ತದೆ, ಪರಮಾನಂದ ಸಿಗುತ್ತದೆ. ಭಕ್ತನ ಮನದಲ್ಲಿ ಮಹಾಲಿಂಗದ ನೆನವು ನಿತ್ಯವಾಗಿರುತ್ತದೆ. ಮನಸ್ಸನ್ನು ಮಂಗನಿಗೆ ಹೋಲಿಸುವ ಶ್ರೀ ಷಣ್ಮುಖ ಶಿವಯೋಗಿಗಳು, ಮನವೆಂಬ ಮರಕಟನ ನಿಮ್ಮ ನೆನೆಯೆಂಬ ಪಾಶದಲ್ಲಿ ಇರಿಸಿ ಎನ್ನನು ಉಳಿಸಿಕೊಳ್ಳಯ್ಯ ಅಖಂಡೇಶ್ವರ ಎಂದು ಪರಮಾತ್ಮನಲ್ಲಿ ಪ್ರಾರ್ಥಿಸುತ್ತಾರೆ. ಹೀಗೆ ಭಕ್ತನ ಮೈ ಮನಗಳಲ್ಲಿ ಪರಮಾತ್ಮನು ತುಂಬಿಕೊಂಡಾಗ ಭಕ್ತನು ಸರ್ವಾಂಗ ಲಿಂಗಿಯಾಗುತ್ತಾನೆ. ಈ ಕಾರಣಕ್ಕಾಗಿಯೇ ಲಿಂಗಾಯತ ಧರ್ಮದ ಚಟಸ್ಥಲ ಸಾಧನದಲ್ಲಿ ಆರು ಇಂದ್ರಿಯಗಳಲ್ಲಿ ಆರು ಲಿಂಗಗಳನ್ನು ಸ್ಥೂಲ, ಸೂಕ್ಷ್ಮ, ಕಾರಣ, ಶರೀರ ತ್ರಯಗಳೆಲ್ಲ ಇಷ್ಟ, ಪ್ರಾಣ, ಭಾವಲಿಂಗ ತ್ರಯಗಳನ್ನು ಸಂಬಂಧಿಸುವುದನ್ನು ಕಾಣುತ್ತೇವೆ. ವಚನದ ಪೂರ್ವಾರ್ಧದಲ್ಲಿ ನಾಲಿಗೆಯಲ್ಲಿ ನಿಮ್ಮ ನಾಮಾಮೃತ, ಕಣ್ಣಲ್ಲಿ ನಿಮ್ಮ ಮೂರುತಿ, ಕಿವಿಯಲ್ಲಿ ನಿಮ್ಮ ಕೀರ್ತಿ, ಮನದಲ್ಲಿ ನಿಮ್ಮ ಸ್ಮರಣೆ ತುಂಬಿರಲಿ ಎಂದು ಪರಮಾತ್ಮನನ್ನು ಬೇಡಿಕೊಳ್ಳುವ ಬಸವಣ್ಣನವರು ವಚನದ ಕೊನೆಯ ಸಾಲಿನಲ್ಲಿ ತಾವೇ ದುಂಬಿಯಾಗಬೇಕೆಂದು ಬಯಸುತ್ತಾರೆ. ಮೊದಲಿನ ನಾಲ್ಕು ಸಾಲುಗಳಲ್ಲಿ ತುಂಬಿ ಪದ ಕ್ರಿಯಾಪದವಾಗಿ ಬಳಕೆಯಾಗಿ ಕೊನೆಯ ಸಾಲಿನಲ್ಲಿ ಕಮಲದ ಸಹಚರ್ಯದಿಂದಾಗಿ ದುಂಬಿ ಅರ್ಥಾತ್ ಭ್ರಮರ ಎಂಬ ಅರ್ಥದಲ್ಲಿ ನಾಮಪದವಾಗಿ ಬಳಕೆಯಾಗಿರುವುದನ್ನು ಕಾಣುತ್ತೇವೆ. ಒಟ್ಟಾರೆಯಾಗಿ ಈ ವಚನ ಕಾವ್ಯಮಯವಾಗಿದೆ. ಬಸವಣ್ಣನವರ ಕವಿ ಹೃದಯ ನಮ್ಮ ಹೃದಯವನ್ನು ತಟ್ಟುತ್ತದೆ. ಈ ವಚನದಲ್ಲಿ ಬಸವಣ್ಣನವರ ಶರಣಾಗತಿಯ ಭಾವ ಮೈದುಂಬಿ ನಿಂತಿದೆ. ಪರಮಾತ್ಮನ ಸೇವೆಗೈಯುವ ಅದಮ್ಯ ಬಯಕೆ ಅಭಿವ್ಯಕ್ತಗೊಂಡಿದೆ. ಪರಮಾತ್ಮನ ಚರಣ ಕಮಲಗಳಲ್ಲಿ ದುಂಬಿಯಾಗಿ ಭಕ್ತರ ಸಾಮೃತ ಪಾನ ಮಾಡಬಯಸುತ್ತಾರೆ. ಹೀಗೆ ಇಡೀ ವಚನದಲ್ಲಿ ಭಕ್ತಿಯ ವಿವಿಧ ಆಯಾಮಗಳನ್ನು ಅಂದರೆ ಕೀರ್ತನೆ, ಸ್ಮರಣೆ, ಶ್ರವಣ, ಪಾದಸೇವೆ ಹಾಗೂ ಆತ್ಮನಿವೇದನೆ ಭಕ್ತಿಗಳನ್ನು ಕಾಣುತ್ತೇವೆ. ಭಕ್ತನು ಸದಾ ಪರಮಾತ್ಮನ ಸಾನ್ನಿಧ್ಯಕ್ಕಾಗಿ ಹಂಬಲಿಸುತ್ತಾ ಸಾನ್ನಿಧ್ಯ ದೊರಕಿದಾಗ ಅವನ ಚರಣ ಕಮಲಗಳಲ್ಲಿ ಭಕ್ತಿಯ ಮಕರಂದವನ್ನು ದುಂಬಿಯಾಗಿ ಆಸ್ವಾದಿಸಬೇಕೆಂಬ ಭಕ್ತಿ ಭಂಡಾರಿ ಬಸವಣ್ಣನವರ ವಿನೀತ ಭಾವ ಈ ವಚನದಲ್ಲಿ ಮೈದುಂಬಿದೆ. ಇನ್ನೊಂದು ಅಕ್ಕಮಹಾದೇವಿಯ ವಚನ: ನೆಲದ

ಈ ವಚನದ ವಿಶ್ಲೇಷಣೆ. ಇದು ವೀರವಿರಾಗಿನಿ ಮೊದಲ ಕವಿಯತ್ರಿ ಅಕ್ಕ ಮಹಾದೇವಿಯವರ ವಚನ. ನಿರ್ಗುಣ ನಿರಾಕಾರ ಪರಮಾತ್ಮನು ನಮ್ಮೆಲ್ಲರ ಭಾವದ ಮರೆಯಲ್ಲಿ ಅಡಗಿರುವನು. ಈ ವಿಚಾರವನ್ನು ಅಕ್ಕನು ಈ ಎಲ್ಲ ದೃಷ್ಟಾಂತಗಳನ್ನು ಕೊಟ್ಟು ಸಾಮಾನ್ಯ ಜನರಿಗೂ ತಿಳಿಯುವಂತೆ ಹೇಳಿದ್ದಾಳೆ. ಜಗತ್ತಿನಲ್ಲಿ ಅನೇಕ ವಸ್ತುಗಳು ನೇರವಾಗಿ ನಮ್ಮ ಕಣ್ಣಿಗೆ ಕಾಣಿಸುತ್ತವೆ, ಇನ್ನೂ ಅನೇಕ ವಸ್ತುಗಳು ಸಹಜವಾಗಿ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಹಾಗೆಂದ ಮಾತ್ರಕ್ಕೆ ಅವುಗಳ ಅಸ್ತಿತ್ವವೇ ಇಲ್ಲವೆಂದಲ್ಲ, ನಮ್ಮ ಪ್ರಯತ್ನ ಪರಿಶ್ರಮ ಹಾಗೂ ಅನುಭವದಿಂದ ಕಾಣಬಹುದಾಗಿದೆ. ಮೊದಲಿನ ಕಾಲದಲ್ಲಿ ಇಂದಿನಂತೆ ಬ್ಯಾಂಕ್ ಲಾಕರ್ಗಳು ಸೌಲಭ್ಯ ಇರಲಿಲ್ಲ. ಹಾಗಾಗಿ ಜನ ತಮ್ಮಲ್ಲಿರುವ ಧನ ಸಂಪತ್ತನ್ನು ಕಳ್ಳಕಾಕರಿಂದ ರಕ್ಷಿಸಿಕೊಳ್ಳಲು ನೆಲದಲ್ಲಿ ಹುಗಿದಿಡುತ್ತಿದ್ದರು. ಆದರೆ ಅನೇಕ ಸಾಂಕ್ರಾಮಿಕ ರೋಗಗಳಿಂದ ಮತ್ತು ಪ್ರಕೃತಿಯ ವಿಕೋಪಕ್ಕೊಳಗಾಗಿ ಇಹ ಲೋಕ ತ್ಯಜಿಸುತ್ತಿದ್ದರು. ಆಗ ಆ ಸಂಪತ್ತು ಇನ್ನಾರದೋ ಪಾಲಾಗುತ್ತಿತ್ತು. ಇದಲ್ಲದೆ ಭೂಮಿಯ ಮಣ್ಣಿನಲ್ಲೂ ಅನೇಕ ಅಂದರೆ ಚಿನ್ನ ಕಬ್ಬಿಣ ಹಿತ್ತಾಳೆ ರೇಡಿಯಂ ಮುಂತಾದ ಖನಿಜ ಸಂಪತ್ತು ಇದೆ. ಇವೆಲ್ಲವೂ ನೆಲದ ಮರೆಯ ನಿಧಾನ. ಭೂಮಿಯ ಮೇಲೆ ಅನೇಕ ತರದ ಹಣ್ಣುಗಳಿವೆ. ಅವುಗಳ ರುಚಿ ಆಕಾರ ಬೇರೆ ಬೇರೆ, ಒಂದರಂತೆ ಇನ್ನೊಂದು ಇಲ್ಲ. ಹಣ್ಣುಗಳನ್ನು ಸವಿದಾಗಲೇ ಸಿಹಿ ಕಹಿ ಒಗರು ಹುಳಿ ಎಂಬ ರುಚಿ ಗೊತ್ತಾಗುತ್ತದೆ, ಕಣ್ಣಿಗೆ ಕಾಣುವುದಿಲ್ಲ. ಇನ್ನು ಶಿಲೆಯ ಮರೆಯ ಹೇಮದಂತೆ ಅಂದರೆ ಬಂಗಾರ. ಇಂದು ನಾವೆಲ್ಲ ಧರಿಸುತ್ತಿರುವ ಆಭರಣಗಳು ಬಂಗಾರದ್ದಾಗಿವೆ. ಆದರೆ ಬಂಗಾರ ನೇರವಾಗಿ ಭೂಮಿಯಿಂದ ಸಿಗುವುದಿಲ್ಲ, ಅದು ಕಲ್ಲಿನಲ್ಲಿ ಅನುರೂಪವಾಗಿ ಅವ್ಯಕ್ತವಾಗಿರುತ್ತದೆ. ಆ ಕಲ್ಲನ್ನು ಪುಡಿ ಮಾಡಿ ಅದರಲ್ಲಿರುವ ಬಂಗಾರದ ಕಣಗಳನ್ನು ಶೋಧಿಸಿ ಸಂಸ್ಕಾರ ಕೊಟ್ಟಾಗ ನಾವು ನೋಡುವ ಬಂಗಾರ ಸಿಗುತ್ತದೆ. ಹಟ್ಟಿ ಕೋಲಾರದ ಚಿನ್ನದ ಗಣಿಗಳನ್ನು ನಾವು ನೋಡಿ ಮನಗಾಣಬಹುದು. ಇನ್ನು ತಿಲದ ಮರೆಯ ತೈಲದಂತೆ ಅಂದರೆ ಎಳ್ಳಿನಲ್ಲಿ ಎಣ್ಣೆ ಇದೆ ಎಂದು ಎಲ್ಲರಿಗೂ ಗೊತ್ತು. ಆದರೆ ಅದು ಕಣ್ಣಿಗೆ ನೇರವಾಗಿ ಕಾಣುವುದಿಲ್ಲ, ಎಳ್ಳನ್ನು ಗಾನಕ್ಕೆ ಹಾಕಿ ಎಣ್ಣೆ ತೆಗೆದಾಗ ಬರುತ್ತದೆ, ಇದಕ್ಕೆ ಶ್ರಮ ಬೇಕು. ಅದೇ ರೀತಿ ಮರದಲ್ಲಿ ಅಗ್ನಿ ಇದೆ ಎಂದು ಅಕ್ಕ ಹೇಳಿದ್ದಾಳೆ. ಆದರೆ ಅದು ಸಹಜವಾಗಿ ಕಾಣುವುದಿಲ್ಲ. ಸುಂದರ ಹೂ ಹಣ್ಣುಗಳಿಂದ ತುಂಬಿದ ಮರದಲ್ಲಿ ಅಗ್ನಿ ಹೇಗಿರಬಹುದು ಎಂಬುದು ನಮ್ಮ ಸಹಜ ಪ್ರಶ್ನೆ. ಆದರೆ ಅಲ್ಲಿ ಅಗ್ನಿ ಇದೆ ಎಂಬುದು ಶರಣರ ನಿಲುವು. ಆದ್ಯವಚನಕಾರ ದೇವರ ದಾಶಿಮಯ್ಯನವರು ತಮ್ಮ ವಚನದಲ್ಲಿ ಮರದೊಳಗೆ ಮಂದಾಗ್ನಿಯ ಉರಿಯದಂತಿರಿಸಿದೆ ಎಂದು ದೇವರ ಲೀಲೆಯನ್ನು ಮನದುಂಬಿ ಬಣ್ಣಿಸಿದ್ದಾರೆ. ಆದರೆ ಅದೇ ಮರಗಳು

ಗಾಳಿಯ ಕಾರಣದಿಂದಾಗಿ ಪರಸ್ಪರ ಘರ್ಷಣೆಗೊಳಗಾದಾಗ ಅಗ್ನಿ ಬಹಿರಂಗಗೊಳ್ಳುತ್ತದೆ. ಆಗ ನಮಗೆಲ್ಲ ಮರದಲ್ಲಿ ಅವ್ಯಕ್ತವಾಗಿದ್ದ ಆ ಅಗ್ನಿಯು ಅರಿವಾಗುತ್ತದೆ. ಈ ಎಲ್ಲ ಸುಂದರ ಉದಾಹರಣೆಗಳೊಂದಿಗೆ ಅಕ್ಕ ನಮಗೆ ದೇವರ ನಿಲುವನ್ನು ತಿಳಿಸಿದ್ದಾಳೆ. ಯಾವುದೇ ಒಂದು ಚಿಕ್ಕ ವಸ್ತು ನಮ್ಮ ಕಣ್ಣಿಗೆ ಕಾಣುವುದಿಲ್ಲವೆಂದ ಮಾತ್ರಕ್ಕೆ ಅದರ ಅಸ್ತಿತ್ವವೇ ಇಲ್ಲ ಎನ್ನಲಾಗದು. ಅದು ನಮಗೆ ಗೊತ್ತಿಲ್ಲ ಅನ್ನಬಹುದು ಅಷ್ಟೇ. ವಿಶ್ವದ ಒಳವರೆಗೆಲ್ಲ ವ್ಯಾಪಿಸಿರುವ ಪರಮಾತ್ಮ ವಿಶ್ವಮಯನೂ ವಿಶ್ವಾತೀತನೂ ಆಗಿದ್ದಾನೆ. ವಿಶ್ವದ ಪ್ರತಿ ಅಣುವಿನಲ್ಲೂ ತುಂಬಿಕೊಂಡಿದ್ದಾನೆ. ಅಂತೆಯೇ ಜೇವರ್ಗಿಯ ಷಣ್ಮುಖ ಶಿವಯೋಗಿಗಳು, ವಿಶ್ವದೊಳಗೆಲ್ಲ ನೀನೇ ದೇವ, ವಿಶ್ವಭರಿತನೂ ನೀನೇ ದೇವ, ವಿಶ್ವರೂಪನೂ ನೀನೇ ದೇವ ಎಂದು ಹೇಳಿದ್ದಾರೆ. ಇದೇ ಮಾತನ್ನು ಅಣ್ಣ ಬಸವಣ್ಣನವರು ಸಹ ಹೇಳಿದ್ದಾರೆ. ಎತ್ತೆತ್ತ ನೋಡಿದ ತತ್ತ ನೀನೇ ದೇವ, ಸಕಲ ವಿಸ್ತಾರ ರೂಹೂ ನೀನೇ ದೇವ ಎಂದು ಪರಮಾತ್ಮನ ಸ್ವರೂಪವನ್ನು ಬಣ್ಣಿಸಿದ್ದಾರೆ. ಹೀಗೆ ಎಲ್ಲ ಅಣುಗಳಲ್ಲಿದ್ದ ದೇವನು ಮಾನವನಲ್ಲಿಯೂ ಇದ್ದಾನೆ. ಪರಿಶ್ರಮ, ಶ್ರದ್ಧೆ, ಭಕ್ತಿ ಇದ್ದಲ್ಲಿ ಮಹಾದೇವ ಗೋಚರಿಸುತ್ತಾನೆ. ಅನುಭಾವಿಗಳು ಮಾತ್ರ ಗುರುತಿಸಬಲ್ಲರು. ಅಂತೆಯೇ ಅಲ್ಲಮ್ಮ ಪ್ರಭು ಹೇಳಿದ್ದಾರೆ, ಗುಹೇಶ್ವರ ನಿಮ್ಮ ನಿಲುವನ ಅನುಭವ ಸುಖೀ ಬಲ್ಲ ಎಂದು. ಈ ರೀತಿಯಾಗಿ ಪರಮಾತ್ಮ ನಮ್ಮ ಭಾವದ ಮರೆಯಲ್ಲಿದ್ದರೂ ನಮ್ಮ ಅನುಭವಕ್ಕೆ ಬಾರದಂತೆ ಇದ್ದಾನೆ. ಇದಕ್ಕೆಲ್ಲ ನಮ್ಮ ಅಜ್ಞಾನವೆಂಬ ಕತ್ತಲೆಯೇ ಕಾರಣ. ದೇವನನ್ನು ಕಾಣಬೇಕಾದರೆ ಜ್ಞಾನದ ಜ್ಯೋತಿಯನ್ನು ಬೆಳಗಬೇಕು. ನಮ್ಮಲ್ಲಿರುವ ಚೈತನ್ಯವೇ ಪರಮಾತ್ಮನೆಂದು ಅರಿಯಬೇಕು. ಭಾವದಲ್ಲಿ ಅವ್ಯಕ್ತವಾಗಿರುವ ಪರಮಾತ್ಮನನ್ನು ಅನುಭಾವಿಗಳಲ್ಲದವರು ಅರಿಯಬಾರದು ಮತ್ತು ಅರಿಯಲಾರರು ಎಂಬುದು ಅಕ್ಕನ ಅಂತರಂಗದ ಧ್ವನಿ ಎಂಬುದು ನಮಗೆ ಸ್ಪಷ್ಟವಾಗಿ ಈ ವಚನದಲ್ಲಿ ಕಂಡುಬರುತ್ತದೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬೆಳಗಾವಿಯ ವೇಣು ಧ್ವನಿ ನಮ್ಮೆಲ್ಲರ ಧ್ವನಿಯಾಗಿದೆ, ನಮ್ಮೆಲ್ಲರಿಗೂ ಹೆಮ್ಮೆಯ ಧ್ವನಿಯಾಗಿದೆ. ನಮ್ಮಂತ ಸಾಮಾನ್ಯ ವ್ಯಕ್ತಿಗಳನ್ನು ಕರೆದುತಂದು ಇಲ್ಲಿ ವಚನ ವಿಶ್ಲೇಷಣೆ, ವಚನಗಳು, ನಮ್ಮ ಅನುಭವಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಹೃದಯ ತುಂಬಿದ ಹೃತ್ಪೂರ್ವಕ

ಅಲ್ಲಮ ಪ್ರಭುವರು, ಈ ವಚನವು ಶಿವನೇ ಗುರು, ಲಿಂಗ ಜಂಗಮ ಪ್ರಸಾದ ಮತ್ತು ಆಚಾರವೆಂದು ಅರಿತವರೇ ನಿಜವಾದ ಗುರು ಎಂದು ಸಾರುತ್ತಿದ್ದರು.

ಈ ಪ್ರಪಂಚವಿದ್ದ ತತ್ವಗಳು ಬಸವಣ್ಣನು ಜಗತ್ತಿಗೆ ತಿಳಿಸಿದ ಮಹಾಮಹಿಮೆ ಎಂದು ಅಲ್ಲಮ ಪ್ರಭುಗಳು ಕೊಂಡಾಡಿದ್ದಾರೆ. ಈ ವಚನದಲ್ಲಿ ವಿವರಣೆ: ಶಿವನೇ ಗುರು ಮತ್ತು ಲಿಂಗ, ಶಿವನೇ ಜ್ಞಾನ ನೀಡುವ ಗುರು ಹಾಗೂ ಪೂಜೆಗೆ ಅರ್ಹನು. ಲಿಂಗ ಎನ್ನುವವನು ತಿಳಿಯುವುದು ಜಂಗಮ ಹಾಗೂ ಪ್ರಸಾದ ಚಲಿಸುವ ದೇವರಿಗೆ ಭಾವಿಸುವ ಜಂಗಮ ಹಾಗೂ ದೇವರಿಗೆ ಅರ್ಪಿಸುವ ಸ್ವೀಕರಿಸುವ ವಸ್ತು ಪ್ರಸಾದವೆಂದು ತಿಳಿಯುವುದು. ಆಚಾರ: ಶಿವನಿಗೆ ಶುದ್ಧವಾದ ನಡೆ ನುಡಿ ಹಾಗೂ ಆಚಾರವೇ ಪರಮ ಸತ್ಯ. ಬಸವಣ್ಣರು ಈ ಪಂಚವಿಧವೆಂದು ಪಂಚಬ್ರಹ್ಮವೆಂದು ತಿಳಿದು ಜಗತ್ತಿಗೆ ಸಾರಿದ ಸಂಗನ ಬಸವಣ್ಣನು ಎಲ್ಲರಿಗೂ ಗುರುವಾಗಿದ್ದಾರೆ. ಬಸವಣ್ಣವರು ಹರಿಹಲಿಂಗದಲ್ಲಿ ಶಿವನೇ ಕಾಣುವವರು, ಶಿವನೇ ಗುರು ಎಂದು ಸಾರಿದ್ದಾರೆ. ಸಾ

ಇಲ್ಲಿಯವರೆಗೂ ಪ್ರಸಾರವಾಯಿತು ಮಹಿಳಾ ವೇದಿಕೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ವಚನ ವಿಶ್ಲೇಷಣೆ ಮಾಡಿದವರು ಶ್ರೀಮತಿ ಶಾರದಾ ಹಿರೇಮಠ್ ಹಾಗೂ ಶ್ರೀಮತಿ ಮಹಾದೇವಿ ವಿಭೂತಿಯವರು. ಮತ್ತೊಂದು ಮಹಿಳಾ ವೇದಿಕೆ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೇಳಿ ವೇಣುಧ್ವನಿ 90.4 FM. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: 7100000074.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365. ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 ಆಗಸ್ಟ್ 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
1: ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ, ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. KLE ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ, ಪ್ರವೇಶಗಳು ಪ್ರಾರಂಭವಾಗಿವೆ. KLE ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400+ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 ಆಗಸ್ಟ್ 2026 ಪ್ರಾರಂಭ. ತಡಮಾಡಬೇಡಿ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380565483.

0: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327. ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ OPD ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448141503 ಹಾಗೂ 8123871607.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
3: ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಬೆಳಗಾವಿ. ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್. ಕೇಲಿ ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ. ಅಡ್ಮಿಷನ್ಸ್ ಆರ್ ನಾವ್ ಓಪನ್. ಸ್ಪೆಷಲ್ ಕನ್ಸೆಷನ್ಸ್ ಫಾರ್ ಕೇಲಿ ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 400+ ಮಾರ್ಕ್ಸ್ ಇನ್ ನೀಟ್ 2026. ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಫಸ್ಟ್ ಬ್ಯಾಚ್ ಹ್ಯಾಸ್ ಆಲ್ರೆಡಿ ಕಮೆನ್ಸ್ಡ್ ಫ್ರಮ್ 3rd August 2026. ಡೋಂಟ್ ಡಿಲೇ, ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಯುವರ್ ಡ್ರೀಮ್ ಆಫ್ ಬಿಕಮಿಂಗ್ ಅ ಡಾಕ್ಟರ್. ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟ್ 9912334 08 or 9380056.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.4 FM ಕೆಎಲ್ ಈ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಭಾವಗೀತೆಗಳ ಕಾರ್ಯಕ್ರಮವಿದು ಭಾವ ಸಂಗಮ.

ಇದುವರೆಗೂ ಕೇಳಿದ್ರಿ ಭಾವಗೀತೆಗಳ ಕಾರ್ಯಕ್ರಮ ಭಾವ ಸಂಗಮ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KL ಈ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಕಾಮನ್ ಸರ್ವಿಸ್ ಸೆಂಟರ್ CSC ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಜಿಲ್ಲಾ ವ್ಯವಸ್ಥಾಪಕರು CSC ಬೆಳಗಾವಿಯ ಮಲ್ಲಿಕಾರ್ಜುನ್ ಕರೇರುದ್ರನ್ ಅವರವರು. ಕಾರ್ಯಕ್ರಮದಲ್ಲಿ ನಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ಧನ್ಯವಾದ
0: ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ CSC ಈ ಒಂದು ವಿಷಯದ ಕುರಿತು ನಾವು ಮಾತನಾಡಲಿದ್ದೇವೆ. ಸೊ ಅಂತ ಸಂದರ್ಭದಲ್ಲಿ CSC ಎಂದ್ರೇನು, ಅಲ್ಲಿಂದ ಪ್ರಾರಂಭ ಮಾಡೋಣ.
1: CSC ಅಂದ್ರೆ ಕಾಮನ್ ಸರ್ವಿಸ್ ಸೆಂಟರ್ ಅಂತ, ಸಾಮಾನ್ಯವಾಗಿ ಸಾಮಾನ್ಯ ಸೇವಾ ಕೇಂದ್ರಗಳಂತ ಕರೀತೀವಿ. ಇದನ್ನ ಜನರಿಗೆ ಒಂದು ಏನು ಸಾಮಾನ್ಯ ಸೇವೆಗಳು ಏನ್ ಬೇಕಾಗ್ತವೆ ಅವುಗಳನ್ನೆಲ್ಲವನ್ನ ಇವತ್ತು CSC ಸೆಂಟರ್ದಲ್ಲಿ ಅವರು ಪಡೆದುಕೊಳ್ಬಹುದು.
0: ಬಹಳ ಮುಖ್ಯವಾಗಿ ಇದು ಪ್ರಾರಂಭ ಯಾವಾಗಾಯ್ತು?
1: ಇದು ಬಂದ್ಬಿಟ್ಟು 2006 ಭಾರತ ಸರ್ಕಾರದಿಂದ ಅನುಮೋದನೆ ಪಡೆದಿತ್ತು. 2009 CSC ಇ-ಗವರ್ನೆನ್ಸ್ ಸರ್ವಿಸಸ್ ಇಂಡಿಯಾ ಲಿಮಿಟೆಡ್ ಸ್ಥಾಪನೆ ಆಯಿತು. 2009-10 ಇದರದೊಂದು ಯೋಜನೆಯನ್ನ ರೂಪಿಸಿ ಇಡೀ ದೇಶಾದ್ಯಂತ CSC ಕೇಂದ್ರಗಳ ಒಂದು ಜಾರಿಗೊಳಿಸುವಿಕೆ ಪ್ರಕ್ರಿಯೆ ಪ್ರಾರಂಭವಾಯಿತು. ಅದಾದ್ಮೇಲೆ 2015 ಡಿಜಿಟಲ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಸುಮಾರು ಇಡೀ ದೇಶಾದ್ಯಂತ ಎಲ್ಲಾ ಹಳ್ಳಿಗಳಿಗೂ ಕೂಡ ಇವತ್ತು CSC ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಸರ್.
0: ಇವುಗಳ ಸೇವೆಗಳ ಬಗ್ಗೆ ಮಾತನಾಡೋಣ ಸರ್. ಆದ್ರೆ ಅದಕ್ಕಿಂತ ಮುಂಚೆ ಈ ಒಂದು CSC ಗುರಿ ಹಾಗೂ ಉದ್ದೇಶ ಅದರ ಬಗ್ಗೆ ಸ್ವಲ್ಪ.
1: ಇದು ಭಾರತದ ಗ್ರಾಮೀಣ ಅಭಿವೃದ್ಧಿ ಡಿಜಿಟಲ್ ಪರಿವರ್ತನೆಯ ಒಂದು ಭಾಗವಾಗಿದೆ. ಇದು ಏನಂತಂದ್ರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ಅಡಿಯಲ್ಲಿ ಬರ್ತಾ ಇದೆ. ಗ್ರಾಮೀಣ ಮತ್ತು ನಗರ ಪ್ರದೇಶದ ಜನರಿಗೆ ಸರ್ಕಾರದ ಮತ್ತು ಡಿಜಿಟಲ್ ಸೇವೆಗಳನ್ನ ಸುಲಭವಾಗಿ ತಲುಪಿಸುವುದರ ಜೊತೆಗೆ ಇಂದಿನ ಏನಂತಂದ್ರೆ ಆ ತಂತ್ರಜ್ಞಾನ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಈ ಕಾಲದಲ್ಲಿ ಸೇವೆಗಳು, ಬ್ಯಾಂಕಿಂಗ್ ಸೇವೆಗಳಾಗಿರ್ಬೋದು, ಸರ್ಕಾರಿ ಸೇವೆಗಳಾಗಿರ್ಬೋದು, ಶಿಕ್ಷಣ, ಆರೋಗ್ಯ, ವ್ಯಾಪಾರ, ಜೊತೆಗೆ ದಿನನಿತ್ಯ ಅವರಿಗೆ ಏನು ಜನರಿಗೆ ಬೇಕಾಗಿರತಕ್ಕಂತ ಎಲ್ಲಾ ಸೇವೆಗಳನ್ನ ಡಿಜಿಟಲೈಸ್ ರೂಪದಲ್ಲಿ ಅವರಿಗೆ ಕೊಡಲಿಕ್ಕೆ ಈ ಯೋಜನೆ ಇವತ್ತು ಸುಲಭವಾಗಿ ಸಿಗ್ತಾ ಇದೆ.
0: ಈಗ ಬಹಳ ಮುಖ್ಯವಾದ ಪ್ರಶ್ನೆ, ಯಾವೆಲ್ಲ ಸೇವೆಗಳು CSC ಅಥವಾ ಕಾಮನ್ ಸರ್ವಿಸ್ ಸೆಂಟರ್ ನಲ್ಲಿ ಲಭ್ಯ?
1: ಈಗಾಗಲೇ ತಮಗೆ ನಾನು ಹೇಳಿದಂತೆ CSC ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಸುಮಾರು 300+ ಇವತ್ತು ಸೇವೆಗಳು ಇವತ್ತು ಸಿಗ್ತಾ ಇವೆ. ಅದರಲ್ಲಿ ಪ್ರಮುಖವಾಗಿ ಬಂದ್ಬಿಟ್ಟು ಒಂದು ಆಧಾರ್ ಸೇವೆಗಳು, ಅದಾದ್ಮೇಲೆ ಬ್ಯಾಂಕಿಂಗ್ ಸೇವೆಗಳು, ಇನ್ಸೂರೆನ್ಸ್ ಸೇವೆಗಳಾಗಿರ್ಬೋದು, ಅದಾದ್ಮೇಲೆ ಲಾ ಸೇವೆಗಳು, ಎಜುಕೇಶನ್ ಸೇವೆಗಳು, ಮೆಡಿಸನ್ ಅಂತ ಸೇವೆಗಳಾಗಿರ್ಬೋದು, ಸುಮಾರು 10-11 ಸೇವೆಗಳನ್ನ ಇವತ್ತು ಸಾಮಾನ್ಯ ಸೇವಾ ಕೇಂದ್ರಗಳು ಇಡೀ ಭಾರತ ದೇಶದಲ್ಲಿ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನಿಟ್ಟಿದ್ದೀವಿ ಅಂತ ಹೇಳ್ಬೋದು.
0: ಪ್ರಾರಂಭ ಮಾಡೋಣ. ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಸೇವೆಗಳಿದ್ದಾವೆ CSC ನಲ್ಲಿ? ಅಲ್ಲಿ
1: ಈಗ ಸಾಮಾನ್ಯವಾಗಿ ಏನಾಗ್ತಿತ್ತು ಅಂತಂದ್ರೆ ಸರ್, ಮೊದಲು ಯಾವ್ದಾದ್ರು ಒಂದು ಏನಂತಂದ್ರೆ ವಿದ್ಯಾರ್ಥಿಗಳಿಗಾಗಿರ್ಬೋದು, ಯುವಕರಿಗೆ ಆಗಿರ್ಬೋದು, ಯಾವ್ದಾದ್ರು ಒಂದು ಸೇವೆಗಳು ಬೇಕಾಗಿತ್ತಂತಂದ್ರೆ ಯಾವ್ದೊಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ಸ್ ಆಗಿರ್ಬೋದು ಅಥವಾ ಸರ್ಕಾರದ ಯೋಜನೆಗಳು ಇವತ್ತು ಅವರಿಗೆ ಗೊತ್ತಾಗಬೇಕಾಗಿತ್ತಂತಂದ್ರೆ ಅವ್ರು ಯಾವ್ದೋ ಒಂದು ನಗರನೋ ಅಥವಾ ಬೇರೆ ಮತ್ತೊಂದು ಊರಿಗೆ ಹೋಗಿ ಆ ಒಂದು ಊರಲ್ಲಿ ಅಲ್ಲಿರ್ತಕ್ಕಂಥ ಯಾವ್ದೋ ಒಂದು ನೆಮ್ಮದಿ ಕೇಂದ್ರದಲ್ಲೋ ಅಥವಾ ಬೇರೆ ಒಂದು ಆನ್ಲೈನ್ ಸೆಂಟ್ರಲ್ಲೋ ನಿಂತು ಸರ್ಕಾರಿ ಕೇಂದ್ರಗಳಲ್ಲಿ ನಿಂತು ಅವ್ರ ಅಪ್ಲಿಕೇಶನ್ಗಳನ್ನ ಹಾಕಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಬಟ್ ಇತ್ತಿತ್ತಲಾಗಿ ಸುಮಾರು ಏನಂತಂದ್ರೆ ಸ್ಕಾಲರ್ಶಿಪ್ ಯೋಜನೆಗಳು ಈಗ ಹೆಂಗಿದೆ ಅಂತ ಅಂತಂದ್ರೆ ನಮ್ಮಲ್ಲಿ ಸರ್ಕಾರಿ ಪರೀಕ್ಷೆ ಆಗಿರ್ಬೋದು, ಒಲಂಪಿಯಡ್ ಸರ್ವಿಸಸ್ ಆಗಿರ್ಬೋದು, ಇವೆಲ್ಲವುಗಳನ್ನ ಇವನ್ನು ಉತ್ತೇಜಿಸುವ ಸಲುವಾಗಿ ಎಲ್ಲ ಸೇವೆಗಳನ್ನ ಅವರ ಒಂದು ಏನಂದ್ರೆ ಊರಿನಲ್ಲೇ ಸಾಮಾನ್ಯ ಸೇವಾ ಕೇಂದ್ರಗಳ ಮುಖಾಂತರ ಅವರು ಅಪ್ಲಿಕೇಶನ್ಗಳನ್ನು ಹಾಕಬಹುದು. ಅದರ ಜೊತೆಗೆ ಕಡಿಮೆ ದರದಲ್ಲಿ ಯಾವುದು ಹೆಚ್ಚುವರಿ ಶುಲ್ಕ ಇಲ್ಲದೆ ಓನ್ಲಿ ಸರ್ವಿಸ್ ಚಾರ್ಜ್ ಅಂದ್ರೆ ಹೆಚ್ಚುವರಿ ಶುಲ್ಕವಿಲ್ಲದೆ ಅದಕ್ಕೆ ಅಧಿಕೃತವಾಗಿ ಶುಲ್ಕಗಳನ್ನು ನೀಡಿ ತಾವು ಏನಂತಂದ್ರೆ ಅಪ್ಲಿಕೇಶನ್ಗಳನ್ನು ಹಾಕಬಹುದು, ಸ್ಕಾಲರ್ಶಿಪ್ಗಳನ್ನು ಪಡ್ಕೊಳ್ಬೇಕಂತ ಒಂದು ವ್ಯವಸ್ಥೆ CSC ಇದೆ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ CSC ಕಾಮನ್ ಸರ್ವಿಸ್ ಸೆಂಟರ್. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಜಿಲ್ಲಾ ವ್ಯವಸ್ಥಾಪಕರು CSC ಬೆಳಗಾವಿಯ ಮಲ್ಲಿಕಾರ್ಜುನ್ ಕರೇರುದ್ರನ್ ಅವರವರು. ಸರ್, ಈಗ CSC ಬಗ್ಗೆ, ಸರ್ವಿಸಸ್ ಬಗ್ಗೆ ತಾವು ತಿಳಿಸಿದ್ರಿ, ಸೌಲಭ್ಯಗಳ ಬಗ್ಗೆ ವಿದ್ಯಾರ್ಥಿ ಅವರಿಗೋಸ್ಕರ. ಈಗ ಯುವಕ ಯುವತಿಯರಿಗೆ ಯಾವೆಲ್ಲ ಸೌಲಭ್ಯಗಳು ಲಭ್ಯ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದಾ?
1: ಸರ್, ಈಗ ಸಾಮಾನ್ಯವಾಗಿ ಹೇಳ್ಬೇಕಂತಂದ್ರೆ ಯುವಕ ಯುವತಿಯರಿಗೆ ಹಲವಾರು ಇವತ್ತೇನಂತಂದ್ರೆ ನಿರುದ್ಯೋಗಿಗಳಾಗ್ತಾ ಇದ್ರು. ಇವತ್ತೇನಂತಂದ್ರೆ ಇಡೀ ಭಾರತ ದೇಶದಲ್ಲಿ ಭಾರತ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಎಷ್ಟೇ ಇದನ್ನ ಮಾಡಿ ಅವೇರ್ನೆಸ್ಗಳನ್ನ ಮಾಡಿದ್ರೂ ಕೂಡ ಅನ್ಎಂಪ್ಲಾಯ್ಮೆಂಟ್ನ ಹೋಗಲಾಡಿಸ್ಲಿಕ್ಕೆ, ನಿರುದ್ಯೋಗವನ್ನು ಹೋಗಲಾಡಿಸ್ಲಿಕ್ಕೆ ಹಲವಾರು ಕಸರತ್ತುಗಳನ್ನ ಮಾಡ್ತಾ ಇದೆ. ಬಟ್ ಅಂತ ಒಂದು ಯುವಕರಿಗೆ ಯಾರು ಶಿಕ್ಷಣವನ್ನ ಪಡೆದಿದ್ದಾರೆ, ಯಾರು ಸರ್ಕಾರಿ ಕೆಲಸದ ಮೇಲೆ ಅವಲಂಬಿತರಾಗಿರದೆ ತಾವು ಕೂಡ ಸ್ವಂತ ಬಲದ ಮೇಲೆ ತಾವು ಕೂಡ ಏನಂತಂದ್ರೆ ಈ ಸಾಮಾನ್ಯ ಸೇವಾ ಕೇಂದ್ರಗಳನ್ನ ತೆಗೆದ್ಬಿಟ್ಟು ಆ ಊರಿನ ಒಂದು ಜನರಿಗೆ ಸೇವೆಗಳನ್ನ ನೀಡುವುದರ ಜೊತೆಗೆ ಏನಂತಂದ್ರೆ ಇವರು ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ ಇವರು ಕೂಡ ಸಮಾಜದಲ್ಲಿ ಒಬ್ಬ ಉನ್ನತ ವ್ಯಕ್ತಿಯಾಗಿ ಬೆಳೆಯಬಹುದು.
0: ಸರ್, ಈಗ CSC ಓಪನ್ ಮಾಡ್ಲಿಕ್ಕೆ ಅಥವಾ ಸಾಮಾನ್ಯ ಸೇವಾ ಕೇಂದ್ರ ಓಪನ್ ಮಾಡ್ಲಿಕ್ಕೆ ಅರ್ಹತೆ ಏನು ಬೇಕು ಅದ್ರ ಬಗ್ಗೆ ಸ್ವಲ್ಪ ತಿಳಿಸು, ಆ ಪ್ರೊಸೀಜರ್ ಬಗ್ಗೆ.
1: ಸಾಮಾನ್ಯವಾಗಿ ಸಾಮಾನ್ಯ ಸೇವಾ ಕೇಂದ್ರಗಳನ್ನು ಓಪನ್ ಮಾಡಬೇಕಂತಂದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಅಂತ ಯಾವುದು ಸರ್ಕಾರ ನಿಗದಿಪಡಿಸಿಲ್ಲ. ಇದು ಸ್ಕಿಲ್ ರಿಲೇಟೆಡ್ ಆಗಿರೋದ್ರಿಂದ, ಅವರ ಕೌಶಲ್ಯದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಸಾಮಾನ್ಯವಾಗಿ 7th ಇಲ್ಲ ಅಂತಂದ್ರೆ 10th. ಅವ್ರಿಗೆ ಏನಾದರೂ ಎಜುಕೇಶನ್ ಹೋಗಿದ್ರೆ ಅವರು ಒಂದು ಆನ್ಲೈನ್ ಮುಖಾಂತರ ಒಂದು ಪರೀಕ್ಷೆಯನ್ನು ಬರೀಬೇಕಾಗ್ತದೆ. ಆ ಒಂದು ಪರೀಕ್ಷೆಯನ್ನು ಬರೆದ ಮೇಲೆ ಅವರಿಗೆ ಆ ಪರೀಕ್ಷೆಯಲ್ಲಿ ಅವರು ಪಾಸ್ ಆದರೆ ನೆಕ್ಸ್ಟ್ ಅವರಿಗೆ ಒಂದು ಸರ್ಟಿಫಿಕೇಟ್ ಬರುತ್ತೆ. ಸರ್ಟಿಫಿಕೇಟ್ ಬಂದಲ್ಲಿ ಅವರು ಯಾವ ಊರಲ್ಲಿ ಅವರು ಸಾಮಾನ್ಯ ಸೇವಾ ಕೇಂದ್ರಗಳನ್ನು ತೆಗಿತಾ ಇದ್ರೆ ಅವರಿಗೆ ಒಂದು ಮಿನಿಮಮ್ ಕ್ರೈಟೇರಿಯಾ ಇದೆ. ಸುಮಾರು 100-150 ಸ್ಕ್ವೇರ್ ಫುಟ್ ಜಾಗ ಇರಬೇಕು, ಕಂಪ್ಯೂಟರ್ ಇರಬೇಕು, ಪ್ರಿಂಟರ್ಗಳನ್ನ, ಯಾಕಂದ್ರೆ ಅಲ್ಲಿ ಬಂದಿರತಕ್ಕಂಥ ಪಬ್ಲಿಕ್ಗೆ ಅವರಲ್ಲಿ ಸೇವೆಗಳನ್ನ ಕೊಡಬೇಕಂದ್ರೆ ಕನಿಷ್ಠ ಇವೆಲ್ಲನೂ ಕೂಡ ಅರ್ಹತೆಗಳು ಅವರಿದ್ರೆ ಅದೆಲ್ಲ ಇತ್ತಂತಂದ್ರೆ ಅವರಿಗೆ CSE ಅವರು ತೆಗಿಬಹುದು.
0: ಈ ಒಂದು CSE ತೆಗೆಯೋ ಒಂದು ಪ್ರಕ್ರಿಯೆಯನ್ನ ಎಷ್ಟು ಜನ ಯುವಕ ಯುವತಿಯರು ಅಥವಾ ಬಹಳಷ್ಟು ಜನ ಇದರ ಬಗ್ಗೆ ಲಾಭ ಪಡೆದಿರಬಹುದು, ಹೌದಲ್ವಾ? ಅದರ ಬಗ್ಗೆ ಸ್ವಲ್ಪ.
1: ಈಗಾಗಲೇ ಇಡೀ ಭಾರತ ದೇಶದಲ್ಲಿ 500,000 ಅಧಿಕ ಇವತ್ತು ಕಾಮನ್ ಸರ್ವಿಸ್ ಸೆಂಟರ್ಗಳು ಕೆಲಸ ಮಾಡ್ತಾ ಇದಾವೆ. ಇನ್ನು ಕರ್ನಾಟಕ ರಾಜ್ಯದ ವಿಷಯಕ್ಕೆ ಬಂದರೆ ಸುಮಾರು 25,000-30,000 ಇವತ್ತು ಸಾಮಾನ್ಯ ಸೇವಾ ಕೇಂದ್ರಗಳು ಇವತ್ತು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನು ಬೆಳಗಾವಿ ಜಿಲ್ಲೆ ವಿಚಾರಕ್ಕೆ ಬಂದರೆ ಸುಮಾರು 3,000 ಅಧಿಕ ಇವತ್ತು ಸಾಮಾನ್ಯ ಸೇವಾ ಕೇಂದ್ರಗಳು ಬೆಳಗಾವಿ ಜಿಲ್ಲೆಯಲ್ಲಿ ನೋಂದಣಿಯಾಗಿದ್ದಾವೆ. ಅದರಲ್ಲಿ ಸಕ್ರಿಯವಾಗಿ 1,375 ಅಧಿಕ ಸಾಮಾನ್ಯ ಸೇವಾ ಕೇಂದ್ರವು ಸಕ್ರಿಯವಾಗಿ ಗ್ರಾಮೀಣ ಭಾಗದಲ್ಲಿ ಒಂದು ಹಳ್ಳಿ ಮಟ್ಟದಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾವೆ.
0: ಸರ್, ಈಗ ಮಹಿಳೆಯರಿಗಾಗಿ ಮಾತನಾಡೋಣ. ಸೌಲಭ್ಯಗಳು ಲಭ್ಯ, ಯಾವೆಲ್ಲ ಸೌಲಭ್ಯಗಳು CSE ಕಾಮನ್ ಸರ್ವಿಸ್ ಸೆಂಟರ್ನಲ್ಲಿ ಮಹಿಳೆಯರಿಗಾಗಿ?
1: ಸರ್, ಈಗ ಮಹಿಳೆಯರಿಗಾಗಿರ್ಬೋದು ಅಥವಾ ಹಿರಿಯ ನಾಗರಿಕರಿಗಾಗಿರ್ಬೋದು ಈ ಸಾಮಾನ್ಯ ಸೇವಾ ಕೇಂದ್ರಗಳ ಬಳಕೆ ಬಹಳ ಮುಖ್ಯವಾಗಿದೆ. ಯಾಕಂತಂತಂದ್ರೆ ಇವಾಗ ಅವರು ಸಾಮಾನ್ಯವಾಗಿ ಮಹಿಳೆಯರು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲೋ ತಮ್ಮ ಕೂಲಿ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೋ ಅಥವಾ ಎಲ್ಲೋ ಒಂದು ಬ್ಯಾಂಕಿಂಗ್ ಸರ್ವಿಸಸ್ ಬೇಕಾಗಿರುತ್ತೆ, ಅವರ ಹಣವನ್ನು ಡೆಪಾಸಿಟ್ ಮಾಡಬೇಕಾಗಿರುತ್ತೆ, ವಿತ್ಡ್ರಾಲ್ ಮಾಡ್ಕೋಬೇಕಾಗಿರುತ್ತೆ, ಅವರ ಸ್ಟೇಟ್ಮೆಂಟ್ ಗಳನ್ನ ಚೆಕ್ ಮಾಡೋದು. ಈಗ ಸಾಮಾನ್ಯವಾಗಿ ಈ ಗೃಹಲಕ್ಷ್ಮಿ ಅಂತ ಅಮೌಂಟ್ ಗಳನ್ನ ಅವರು ಏನಂತಂದ್ರೆ ಬಂದಿದಾವೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡಬೇಕಾಗಿ KYC ಅಪ್ಡೇಟ್ ಗಳನ್ನ ಮಾಡಬೇಕಾಗಿರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ಅವರು ಒಂದು ಊರಿಗೆ ಅಥವಾ ನಗರ ಪ್ರದೇಶಕ್ಕೆ ಹೋಗಲಿ, ಅದೇ ಒಂದು ಕಾಮನ್ ಸರ್ವಿಸ್ ಸೆಂಟರ್ ಗಳಲ್ಲಿ ಹೋದ್ರೆ ಅವರು ಏನಂತಂದ್ರೆ CSE ಮೂಲಕ ಹಣ ತೆಗೆಯೋದಿರಬಹುದು, ಹಣ ಡೆಪಾಸಿಟ್ ಮಾಡೋದಾಗಿರ್ಬೋದು, ಅಥವಾ ಮಿನಿ ಸ್ಟೇಟ್ಮೆಂಟ್ ಗಳಿರ್ಬೋದು, APS ಬ್ಯಾಂಕಿಂಗ್ ಎಲ್ಲಾ ಸೇವೆಗಳನ್ನು ಕೂಡ ಅವರು ತಗೊಳ್ಬಹುದು. ಇದ್ರ ಜೊತೆಗೆ ಏನಂತಂದ್ರೆ ಅವರಿಗೆ ಸ್ಪೆಸಿಫಿಕ್ ಆಗಿ ಕೆಲವೊಂದು ಪೆನ್ಷನ್ ಸ್ಕೀಮ್ಸ್ ಇದಾವೆ ಸರ್, ಪಿಂಚಣಿ ಸ್ಕೀಮ್ಗಳಿದಾವೆ. ಈಗ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಬಂದ್ಬಿಟ್ಟು, ಯಾರು ಮಹಿಳೆಯರಿರಲಿ ಅಥವಾ ಪುರುಷರಿರಲಿ, ಅಸಂಘಟಿತ ವಲಯದ ಕಾರ್ಮಿಕರಿಗೆ ಬಂದ್ಬಿಟ್ಟು ಅವರಿಗೆ PM-Kisan ಅಂತ ಇದ್ದಾರೆ. ರೈತರಿಗೆ PM-Kisan ಬಂದ್ಬಿಟ್ಟು 2,000 ರೂಪಾಯಿ ಅವ್ರಿಗೆ ಏನಂತಂತಂದ್ರೆ ಎವ್ರಿ ಬೆಳೆ ಮೇಲೆ ಕೊಡ್ತಕ್ಕಂತ ಒಂದು ಮೊತ್ತ. ಅದ್ರ ಜೊತೆ PM-Kisan ಮಾನಧನ್ ಯೋಜನೆ ಅಂತ ಇದೆ. ಇದು ರೈತರಿಗೋಸ್ಕರ, ಯಾವ ರೈತರು ಯಾರು ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೋ ಅಂತವ್ರು ರೈತರಿಗೆ ಇರತಕ್ಕಂಥ ವಿಶೇಷವಾಗಿರತಕ್ಕಂತ ಒಂದು ಪಿಂಚಣಿ ಸೌಲಭ್ಯ. ಅದೇ ರೀತಿ ಬಂದ್ಬಿಟ್ಟು ಕಿಸಾನ್ ಮಾನಧನ್ ಯೋಜನೆ ಆಗಿರ್ಬೋದು, ಅದಾದ್ಮೇಲೆ ಶ್ರಮಯೋಗಿ ಮಾನಧನ್ ಯೋಜನೆ ಆಗಿರ್ಬೋದು. ಶ್ರಮಯೋಗಿ ಮಾನಧನ್ ಯೋಜನೆ ಅಂತಂದ್ರೆ ಯಾವ ವ್ಯಕ್ತಿಯನ್ನು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತವ್ರು ಯಾವುದೇ ರೀತಿಯಿಂದ ಸರ್ಕಾರದ ಒಂದು ಏನಂತಂದ್ರೆ ESIPF ಸೌಲಭ್ಯ ಇರುವುದಿಲ್ಲ ಅಂತವ್ರು ಇತರದೊಳಗಡೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರು ಅಂತಂದ್ರೆ ಪ್ರತಿ ತಿಂಗಳು ಅವ್ರು ಎಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಅಷ್ಟೇ ಕಾಂಟ್ರಿಬ್ಯೂಷನ್ ಕೇಂದ್ರ ಸರ್ಕಾರನು ಮಾಡುತ್ತೆ. ಅವರ ಒಂದು ಮುಪ್ಪಿನ ಅವಧಿಯಲ್ಲಿ ಅಂದ್ರೆ ಸುಮಾರು 60 ವರ್ಷಗಳಾದ್ಮೇಲೆ ಅವರಿಗೆ ಸರ್ಕಾರದ ಒಂದು ಕನಿಷ್ಠ ಪಿಂಚಣಿ ಮೊತ್ತ 3,000 ರೂಪಾಯಿಗಳನ್ನ ಅವರು ಪಡಿಬಹುದು.
0: ಸ್ನೇಹಿತರೆ, ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಮನ್ ಸರ್ವಿಸ್ ಸೆಂಟರ್ CSE ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಜಿಲ್ಲಾ ವ್ಯವಸ್ಥಾಪಕರು CSE ಬೆಳಗಾವಿಯ ಮಲ್ಲಿಕಾರ್ಜುನ್ ಕರೇರುದ್ರನ್ ಅವರವರು. ಬಹಳಷ್ಟು ಸೌಲಭ್ಯಗಳ ಬಗ್ಗೆ ನಾವು ಮಾತನಾಡಿದ್ವಿ, ಮಹಿಳೆಯರದ್ದಾಯ್ತು, ಯುವಕ ಯುವತಿಯರದ್ದಾಯ್ತು, ಆಮೇಲೆ ವಿದ್ಯಾರ್ಥಿಗಳ ಅವ್ರದ್ದು ಆಯ್ತು. ಈಗ ರೈತರ ಬಗ್ಗೆ ಒಂದು ಸ್ವಲ್ಪ ಮಾತನಾಡೋಣ. ರೈತರಿಗಾಗಿ ಯಾವೆಲ್ಲ ಸೌಲಭ್ಯಗಳು ಲಭ್ಯ ಸರ್, ಅದ್ರ ಬಗ್ಗೆ ತಿಳಿಸಿ.
1: ಇಡೀ ಭಾರತ ದೇಶಕ್ಕೆ ಒಂದು ಬೆನ್ನೆಲುಬು ಅಂತಾಗಿರ್ತಕ್ಕಂಥವ್ರು ರೈತರು ಸರ್. ಬಟ್ ಈ ಒಂದು ರೈತರಿಗೆ ಸುಮಾರು ಇವತ್ತು ಏನಂತಂದ್ರೆ ಸೇವೆಗಳು ಇವತ್ತು ಲಭ್ಯವಿವೆ. ಬಟ್ ಆದ್ರೂ ಒಂದು ವಿಷಾದನೀಯ ಸಂಗತಿ ಏನಂತಂತಂದ್ರೆ ಆ ಎಲ್ಲಾ ಸೌಲಭ್ಯಗಳು ಇವತ್ತು ನಿಜವಾಗಿಯೂ ಏನಂತ ರೈತರಿಗೆ ಗೊತ್ತಾಗ್ತಾ ಇಲ್ಲೋದು ಅನ್ನೋದು ಒಂದು ವಿಷಾದನೀಯ ಸಂಗತಿ. ಅದಕ್ಕೆ ಏನಂತಂದ್ರೆ ಇವತ್ತು ಅಲ್ಲಿರ್ತಕ್ಕಂಥ ಒಂದು ರೈತರು ಏನಂತಂದ್ರೆ ಸಾಮಾನ್ಯ ಸೇವಾ ಕೇಂದ್ರಗಳ ಮುಖಾಂತರ ಇವತ್ತು ಒಂದು ಖುಷಿ ವಿಚಾರ ಏನಂತಂದ್ರೆ ಇವತ್ತು ನೆಟ್ವರ್ಕ್ ಇಲ್ಲದೆ ಇರೋ ಪ್ಲೇಸ್ಗಳಲ್ಲೂ ಕೂಡ ಇವತ್ತು ಸಾಮಾನ್ಯ ಸೇವಾ ಕೇಂದ್ರಗಳು ಇವತ್ತು ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಬಟ್ ಅಂತ ಒಂದು ಸಂದರ್ಭದಲ್ಲಿ ರೈತರ ಇತರ ಸದುಪಯೋಗ ಪಡ್ಕೊಳ್ಬೇಕು. ರೈತರಿಗೆ ನೋಂದಣಿ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ರೈತರು ಬೆಳೆದಿರತಕ್ಕಂಥ ಒಂದು ಬೆಳೆಗಳಿಗೆ ವಿಮೆಗಳನ್ನ ಮಾಡ್ಕೊಳ್ಳೋದಾಗಿರ್ಬೋದು, ರೈತರಿಗೆ ಬರ್ತಕ್ಕಂಥ ಸಹಾಯಧನಗಳ ಬಗ್ಗೆ ಮಾಹಿತಿಗಳನ್ನಾಗಿರ್ಬೋದು, ಅದಾದ್ಮೇಲೆ ಕೃಷಿ ಯೋಜನೆಗಳು, ಅವ್ರು ಏನು ಕೃಷಿಯಲ್ಲಿ ಕೆಲಸ ಮಾಡ್ತಾ ಯೋಜನೆಗಳ ಬಗ್ಗೆ ಮಾಹಿತಿಯನ್ನಾಗಿರ್ಬೋದು ಅಥವಾ ಅವರು ಬೆಳೆತಕ್ಕಂಥ ಒಂದು ಬೆಳೆಗಳ ಒಂದು ಮಣ್ಣಿನ ಒಂದು ಪರೀಕ್ಷಾ ಮಾಹಿತಿಯನ್ನಾಗಿರ್ಬೋದು, ಎಲ್ಲ ಸೇವೆಗಳನ್ನು ಏನಂತಂದ್ರೆ ಅವರು ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಪಡೆದುಕೊಳ್ಳಬಹುದು.
0: ಸರ್, ಈಗ ರೈತರ ಬಗ್ಗೆ ನಾವು ಮಾತನಾಡಿದ್ವಿ, ಬಹಳ ಮುಖ್ಯವಾಗಿ ಬ್ಯಾಂಕಿಂಗ್ ಸರ್ವಿಸಸ್ಗಳ ಬಗ್ಗೆ ಸ್ವಲ್ಪ ಮಾತನಾಡೋಣ. ಇರೋ ಸೌಲಭ್ಯಗಳು ಯಾವೆಲ್ಲ ಇದ್ದಾವೆ ಅದ್ರ ಬಗ್ಗೆ?
1: ಸುಮಾರು ಸರ್, ಇದರಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಸರ್ಕಾರಿ ಅರೆ ಸರ್ಕಾರಿ ಯೋಜನೆ ಎಲ್ಲಾ ಬ್ಯಾಂಕಿಂಗ್ಗಳು ಇವತ್ತು CSC ಜೊತೆಗಿದ್ದಾವೆ.
0: ಹೌದು,
1: ಇದರಲ್ಲಿ ಹಣ ತೆಗೆಯೋದಾಗಿರ್ಬೋದು, ಹಣ ಇಡೋದಾಗಿರ್ಬೋದು, ಮಿನಿ ಸ್ಟೇಟ್ಮೆಂಟ್ಗಳನ್ನಾಗಿರ್ಬೋದು, APS ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಆಧಾರ್ ಆಧಾರಿತ ಒಂದು ಬ್ಯಾಂಕಿಂಗ್ ಆಗಿರ್ಬೋದು, ಅದಾದ್ಮೇಲೆ DBT ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಮೌಂಟ್ ಆಗಿರ್ಬೋದು, ಅವ್ರಿಗೆ ಬರ್ತಕ್ಕಂಥ ಒಂದು ಪಿಂಚಣಿ ಹಣ ವಿತರಣೆ ಮಾಡೋದಾಗಿರ್ಬೋದು, ಬ್ಯಾಂಕ್ ಅಕೌಂಟ್ಗಳನ್ನು ತೆಗೆಯೋದಾಗಿರ್ಬೋದು, ಹಣ ವರ್ಗಾವಣೆ ಮಾಡೋದಾಗಿರ್ಬೋದು, ಮೈಕ್ರೋ ATM ಸೇವೆಗಳಾಗಿರ್ಬೋದು, ಇವೆಲ್ಲ ಬ್ಯಾಂಕಿಂಗ್ ಸೇವೆಗಳು ಇವತ್ತು ಆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಇವತ್ತು ಲಭ್ಯವಿವೆ. ಮೊದಲು ಯಾವ ರೀತಿ ಆಗ್ತಿತ್ತು ಅಂತಂದರೆ ಸರ್, ಇವತ್ತೊಬ್ಬರ ವ್ಯಕ್ತಿಗೆ ಅಥವಾ ಅವ್ರಿಗೆ ಯಾರಿಗಾದರೂ ಒಂದು ಬೇಕಾಗಿತ್ತಂದರೆ ಅವರು ಒಂದು ದಿನನಿತ್ಯ ಆ ಬ್ಯಾಂಕಿಗೆ ಹೋಗಿ ಕ್ಯೂ ಅಲ್ಲಿ ನಿಂತು ಅವರು ಅಪ್ಲಿಕೇಶನ್ನ ಫಾರ್ಮ್ನ ತುಂಬಿ ಕೊಡ್ತಿರ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಬಟ್ ಈಗ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಅದೆಲ್ಲವನ್ನು ತಡೆದಾಕಿ ಅವರು ಬೇಕಾಗಿರ್ತಕ್ಕಂಥ ಬ್ಯಾಂಕಿಂಗ್ ಸೇವೆಗಳನ್ನು ಅವರು ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ತೆಗೆದುಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇದೆ.
0: ನಾವು ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡುವಾಗ ತಾವು ಹೇಳಿದ್ರೆ ರೂರಲಿ ಡಿಜಿಟೈಸೇಷನ್ ಮಾಡಬೇಕು ಅಂತ, ಅದು ಹೇಗೆ, ಅದು ಅದರ ಒಂದು ಮೂಲ ಉದ್ದೇಶ ಏನು, ಅದರ ಬಗ್ಗೆ ಹಳ್ಳಿಗಳಲ್ಲಿ ಡಿಜಿಟೈಸೇಷನ್ ಅದರ ಬಗ್ಗೆ ಸ್ವಲ್ಪ?
1: ಒಂದು ಸರ್, ಏನಂತಂದ್ರೆ ಭಾರತ ಸರ್ಕಾರದ ಇವತ್ತು ಡಿಜಿಟಲ್ ಇಂಡಿಯಾ ಕನಸನ್ನು ಸಾಕಾರಗೊಳಿಸುವಲ್ಲಿ CSC ಬಹಳ ಮುಖ್ಯವಾಗಿ ಒಂದು ಪಾತ್ರವನ್ನು ವಹಿಸ್ತಾ ಇದೆ. ಯಾಕಂತಂದ್ರೆ ಇಂದು ಗ್ರಾಮೀಣ ಜನರು ಬರೀ ಏನಂತಂದ್ರೆ ಆನ್ಲೈನ್ ಸರ್ಕಾರಿ ಸೇವೆಗಳನ್ನು ಪಡಿತಾ ಇದ್ದಾರೆ. ಈಗ ನಾವು ಎಲ್ಲೂ ಒಂದು ಹೋಗಬೇಕು, ಒಂದು ಬರ್ತ್ ಸರ್ಟಿಫಿಕೇಟ್ ಇನ್ ಕೇಸ್ ನಾವು ತೆಗೆಸಬೇಕಾಗಿತ್ತಂದ್ರೂ ಕೂಡ, ಒಂದು ರೈಲ್ವೆ ಟಿಕೆಟ್ ನಾವು ಬುಕ್ ಮಾಡಬೇಕಾಗಿತ್ತಂದ್ರೂ ಕೂಡ, ಮೊದಲು ನಾವು ಅಲ್ಲಿ ಹೋಗಿ ರೈಲ್ವೆ ಸ್ಟೇಷನ್ ಅಲ್ಲಿ ನಿಂತು ಟಿಕೆಟ್ಗಳನ್ನು ಇವತ್ತು ಏನಂತಂದ್ರೆ ಪ್ರಿಂಟ್ಔಟ್ಗಳನ್ನ ಪಡ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಬಟ್ ಈಗ ಅದೆಲ್ಲವನ್ನ ಹೋಗ್ಬಿಟ್ಟು ಏನಂತಂತಂದ್ರೆ ಡಿಜಿಟಲ್ ಜಗತ್ತಿಗೆ ಹೊಂದ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇವನ್ ನಮಗಾಗಿರ್ಬೋದು ಎಲ್ಲಾ ಜನರಿಗೂ ಈಗ ಏನಂತಂದ್ರೆ ಅವಶ್ಯಕತೆ ಇದೆ. ಬಟ್ ಅದೇ ಊರಿನ ಅದೇ ಗ್ರಾಮದ ಜನರು ಅಲ್ಲಿ ಬಂದು ಜಸ್ಟ್ ಆನ್ಲೈನ್ ನಲ್ಲಿ ಅಪ್ಲಿಕೇಶನ್ ಹಾಕೋದ್ರಗಳ ಮುಖಾಂತರ ಅವರು ಎಲ್ಲವನ್ನು ಏನಂತಂದ್ರೆ ಡಿಜಿಟಲೈಸ್ ರೂಪದಲ್ಲಿ ಏನಂತಂದ್ರೆ ಸಾಕಾರಗೊಳಿಸಬಹುದು. ಇದರಿಂದ ಏನಾಗ್ತಾ ಇದೆ ಅಂತಂದ್ರೆ ಜನರ ಒಂದು ಸಮಯ ಉಳಿಸ್ತಕ್ಕಂಥ ಒಂದು ವ್ಯವಸ್ಥೆ, ಅದಾದ್ಮೇಲೆ ಬೇರೆ ಊರಿಗೆ ಅಲ್ದಾಡ್ತಕ್ಕಂಥ ಒಂದು ವ್ಯವಸ್ಥೆ, ಜೊತೆಗೆ ಉದ್ಯೋಗ ಸೃಷ್ಟಿಯಾಗ್ತಾ ಇದೆ. ಅದಾದ್ಮೇಲೆ ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಇವೆಲ್ಲವನ್ನ ಸಬಲೀಕರಣ ಏನಂತಂತಂದ್ರೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು CSC ಇಡೀ ದೇಶಾದ್ಯಂತ ಮಾಡ್ತಾ ಇದೆ.
0: ಸರ್, ಶೈಕ್ಷಣಿಕವಾಗಿ ಯಾವೆಲ್ಲ ಸೌಲಭ್ಯಗಳು ಇದಾವೆ, ಎಜುಕೇಶನ್ ಸೆಕ್ಟರ್ ಬಗ್ಗೆ ಸ್ವಲ್ಪ ಮಾತನಾಡೋಣ, ಎಲ್ಲ ಕವರ್ ಆಯ್ತು ಅದೊಂದು.
1: ಓಕೆ, ಪ್ರಮುಖವಾಗಿ ಸರ್ ಏನಂತಂತಂದ್ರೆ ಶಿಕ್ಷಣ ವ್ಯವಸ್ಥೆ, ಭಾರತದ ಒಂದು ವ್ಯವಸ್ಥೆಯಲ್ಲಿ ಶಿಕ್ಷಣಕ್ಕೆ ಒಂದು ಪ್ರಮುಖವಾದಂತ ಮಹತ್ವ ಪಡೆದಿದೆ. ಬಟ್ ಅದರಲ್ಲಿ ಇವನ್ನು ವಿದ್ಯಾರ್ಥಿಗಳ ಒಂದು ಪರೀಕ್ಷೆಗಳನ್ನು ನೋಂದಣಿ ಮಾಡತಕ್ಕಂಥ ಒಂದು ವ್ಯವಸ್ಥೆ, ಅದಾದ್ಮೇಲೆ ಕಾಲೇಜು ಪ್ರವೇಶಗಳನ್ನು ಅರ್ಜಿ, ಆನ್ಲೈನ್ ಕೋರ್ಸ್ಗಳಾಗಿರ್ಬೋದು, ಡಿಜಿಟಲ್ ಶಿಕ್ಷಣ ಆಗಿರ್ಬೋದು, ಕಂಪ್ಯೂಟರ್ ತರಬೇತಿಗಳಾಗಿರ್ಬೋದು, ಸರ್ಕಾರಿ ಉದ್ಯೋಗಗಳ ಅರ್ಜಿಗಳಾಗಿರ್ಬೋದು, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲ ಸೇವೆಗಳನ್ನು ಕೂಡ ಇವತ್ತು ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಅವರು ತೆಗೆದುಕೊಳ್ಳಬಹುದು.
0: ಸ್ನೇಹಿತರೆ, ಇದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಷಯ ಕಾಮನ್ ಸರ್ವಿಸ್ ಸೆಂಟರ್ CSC ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಜಿಲ್ಲಾ ವ್ಯವಸ್ಥಾಪಕರು CSC ಬೆಳಗಾವಿಯ ಮಲ್ಲಿಕಾರ್ಜುನ್ ಕರೀರುದ್ರನ್ನವರವರು. ಸರ್, ಈಗ CSCನಲ್ಲಿ 300+ ಸರ್ವಿಸಸ್ ಇದಾವೆ ಅಂತ ಹೇಳಿದ್ರಿ, ನಾವೆಲ್ಲ ಸೆಕ್ಷನ್ ಪ್ರಕಾರ ನಾವು ಕವರ್ ಮಾಡಿದ್ವಿ, ಇನ್ಯಾವ್ದೆಲ್ಲ ಉಳಿದಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ
1: ಸರ್? ಇದರಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಆಧಾರ್ ಸೇವೆಗಳು. ಯಾಕಂತಂದ್ರೆ ಈಗ ಹೆಂಗಾಗಿದೆ ಅಂತಂದ್ರೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ, ಆಧಾರ್ ಸೇವೆಗಳನ್ನ ನಾವು ಹೋಗಿ ಆಧಾರ್ ಕಾರ್ಡ್ ಮಾಡಿಸಿಕೊಂಡು ಬಂದ್ರೆ ಆಧಾರ್ ಆಗೋಯ್ತು. ಬಟ್ ಆಸ್ ಪರ್ ಆಧಾರ್ ಗವರ್ಮೆಂಟ್ ಆಫ್ ಇಂಡಿಯಾ ಆಧಾರ್ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರ ಒಂದು ಆಧಾರ್ ಕಾರ್ಡ್ ಮಾಡ್ತೀವಿ ಅಂತಂದ್ರೆ ಡೇಟ್ ಆಫ್ ಬರ್ತ್ ಇನ್ ಕೇಸ್ ಅವ್ರು ಕರೆಕ್ಷನ್ ಆಯ್ತು ಅಂತಂತಂದ್ರೆ ಕರೆಕ್ಷನ್ ಮಾಡ್ಲಿಕ್ಕೆ ಓನ್ಲಿ ಒನ್ ಟೈಮ್ ಅವಕಾಶ ಮಾತ್ರ ಇದೆ. ಏನಂತಂದ್ರೆ ಅವ್ರ ಜನ್ಮ ದಿನಾಂಕ ಒಂದು ದಿನ ತಿದ್ದಬೇಕಾಗಿರ್ತಕ್ಕ ಬದಲಾವಣೆ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದ್ರೆ ಒನ್ ಟೈಮ್ ಮಾತ್ರ ಆಗುತ್ತೆ. ಅದೇ ಅವ್ರ ಹೆಸರನ್ನ ತಿದ್ದುಪಡಿ ಮಾಡಬೇಕಾಗಿತ್ತಂದ್ರೆ 2 ಸಾರಿ ಮಾತ್ರ ಅವ್ರು ತಿದ್ದುಪಡಿ ಮಾಡಬಹುದು. ಅಡ್ರೆಸ್ ಅನ್ನ ನಾವು ಸುಮಾರು, ಇದು ಜನರಿಗೆ ಏನಂತಂದ್ರೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಆ ಒಂದು ವ್ಯವಸ್ಥೆ ಏನಂತಂದ್ರೆ CSC ಒಳಗಡೆ ಇದೆ. ಮೊಬೈಲ್ ಸಂಖ್ಯೆ ಲಿಂಕ್ ಮಾಡೋದಾಗಿರ್ಬೋದು, ಅವುಗಳ ವಿಳಾಸ ಬದಲಾವಣೆಗಳನ್ನ ಮಾಡೋದಾಗಿರ್ಬೋದು, ಬಯೋಮೆಟ್ರಿಕ್ ಅಪ್ಡೇಟ್ ಮಾಡೋದಾಗಿರ್ಬೋದು, ಇಮೇಲ್ಗಳನ್ನ ಅಪ್ಡೇಟು, ಆಧಾರ್ ಪ್ರಿಂಟ್ಔಟು, ಅದಾದ್ಮೇಲೆ ಚೈಲ್ಡ್ ಆಧಾರ್ ಆಗಿರ್ಬೋದು, ಬಾಲ ಆಧಾರ್, ಇವ್ರನ್ನೆಲ್ಲನೂ ಕೂಡ ಏನಂತಂತಂದ್ರೆ ಇದರಲ್ಲಿ ಮಾಡಬಹುದು. ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ಸ್ ಆಗಿರ್ಬೋದು, ಅದಾದ್ಮೇಲೆ ಪಿಂಚಣಿ ಸೇವೆಗಳು, ಆಯುಷ್ಮಾನ್ ಭಾರತ, ಈಶ್ರಮ್ ಕಾರ್ಡು, ಲೇಬರ್ ಕಾರ್ಡ್ಗಳು, ಅದಾದ್ಮೇಲೆ ಏನಂತಂದ್ರೆ ಟೆಲಿಮೆಡಿಸನ್, ಆರೋಗ್ಯ ವಿಮೆ, ಆರೋಗ್ಯ ಸಲಹೆ, ಆರೋಗ್ಯ ತಪಾಸಣೆ, ಆರೋಗ್ಯ ಜಾಗೃತ ಕಾರ್ಯಕ್ರಮಗಳು, ಇಂಥ 10 ಹಲವಾರು ಇವತ್ತೇನಂತಂದ್ರೆ ಸರ್ವಿಸಸ್ಗಳು ಇವತ್ತು CSCಯಲ್ಲಿ ಇದೆ.
0: ಸರ್, ಈಗ ಇಷ್ಟೆಲ್ಲ ಸರ್ವಿಸಸ್ ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ನಲ್ಲಿ ಇದೆ, ಜನರ ಪ್ರತಿಕ್ರಿಯೆ ಹೇಗಿದೆ ಅದ್ರ ಬಗ್ಗೆ ತಿಳಿಸಬಹುದು?
1: ಹಾ ಸರ್, ಇದು ಒಂದು ಏನಾಗುತ್ತಾ ಇದೆ ಅಂತಂದ್ರೆ ಜನರಿಗೆ ಇದ್ರ ಬಗ್ಗೆ ಸರಿಯಾದ ಸರಿಯಾದ ಒಂದು ಮಾಹಿತಿ ಇರಲಾರದ್ದು ಬಹುಶಃ ಇದೊಂಥರ ಬೇಜಾರದ ಸಂಗತಿ ಅಂತ ಹೇಳ್ಬೋದು. ಇವತ್ತು ಯಾಕಂದ್ರೆ ಸರ್ಕಾರಗಳು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾವೆ. ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರು ಮನ್ ಕಿ ಬಾತ್ ಆಗಿರ್ಬೋದು, ಹಲವಾರು ಕಾರ್ಯಕ್ರಮಗಳಲ್ಲಿ ಇವತ್ತು ಸಿಎಸ್ಸಿ ಕೇಂದ್ರಗಳ ಬಗ್ಗೆ ಅರಿವನ್ನ ಮೂಡಿಸ್ತಕ್ಕಂಥ ಒಂದು ಕೆಲಸಗಳನ್ನು ಮಾಡ್ತಾ ಇದ್ರೆ, ಇಡೀ ಕೇಂದ್ರ ಸರ್ಕಾರದ ಮಂತ್ರಿಗಳಾಗಿರ್ಬೋದು, ಸರ್ಕಾರಗಳಾಗಿರ್ಬೋದು, ಇವನ್ ಜಾಹೀರಾತುಗಳ ಮುಖಾಂತರ, ಅದಾದ್ಮೇಲೆ ಸೋಷಿಯಲ್ ಮೀಡಿಯಾ ಮುಖಾಂತರ ಹಲವಾರು ಜಾಗೃತಿಯನ್ನು ಮೂಡಿಸಿದ್ರು ಕೂಡ ಇನ್ನೂ ಕೂಡ ಜನರ ಮಟ್ಟಕ್ಕೆ ಹೋಗಿ ಮುಟ್ಲಾರದ್ದು ಒಂಥರ ವಿಷಾದನೀಯ ಸಂಗತಿ. ಎಲ್ಲಿ ಹೋಗಿ ಮುಟ್ಟಿದ್ದಾವೆ, ಎಲ್ಲಿ ಕೆಲವೊಂದು ಇವತ್ತು ಪ್ರದೇಶಗಳಲ್ಲಿ ಎಲ್ಲಿ ಸಿಎಸ್ಸಿ ಕಂಟಿನ್ಯೂಸ್ಲಿ ಇವತ್ತು ಸಿಎಸ್ಸಿ ಕೇಂದ್ರಗಳು ನಡೀತಾವೆ, ಅಲ್ಲಿ ಏನಂತಂದ್ರೆ ಇನ್ನೂ ಕೆಲವೊಂದಷ್ಟು ಜನರಿಗೆ ಇದರ ಬಗ್ಗೆ ಯಾರಿಗೆ ಗೊತ್ತಾಗ್ತಾ ಇದೆ, ಸಿಎಸ್ಸಿ ಬಗ್ಗೆ ಯಾರಿಗೆ ಗೊತ್ತಿದೆ, ಸೇವೆಗಳ ಬಗ್ಗೆ ಯಾರಿಗೆ ಗೊತ್ತಿದೆ, ಅವರೆಲ್ಲರೂ ಕೂಡ ಏನಂತ ಹೇಳ್ತಾ ಇದಾರಂತೆ, ಈ ಸಿಎಸ್ಸಿ ಕೇಂದ್ರಗಳನ್ನ ದಯವಿಟ್ಟು ನಮ್ಮಲ್ಲಿ ಸ್ಥಾಪಿಸಿ ಸರ್, ದಯವಿಟ್ಟು ನಮ್ಮ ಮಕ್ಕಳಿದ್ದಾರೆ, ನಮ್ಮ ಮಗ ಇದ್ದಾನೆ, ಅವನು ಪಿ ಯು ಸಿ ಆಗಿದೆ, ಡಿಗ್ರಿ ಆಗಿದೆ, ಅವನು ಬೇರೆ ಕಡೆಯಲ್ಲೂ ಜಾಬ್ಗೆ ಹೋಗ್ತಾ ಇಲ್ಲ, ಬಟ್ ಏನಂತಂತಂದ್ರೆ ಇಂಥವ್ರಿಗೆ ಇವತ್ತು ನಮ್ಮ ಸಿಎಸ್ಸಿ ಕೇಂದ್ರಗಳನ್ನು ಕೊಡಿ ಅಂತ ದಿನನಿತ್ಯ ಏನೂ ಇಲ್ಲ ಅಂತಂತಂತಂದ್ರು ಸುಮಾರು 100 ಅಪ್ಲಿಕೇಶನ್ಗಳು ಇವತ್ತು ಕಚೇರಿಗೆ ಬರ್ತಾ ಇದ್ದಾವೆ. ಇದು ನಿರುದ್ಯೋಗನ ಹೋಗಲಾಡಿಸೋದ್ರ ಆಗಿರ್ಬೋದು, ಸರ್ಕಾರಿ ಸೇವೆಗಳು, ಅರೆ ಸರ್ಕಾರಿ ಸೇವೆಗಳು, ಬ್ಯಾಂಕಿಂಗ್ ಇನ್ಸೂರೆನ್ಸ್ ಸೇವೆಗಳಾಗಿರ್ಬೋದು, ಓವರ್ಆಲ್ ಆಗಿ ಭಾರತ ಸರ್ಕಾರದ ಎಲ್ಲಾ ಒಂದು ಸೇವೆಗಳನ್ನ ಜನರಿಗೆ ಒಂದು ತಲುಪಿಸ್ತಕ್ಕಂತ ನೇರವಾಗಿ ಯಾವುದೇ ಏಜೆಂಟ್ ಆಗಿರ್ಬೋದು, ಮಧ್ಯವರ್ತಿಗಳ ಆಗಿರ್ಬೋದು, ಯಾವುದೇ ಕಮಿಷನ್ ಏನೂ ಇಲ್ಲದೇನು ಜನರಿಗೆ ತಲುಪಿಸ್ತಕ್ಕಂತ ಒಂದು ವ್ಯವಸ್ಥೆ ಇವತ್ತು ಸಿಎಸ್ಸಿ ಮಾಡ್ತಾ ಇದೆ.
0: ಸರ್, ಅಂತ ಸಂದರ್ಭದಲ್ಲಿ ಪರೀಕ್ಷೆ ಬಗ್ಗೆ ತಾವು ಹೇಳಿದ್ರಿ, ಈ ಒಂದು ಸಿಎಸ್ಸಿ ಸೆಂಟರ್ ಓಪನ್ ಮಾಡ್ಲಿಕ್ಕೆ 7th to 10th ಅಥವಾ ಪಿ ಯು ಸಿ, ಆ ಪರೀಕ್ಷೆ ಎಲ್ಲಿ ಬರೀತಾರೆ, ಆ ಪರೀಕ್ಷೆಗೆ ಯಾವ ರೀತಿಯ ತಯಾರಿ ಇರುತ್ತೆ, ಅಫ್ಕೋರ್ಸ್ ಸ್ಕಿಲ್ ಬಗ್ಗೆ ಮಾತನಾಡೋಣ, ಕಂಪ್ಯೂಟರ್ ಸ್ಕಿಲ್ಸ್ ಬಗ್ಗೆ, ಅದರ ಬಗ್ಗೆ ಸ್ವಲ್ಪ.
1: ಈಗ ಸಾಮಾನ್ಯ ಸೇವಾ ಕೇಂದ್ರಗಳನ್ನ ತಗೋಬೇಕಾಗಿತ್ತಂದ್ರೆ ಸರ್ ಅವರಿಗೆ ಸಾಮಾನ್ಯ ಜ್ಞಾನ ಇರಬೇಕು. ಯಾಕಂತಂತಂದ್ರೆ ಸಾಮಾನ್ಯವಾಗಿ ಇದೆಲ್ಲವೂ ಕೂಡ ಡಿಜಿಟಲೈಸ್ ರೂಪದಲ್ಲಿ ಇರೋದ್ರಿಂದ ಕಂಪ್ಯೂಟರ್ ನಾಲೆಜ್ ಅವರಿಗೆ ಬಹಳ ಮುಖ್ಯವಾಗಿದೆ. ಕಂಪ್ಯೂಟರ್ ನಾಲೆಜ್ ಬೇಕವ್ರು, ಯಾಕಂತಂದ್ರೆ ಈಗ ಒಂದು ಆಧಾರ್ ಕಾರ್ಡ್ ನಾವು ಮಾಡ್ಬೇಕಂತಂದ್ರೆ ಆಧಾರ್ ಕಾರ್ಡ್ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಗಳು ಏನೇನು ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರಬೇಕು. ಒಂದು ಪ್ಯಾನ್ ಕಾರ್ಡ್ ಬೇಕಾಗಿತ್ತಂದ್ರೆ ಆ ಪ್ಯಾನ್ ಕಾರ್ಡ್ಗೆ ಏನು ಡಾಕ್ಯುಮೆಂಟ್ಗಳು ಬೇಕಂತಕ್ಕಂಥ ಒಂದು ಮಾಹಿತಿ ಇರಬೇಕು. ಅಥವಾ ಆ ಗ್ರಾಮದ ಒಬ್ಬ ವ್ಯಕ್ತಿ ಏನಾದರೂ ತಂದು ಕೊಟ್ಟಾಗ ಅದನ್ನ ಅಟ್ಲೀಸ್ಟ್ ಓದಲಿಕ್ಕೆ ಅದನ್ನು ಅವನಲ್ಲಿ ಏನಂತಂದ್ರೆ ಆ ಒಂದು ಜ್ಞಾನ ಇರಬೇಕು. ಅದಕ್ಕೆ TEC ಅಂತ ಒಂದು ಟೆಲಿ ಎಂಟರ್ಪ್ರಿನರ್ ಕೋರ್ಸ್ ಅಂತ ಒಂದು ಎಕ್ಸಾಮ್ ಇದೆ ಸರ್, ಅದು ಬಹಳ ಸರಳವಾದಂತಹ ಒಂದು ರೀತಿಯಲ್ಲಿದೆ. ಆ ಎಕ್ಸಾಮ್ ಅನ್ನ 2 ಭಾಷೆಯಲ್ಲಿ ಲಭ್ಯವಿದೆ, ಒಂದು ಹಿಂದಿ ಇನ್ನೊಂದು ಇಂಗ್ಲಿಷ್. ಆ ಒಂದು ಏನಂತಂತಂದ್ರೆ ಆ ಎಕ್ಸಾಮ್ ಅನ್ನ ಬರೆದ್ರೆ ಅವರಿಗೆ ಏನಂತಂದ್ರೆ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಎಲ್ಲಾ ಮಾಹಿತಿಯನ್ನು, ಈವನ್ PDF ಫೈಲ್ಸ್ ಆಗಿರ್ಬೋದು, ಅವ್ರಿಗೆ ಅದನ್ನ ಸ್ಟಡಿ ಮಾಡ್ಲಿಕ್ಕೆ ಮಟೀರಿಯಲ್ಸ್ ಆಗಿರ್ಬೋದು ಎಲ್ಲಾನು ಕೂಡ ಆ ಪೋರ್ಟಲ್ ಅಲ್ಲಿದೆ. ಇದನ್ನ ಏನಂತಂತಂದ್ರೆ ಅವರು 1,450 rupees ಆನ್ಲೈನ್ ಪೇಮೆಂಟ್, ಇದನ್ನ ಪೇಮೆಂಟ್ಗಳನ್ನ ಮಾಡಿ ಅವ್ರ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆ ಒಂದು ಮಟೀರಿಯಲ್ ನ ತಗೊಂಡು ಇವರು ಸ್ಟಡಿ ಮಾಡಿ ಆ ಎಕ್ಸಾಮ್ ನ ಬರೆದು ಪಾಸ್ ಆದ್ರೆ ಅವರಿಗೆ CSE ಅವರು ತೆಗಲಿಕ್ಕೆ ಒಂದು ಕೆಪಬಿಲಿಟಿ.
0: ಸ್ಕಿಲ್ಸ್ಗಳ ಬಗ್ಗೆ ಮಾತನಾಡೋಣ ಸರ್, ಇದರಲ್ಲಿ ಸ್ಕಿಲ್ಸ್ ಕಂಪ್ಯೂಟರ್ ಸ್ಕಿಲ್ಸ್ ಅಂತ ತಾವು ಹೇಳಿದ್ರೆ ಮತ್ತಿನ್ಯಾವೆಲ್ಲ ಸ್ಕಿಲ್ಸ್ಗಳ ಅವಶ್ಯಕತೆ ಇದೆ
1: ಸರ್? ಇದರಲ್ಲಿ ಒಲಂಪಿಯಾಡ್ ಆಗಿರ್ಬೋದು, ಒಲಂಪಿಯಾಡ್ ಆಗಿರೋದು, ಸ್ಕಾಲರ್ಶಿಪ್ ವ್ಯವಸ್ಥೆ ಆಗಿರ್ಬೋದು, ಸರ್ಕಾರಿ ಪರೀಕ್ಷೆಗಳ ಆಗಿರ್ಬೋದು, ಅದಾದ್ಮೇಲೆ ಕಂಪ್ಯೂಟರ್ ಕೋರ್ಸಸ್ ಆಗಿರ್ಬೋದು, ಇವೆಲ್ಲ ಸೇವೆಗಳನ್ನ ಇವತ್ತು CSE ಮಾಡ್ತಾ ಇದೆ. ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ಇವತ್ತು ಹೊರಗಡೆ ಒಂದು ಏನಂತಂದ್ರೆ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಕಲಿಬೇಕಾಗಿತ್ತಂದ್ರೆ ಸುಮಾರು 3,000-4,000 ಏನಂತಂದ್ರೆ ಫೀಸ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇನ್ನೂ ಕೂಡ ಭಾರತ ದೇಶದಲ್ಲಿ ಇದೆ. ಬಟ್ ಅದನ್ನೆಲ್ಲವನ್ನು ಹೋಗಲಾಡಿಸಿ ಆ ಊರಲ್ಲಿನ ಅಥವಾ ಆ ಗ್ರಾಮದ ಒಂದು ವಿದ್ಯಾರ್ಥಿಗಳಿಗೆ ಏನಾದರೂ ಕಂಪ್ಯೂಟರ್ ಕೋರ್ಸ್ ಬೇಕಾಗಿತ್ತಂದ್ರೆ ಕೇವಲ 500 ರೂಪಾಯಿದಲ್ಲಿ ಆ ಒಂದು ಏನಂತಂದ್ರೆ ಕಾಮನ್ ಸರ್ವಿಸ್ ಸೆಂಟರ್ ನಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡೋದ್ರ ಮುಖಾಂತರ 20 hours ಅಂದ್ರೆ 20 hours ಇವತ್ತು ಅವರು ಏನಂತಂದ್ರೆ ಕಂಪ್ಯೂಟರ್ ತರಬೇತಿಯನ್ನ ಅವರು ತಗೊಳ್ಬಹುದು. ಅದರ ಜೊತೆಗೆ CSE ಇಂದ ಒಂದು ಸರ್ಟ್ ಬೇಸಿಕ್ ಕಂಪ್ಯೂಟರ್ ಕೋರ್ಸ್ BCC ಬೇಸಿಕ್ ಕಂಪ್ಯೂಟರ್ ಕೋರ್ಸ್ ಒಂದು ಸರ್ಟಿಫಿಕೇಟ್ ಕೂಡ ಅವರಿಗೆ ಲಭ್ಯವಾಗುತ್ತೆ ಸರ್.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಕಾಮನ್ ಸರ್ವಿಸ್ ಸೆಂಟರ್ CSE ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕಾರ್ಯಕ್ರಮದ ಅತಿಥಿ ಜಿಲ್ಲಾ ವ್ಯವಸ್ಥಾಪಕರು CSE ಬೆಳಗಾವಿಯ ಮಲ್ಲಿಕಾರ್ಜುನ್ ಕರೇರುದ್ರನ್ ಅವರವರು. ಸರ್, ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ ಈ ಒಂದು CSE ಕುರಿತು, ಮತ್ತಿನ್ಯಾವೆಲ್ಲ ಸೇವೆಗಳು
1: ಸರ್ ಇದರಲ್ಲಿ? ಈಗಾಗಲೇ ಏನಂತಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಸುಮಾರು ಸರ್ವಿಸಸ್ಗಳನ್ನ ಇವತ್ತು CSE ಕೊಡ್ತಾ ಇದೆ. ಅದ್ರ ಜೊತೆಗೆ ಏನಂತಂದ್ರೆ ವಿಮೆ ಮತ್ತು ಪಿಂಚಣಿ ಸೇವೆಗಳ ಬಗ್ಗೆನೂ ಮಾತಾಡಿದ್ವಿ. PMJJBY ಆಗಿರ್ಬೋದು, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಆಗಿರ್ಬೋದು, PMSBY ಆಗಿರ್ಬೋದು, ಜೀವ ವಿಮೆ ಇರ್ಬೋದು, ಇವನ್ ಅಪಘಾತ ವಿಮೆ, ಬೆಳೆ ವಿಮೆ, ಅದರ ಜೊತೆಗೆ ಮೊಬೈಲ್ ರೀಚಾರ್ಜ್ನಂತ ಸೇವೆಗಳಾಗಿರ್ಬೋದು, DTH ರೀಚಾರ್ಜು, ರೈಲ್ ಟಿಕೆಟು, ಬಸ್ ಟಿಕೆಟು, ಹೋಟೆಲ್ಸು, ಪಾಸ್ಪೋರ್ಟ್ ಅಪ್ಲಿಕೇಶನ್ಸು, UPI ಪೇಮೆಂಟ್ಸು, RTGS IMPS ಇನ್ನೂ ಹಲವಾರು ಏನಂತಂದ್ರೆ ಸೇವೆಗಳನ್ನು ಆ ಒಂದು ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಏನಂತಂದ್ರೆ ಜನರು ತಗೊಳ್ಬಹುದು.
0: ಇವತ್ತಿನ ಈ ಒಂದು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮದಲ್ಲಿ CSE ಬಗ್ಗೆ ವಿವರವಾದ ಮಾಹಿತಿ ಕೊಟ್ರಿ. ಕಾರ್ಯಕ್ರಮದ ನಾವು ಕೊನೆ ಹಂತಕ್ಕೆ ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಾ ಕೊನೆಯದಾಗಿ?
1: ಸರ್, ಒಂದು ಏನಂತಂದ್ರೆ ಖುಷಿಯಾಗಿರ್ತಕ್ಕಂಥ ವಿಚಾರ, ಅದಾದ್ಮೇಲೆ ಏನ ಈ ಕೆಯಲ್ಲಿ ವೇಣುದನಿ ಮುಖಾಂತರ ಎಲ್ಲರಿಗೂ ಒಂದು ವಿನಂತಿ ಏನಂತಂದ್ರೆ ಸರ್ಕಾರದ ಹಲವಾರು ಯೋಜನೆಗಳು ಇವತ್ತು ಲಭ್ಯವೇ, ಯಾವುದು ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಸುಮಾರು ಏನಂತಂತಂದ್ರೆ ಇವತ್ತು ಸರ್ಕಾರ ಇಷ್ಟೆಲ್ಲಾ ಯೋಜನೆಗಳನ್ನ ಜಾರಿಗೆ ತಂದ್ರು, ಇಷ್ಟೆಲ್ಲಾ ಜಾಹೀರಾತುಗಳನ್ನ ಕೊಟ್ಟಿದ್ರು ಕೂಡ ಕೂಡ ಜನರಿಗೆ ಅದರ ಬಗ್ಗೆ ಅವೇರ್ನೆಸ್ ಗಳನ್ನು ಸರಿಯಾಗಿ ರೀತಿಯಲ್ಲಿ ಮೂಡ್ತಾ ಇಲ್ಲ. ಅದಕ್ಕೆ ಎಲ್ಲ ಕೇಳುಗರಿಗೆ, ಎಲ್ಲ ಕೇಳಿ ವೇಣುದನ್ನು ಕೇಳುಗರಿಗೆ ಒಂದು ವಿನಂತಿ, ತಮಗೆ ಬೇಕಾಗಿರತಕ್ಕಂಥ ಯಾವುದೇ ಸರ್ಕಾರಿ ಸೌಲಭ್ಯಗಳು ಬೇಕಾಗಿತ್ತಂದ್ರೆ, ಸರ್ಕಾರಿ ಇಲಾಖೆಗಳ ಮಾಹಿತಿಯನ್ನು ಬೇಕಾಗಿತ್ತಂದ್ರೆ, ದಯವಿಟ್ಟು ತಾವುಗಳೆಲ್ಲರೂ ಕೂಡ ಇವತ್ತು ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಹೋಗಿ ಸರಿಯಾಗಿ ಏನಂತಂದ್ರೆ ಮಾಹಿತಿಗಳನ್ನು ಪಡೆದುಕೊಂಡು ಯಾವುದೂ ಮೋಸದ ಜಾಲಕ್ಕೆ ಬಲಿಯಾಗದೆ ತಾವು ಏನಂತಂದ್ರೆ ಸತ್ಯವಾಗಿ ಸೇವೆಗಳನ್ನು ಪಡೆದುಕೊಳ್ಬೇಕಂತ ನಾನು ಎಲ್ಲಾ ಕೇಳುಗರಿಗೆ ನಾನು ಹೇಳ್ತೀನಿ ಸರ್.
0: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
1: ಥ್ಯಾಂಕ್ ಯು ಸರ್, ತುಂಬ ಹೃದಯದ ಧನ್ಯವಾದಗಳು.
0: ಸ್ನೇಹಿತರೆ, ಇದಾಗಿತ್ತು ನಿಮ್ಮ ಸೇವೆಯಲ್ಲಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಜಿಲ್ಲಾ ವ್ಯವಸ್ಥಾಪಕರು ಸಿಎಸ್ಸಿ ಬೆಳಗಾವಿಯ ಮಲ್ಲಿಕಾರ್ಜುನ್ ಕರಿರುದ್ರನ್ ಅವರವರು, ಸಿಎಸ್ಸಿ ಕಾಮನ್ ಸರ್ವಿಸ್ ಸೆಂಟರ್, ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಈಗ ಔಷಧಿಗಳ ಅಡ್ಡ ಪರಿಣಾಮ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಬೆಳಗಾವಿಯ ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು.
1: ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆ, ಪ್ರಾಂಶುಪಾಲರು, ಕೆಎಲ್ಇ ಔಷಧಿ ಮಹಾವಿದ್ಯಾಲಯ, ಬೆಳಗಾವಿ. ಇವತ್ತಿನ ಈ ರೇಡಿಯೋ ಟಾಕ್ನಲ್ಲಿ ನಾನು ಔಷಧಿಗಳ ಅಡ್ಡ ಪರಿಣಾಮಗಳ ಕುರಿತು ಮತ್ತು ಯಾವೆಲ್ಲ ಔಷಧಿಗಳಿಂದ ಏನೆಲ್ಲ ಅಡ್ಡ ಪರಿಣಾಮಗಳಾಗುತ್ತವೆ ಕೆಲವೊಂದು ಉದಾಹರಣೆಗಳೊಂದಿಗೆ ವಿವರಿಸಲು ಪ್ರಯತ್ನ ಪಡುತ್ತೇನೆ. ಎಷ್ಟೇ ಸಂಶೋಧನೆಗಳನ್ನು ನಡೆಸಿದರೂ ಮಾರುಕಟ್ಟೆಗೆ ಬಂದ ಔಷಧಿಯ ಉಪಯೋಗದಿಂದ ಅನಿರೀಕ್ಷಿತ ಅಡ್ಡ ಪರಿಣಾಮಗಳು ಕೆಲವು ರೋಗಿಗಳಲ್ಲಿ ಕಂಡುಬರುವ ಸಾಧ್ಯತೆಗಳಿರುತ್ತವೆ. ಈ ವ್ಯತಿರಿಕ್ತ ಪರಿಣಾಮಗಳು ಕಡಿಮೆ ತೀವ್ರತೆಯಿಂದ ಹಿಡಿದು ಜೀವಕ್ಕೆ ಅಪಾಯವಾಗುವಂತಹ ತೀವ್ರತೆಯವರೆಗೆ ಕಾಣಬಹುದು. ಈ ಅಡ್ಡ ಪರಿಣಾಮಗಳು ಉಂಟಾಗುವ ವಿಧಾನಗಳು ಹಾಗೂ ನಮೂನೆಗಳು ಪ್ರತಿ ಔಷಧಿಗೂ ಪ್ರತಿ ರೋಗಿಗೂ ಅವರ ದೇಹದ ಪ್ರಕೃತಿಗೆ ಅನುಗುಣವಾಗಿ ಭಿನ್ನವಾಗಿರುತ್ತದೆ. ಇದರ ಅರ್ಥ ಔಷಧಿಗಳೆಲ್ಲವೂ ಅಪಾಯಕಾರಿ, ತೆಗೆದುಕೊಳ್ಳಬಾರದು ಎಂದಲ್ಲ. ಇವುಗಳಲ್ಲಿ ಕೆಲವನ್ನಾದರೂ ಮುಂಜಾಗರೂಕತೆಯಿಂದ ತಡೆಗಟ್ಟಲು ಸಾಧ್ಯವಿದೆ. ಈಗ ನಾವೆಲ್ಲ ನೋವು ನಿವಾರಕ ಮಾತ್ರೆ, ಪೇನ್ ಕಿಲ್ಲರ್ ಅಂತ ಹೇಳ್ತೀವಿ. ದೇಹದಲ್ಲಿ ಕಾಣಿಸಿಕೊಳ್ಳುವ ಸಣ್ಣ ಪುಟ್ಟ ನೋವಿಗೂ ನೋವು ನಿವಾರಕ ಮಾತ್ರೆಗಳನ್ನು ತೆಗೆದುಕೊಳ್ಳುವುದು ಕೆಲವರಿಗೆ ರೂಢಿಯಾಗಿರುತ್ತದೆ. ಆದರೆ ಇದು ಎಷ್ಟು ಅಪಾಯಕಾರಿ ಎನ್ನುವುದು ನಿಮಗೆ ಗೊತ್ತಿದೆಯಾ? ಈ ಮಾತ್ರೆಗಳು ತಕ್ಷಣಕ್ಕೆ ನೋವಿನಿಂದ ಪರಿಹಾರ ನೀಡಬಹುದು, ಆದರೆ ಅದು ದೇಹದ ಇತರ ಅಂಗಾಂಗಗಳ ಮೇಲೆ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಪೇನ್ ಕಿಲ್ಲರ್ ಅಂದರೆ ಇದು ಕೇವಲ ಮಾತ್ರ ಅಲ್ಲ, ಇದರೊಂದಿಗೆ ಇಂಜೆಕ್ಷನ್, ಸಿರಪ್ ಕೂಡ ಆಗಿರಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಪೇನ್ ಕಿಲ್ಲರ್ ಬಳಸುವುದರಿಂದ ಮೆದುಳಿನ ಮೇಲೂ ಪರಿಣಾಮ ಬೀರುತ್ತದೆ. ಇದರ ಅಡ್ಡ ಪರಿಣಾಮದಿಂದ ಇದು ಹೃದಯ ಸಂಬಂಧ ಕಾಯಿಲೆಗಳಿಗೂ, ಕಿಡ್ನಿ ಲಿವರ್ ವೈಫಲ್ಯದಂತಹ ಸಮಸ್ಯೆಗಳಿಗೂ ಇದು ಕಾರಣವಾಗುತ್ತದೆ. ಒಂದು ಉತ್ತಮ ಉದಾಹರಣೆ ಎಂದರೆ ಪ್ಯಾರಾಸೆಟಮಾಲ್. ಇದು ಸಾಮಾನ್ಯವಾಗಿ ಎಲ್ಲರ ಮನೆಗಳಲ್ಲೂ ಲಭ್ಯವಿರುತ್ತದೆ. ಅತಿ ಹೆಚ್ಚು ಬಳಕೆಯಾಗುವ ಔಷಧಿಯಲ್ಲಿ ಇದು ಒಂದು. ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಂಡರೆ ಅಲರ್ಜಿಯ ಸಮಸ್ಯೆ ಉಂಟಾಗುತ್ತದೆ, ಅಲ್ಲದೆ ಲಿವರ್ಗೆ ಸಂಬಂಧಿಸಿದ ಸಮಸ್ಯೆಗಳಿಗೂ ತಲೆದೋರಬಹುದು. ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಮಾತ್ರೆಯನ್ನು ವೈದ್ಯರ ಸಲಹೆ ಇಲ್ಲದೆ ಬಳಸುವುದು ಸೂಕ್ತವಲ್ಲ. ಇದನ್ನು ಅಸಿಟಮೈನೋಫಿನ್ ಎಂದು ಸಹ ಕರೆಯಲಾಗುತ್ತದೆ. ಜ್ವರವನ್ನು ಗುಣಪಡಿಸಲು, ನೋವು ಕಡಿಮೆಯಾಗಲು ಪ್ಯಾರಾಸೆಟಮಾಲ್ ಟ್ಯಾಬ್ಲೆಟನ್ನು ಬಳಸಲಾಗುತ್ತದೆ. ತಲೆನೋವು, ಹಲ್ಲು ನೋವು, ನೆಗಡಿ ಜ್ವರಕ್ಕೂ ಈ ಮಾತ್ರೆಯ ಸೇವನೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಕೊರೋನಾ ಸೋಂಕು ಆರಂಭವಾದಾಗಿನಿಂದಲೂ ಜ್ವರವನ್ನು ಕಡಿಮೆ ಮಾಡಲು ಪ್ಯಾರಾಸೆಟಮಾಲ್ ಬಳಕೆಯು ಇನ್ನೂ ಹೆಚ್ಚಾಗಿದೆ. ಜ್ವರ, ಶೀತ ಮೊದಲಾದ ಸಮಸ್ಯೆಗಳಿಗೆ ಪ್ಯಾರಾಸೆಟಮಾಲ್ ತ್ವರಿತವಾಗಿ ಚಿಕಿತ್ಸೆ ನೀಡಿದರೂ ಇದರ ಮಿತಿಮೀರಿದ ಸೇವನೆ ಅಪಾಯಕಾರಿಯಾಗಿದೆ. ಮದ್ಯಪಾನ ಮಾಡಿದ ನಂತರ ಪ್ಯಾರಾಸೆಟಮಾಲನ್ನು ಸೇವಿಸಲೇಬಾರದು. ಅಷ್ಟೇ ಅಲ್ಲ, ಪ್ಯಾರಾಸೆಟಮಾಲ್ ತಿಂದ ನಂತರವೂ ಆಲ್ಕೋಹಾಲ್ ಸೇವನೆ ಒಳ್ಳೆಯದಲ್ಲ. ಪ್ಯಾರಾಸೆಟಮಾಲ್ ಮಿತಿಮೀರಿದ ಸೇವನೆ ಅಥವಾ ತಪ್ಪಾದ ಪಾನೀಯಗಳೊಂದಿಗೆ ಔಷಧವನ್ನು ಮಿಶ್ರಣ ಮಾಡುವುದು ತೀವ್ರವಾದ ಅಡ್ಡ ಪರಿಣಾಮಗಳಿಗೆ ಕಾರಣವಾಗಬಹುದು. ಇದು ಜೀವಕ್ಕೆ ಸಹ ಅಪಾಯವನ್ನು ಉಂಟು ಮಾಡಬಹುದು ಎಂದು ಅಧ್ಯಯನಗಳಿಂದ ತಿಳಿದು ಬಂದಿದೆ. ಪ್ರತಿಯೊಂದು ಔಷಧವು ವಿಭಿನ್ನವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ನಿಮ್ಮ ಆರೋಗ್ಯದ ಮೇಲೆ ವಿಭಿನ್ನ ಪರಿಣಾಮ ಬೀರುತ್ತದೆ. ಹೀಗಾಗಿ ಯಾವತ್ತೂ ಡಾಕ್ಟರ್ ನೀಡಿದ ಪ್ರಿಸ್ಕ್ರಿಪ್ಷನ್ ಅನ್ನು ಸರಿಯಾಗಿ ನೋಡಿಕೊಂಡೇ ಮಾತ್ರೆಗಳನ್ನು ತೆಗೆದುಕೊಳ್ಳಿ. ಸಂಶಯಗಳಿದ್ದಾಗ ಡಾಕ್ಟರನ್ನು ಅಥವಾ ಫಾರ್ಮಾಸಿಸ್ಟ್ರನ್ನು ಕೇಳಿ ಸರಿಯಾಗಿ ಮಾಹಿತಿ ಪಡೆಯಿರಿ. ಆಲ್ಕೋಹಾಲ್ ಸೇವನೆಯು ದೇಹದ ಮೇಲೆ ಔಷಧಿಗಳ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಇದಲ್ಲದೆ ಆಲ್ಕೋಹಾಲ್ ಎಥೆನಾಲ್ ಅಂಶಗಳನ್ನು ಹೊಂದಿರುತ್ತದೆ. ಎಥೆನಾಲ್ ಜೊತೆಗೆ ಪ್ಯಾರಾಸೆಟಮಾಲ್ ಅನ್ನು ಮಿಶ್ರಣ ಮಾಡುವುದರಿಂದ ವಾಕರಿಕೆ, ವಾಂತಿ, ತಲೆನೋವು, ಮೂರ್ಛೆ ಹೋಗುವುದು ಮೊದಲಾದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ರಾತ್ರಿ ಅತಿಯಾದ ಮದ್ಯಪಾನದ ನಂತರ ಬೆಳಗ್ಗೆ ಹ್ಯಾಂಗೋವರ್ ತಡೆದುಕೊಳ್ಳಲು ಪ್ಯಾರಾಸೆಟಮಾಲ್ ತೆಗೆದುಕೊಳ್ಳುವುದು ಗಂಭೀರ ಅಪಾಯ. ಮದ್ಯಪಾನ ಹಾಗೂ ಪ್ಯಾರಾಸೆಟಮಾಲ್ ಸಂಯೋಜನೆಯು ಯಕೃತ್ತಿನ ಸಮಸ್ಯೆಗೂ ಕಾರಣವಾಗಬಹುದು. ಇದು ಜೀವಕ್ಕೂ ಮಾರಕವಾಗಬಹುದು. ಪ್ಯಾರಾಸೆಟಮಾಲ್ ಮಾತ್ರವಲ್ಲ, ಆಲ್ಕೋಹಾಲನ್ನು ಬೇರೆ ಯಾವುದೇ ಔಷಧಿಗಳೊಂದಿಗೆ ಸಂಯೋಜಿಸುವುದು ಉತ್ತಮ ಆಯ್ಕೆಯಲ್ಲ. ಇನ್ನು ಓಪಿಯಾಡ್ಸ್ ಅಂತ ಹೇಳ್ತೀವಿ, ಇವು ಸಹ ನೋವು ನಿವಾರಕ ಔಷಧಗಳು. ಇವುಗಳನ್ನು ಕ್ಯಾನ್ಸರ್ ಪೀಡಿತರಿಗೆ ನೀಡಲಾಗುತ್ತದೆ. ಕ್ಯಾನ್ಸರ್ ರೋಗಿಗಳ ನೋವನ್ನು ಕಡಿಮೆ ಮಾಡುವ ಸಲುವಾಗಿ ಈ ಔಷಧಿಗಳನ್ನು ನೀಡಲಾಗುತ್ತದೆ. ಇವುಗಳನ್ನು ಲಾಂಗ್ ಟರ್ಮ್ ಪೇನ್ ಕಿಲ್ಲರ್, ಪೇನ್ ರಿಲೀವರ್ ಆಗಿ ಬಳಸಲಾಗುತ್ತದೆ. ಈ ಔಷಧಿಗಳನ್ನು ಹೆಚ್ಚು ಸೇವಿಸುವುದರಿಂದ ಡಿಪ್ರೆಷನ್, ಯೂರಿನ್ ಇನ್ಫೆಕ್ಷನ್, ವಾಂತಿ ಮೊದಲಾದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಇನ್ನು ಐಬುಪ್ರೊಫಿನ್ ಅಂತ ಹೇಳ್ತೀವಿ, ಇದರಿಂದಲೂ ಹೊಟ್ಟೆಯ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಹೃದಯ ಸಂಬಂಧಿ ಸಮಸ್ಯೆಗಳು ಅತಿಯಾದ ಸೇವನೆಯಿಂದ ಕಾಣಿಸಿಕೊಳ್ಳಬಹುದು. ಮತ್ತು NSAID ಅಂತ ಹೇಳ್ತೀವಿ, ನಾನ್ ಸ್ಟೆರಾಯ್ಡಲ್ ಆಂಟಿ ಇನ್ಫ್ಲಾಮೇಟರಿ ಡ್ರಗ್ಸ್, ಇವುಗಳನ್ನು ಸಹ ಜ್ವರ ನೋವು ಇದ್ದಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಇದರ ಹೆಚ್ಚಿನ ಪ್ರಮಾಣದ ಸೇವನೆಯಿಂದ ಕಿಡ್ನಿ, ಹೃದಯ, ರಕ್ತ, ಲಿವರ್ ಇನ್ಫೆಕ್ಷನ್ ಕಾಣಿಸಿಕೊಳ್ಳಬಹುದು. ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಳುವ ಮೊದಲು ವೈದ್ಯರ ಹಾಗೂ ಫಾರ್ಮಸಿಸ್ಟರ ಸಲಹೆ ಪಡೆದುಕೊಳ್ಳುವುದು ಉತ್ತಮ. ಇವರುಗಳ ಸಲಹೆ ಇಲ್ಲದ ಔಷಧಗಳನ್ನು ಸೇವಿಸುವುದು ಯಾವತ್ತಿದ್ದರೂ ಅಪಾಯಕಾರಿ. ಧನ್ಯವಾದಗಳು.
0: ಇದುವರೆಗೂ ಔಷಧಗಳ ಅಡ್ಡ ಪರಿಣಾಮಗಳ ಕುರಿತು ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿಯ ಕೆಎಲ್ಇ ಔಷಧೀಯ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಪ್ರೊಫೆಸರ್ ಸುನೀಲ್ ಜಲಾಲ್ಪುರೆಯವರು. ಹೀಗೆ ಕೇಳ್ತಾ ಇರಿ ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.

0: aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a five-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our two-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the CAHED Health and Demographic Surveillance Site with national and international collaborations including TJU USA, Umeå University Sweden and more, plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kahed.edu.in. For more information, visit CAHED JNMC Campus, Nehru Nagar, Belagavi or call 0831-244-444, extension 4327.
1: KLE ಸಂಸ್ಥೆಯನ್ನು ತನ್ನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್ 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 ಪಿಸಿಎಂಬಿ ಕೆಸಿಇಟಿ ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
1: ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ, ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. ಕೆಎಲ್ಇ ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ, ಪ್ರವೇಶಗಳು ಪ್ರಾರಂಭವಾಗಿವೆ. ಕೆಎಲ್ಇ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400+ ಅಂಕ ಪಡೆದವರಿಗೆ ಉಚಿತ ತರಬೇತಿ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 August 2026 ಪ್ರಾರಂಭ. ತಡಮಾಡಬೇಡಿ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380506483.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: 9071120 आणि 9071000774.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: 7, 8. ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಸಕ್ಸಸ್ ಸ್ಟ್ರಾಟಜಿ.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್. ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
2: ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥಾ ಬೆಳಗಾವಿ, ತುಮಚಾ ಸ್ವಪ್ನಾಂಚೆ ರೂಪಾಂತರ ವೈದ್ಯಕೀಯ ವ್ಯವಸಾಯತ್ ಕರಾ. ಕೇಲಿ ನೀಟ್ ರಿಪೀಟರ್ ಬ್ಯಾಚ್ ಆತಾ ಬೆಳಗಾವಿತ್ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲಿ ಆಹೆ. ಕೇಲಿ ವಿದ್ಯಾರ್ಥಿ ತಸೇಚ ಗುಣವಂತ ವಿದ್ಯಾರ್ಥ್ಯಾಂಸಾಠಿ ವಿಶೇಷ ಶುಲ್ಕ ಸವಲತ್. ನೀಟ್ 2026 ಮಧ್ಯೆ 400 ಜಾಸ್ತ ಗುಣ ಮಿಳವಣಾರ್ಯ ವಿದ್ಯಾರ್ಥ್ಯಾನಾ ಮೋಫತ್ ಪ್ರಶಿಕ್ಷಣ. ವಿದ್ಯಾರ್ಥಿ ವ ವಿದ್ಯಾರ್ಥಿನಿಂಸಾಠಿ ಸ್ವತಂತ್ರ ವಸತಿಗೃಹಾಚಿ ಸುವಿಧಾ. ಪಹಿಲಿ ಬ್ಯಾಚ್ 3 August 2026 ಪಾಸೂನ್ ಸುರು ಝಾಲೆ. ಉಶೀರ್ ಕರು ನಕಾ, ಡಾಕ್ಟರ್ ಹೋಣ್ಯಾಚ್ಯಾ ತುಮಚ್ಯಾ ಸ್ವಪ್ನಾಕಡೆ ಆಜಸ್ ಪಹಿಲೆ ಪಾವಲ್ ಟಾಕಾ. ಅಧಿಕ ಮಾಹಿತಿ ಸಂಪರ್ಕ 9912340868 ಆಣಿ 9380564833.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಕೇಳಿ ಸಂಸ್ಥೆ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೊ ಬೆಳಗಾವಿ ಬಿಎಸ್ಸಿ ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷಾಚಾ ಪದವಿ ಅಭ್ಯಾಸಕ್ರಮ 2026-27 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲೆಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶಕ

0: 9071120 आणि 9071000074.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: KLA's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLA's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ

0: ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
3: ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಬೆಳಗಾವಿ. ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್. ಕೇಲಿ ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ. ಅಡ್ಮಿಷನ್ಸ್ ಆರ್ ನೌ ಓಪನ್. ಸ್ಪೆಷಲ್ ಕನ್ಸೆಷನ್ಸ್ ಫಾರ್ ಕೇಲಿ ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 400+ marks ಇನ್ ನೀಟ್ 2026. ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಫಸ್ಟ್ ಬ್ಯಾಚ್ ಹ್ಯಾಸ್ ಆಲ್ರೆಡಿ ಕಮೆನ್ಸ್ಡ್ ಫ್ರಮ್ 3rd August 2026. ಡೋಂಟ್ ಡಿಲೇ, ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಯುವರ್ ಡ್ರೀಮ್ ಆಫ್ ಬಿಕಮಿಂಗ್ ಅ ಡಾಕ್ಟರ್. ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟ್ 9912334 08 68 or 938 005648.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಭಾರತೀಯ ರಕ್ಷಣಾ ಉದ್ಯಮಕ್ಕೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಕ್ಷಿಪಣಿ ವ್ಯವಸ್ಥೆಗಳ ತಂತ್ರಜ್ಞಾನ ವರ್ಗಾವಣೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ರಷ್ಯಾ ವಿದೇಶಾಂಗ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ಭಾರತ ಚೀನಾ ಗಡಿ ಸಮಸ್ಯೆ ಕುರಿತು ಚೀನಾ ವಿದೇಶಾಂಗ ಸಚಿವರೊಂದಿಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚರ್ಚೆ. ಟೆಸ್ಟ್ ಕ್ರಿಕೆಟ್. ಶ್ರೀಲಂಕಾ ವಿರುದ್ಧದ ಸರಣಿಯ ಎರಡನೇ ಪಂದ್ಯದಲ್ಲಿ ಭಾರತ ಮುನ್ನಡೆ. ವಾರ್ತೆಗಳ ವಿವರ. ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಎಲ್ಲ ಸಾಂಪ್ರದಾಯಿಕ ಕ್ಷಿಪಣಿ ವ್ಯವಸ್ಥೆಗಳ ತಂತ್ರಜ್ಞಾನಗಳನ್ನು ದೇಶದೊಳಗೆ ಉತ್ಪಾದನೆಗಾಗಿ ಭಾರತೀಯ ರಕ್ಷಣಾ ಉದ್ಯಮಕ್ಕೆ ವರ್ಗಾಯಿಸಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. ಈ ಉಪಕ್ರಮವು ಕಾರ್ಯಾಚರಣೆಯ ಸಾಮರ್ಥ್ಯ ಹೆಚ್ಚಿಸುವುದು, ಆಮದು ಅವಲಂಬನೆ ಕಡಿಮೆ ಮಾಡುವುದು ಮತ್ತು ದೇಶೀಯ ಮೌಲ್ಯವರ್ಧನೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದು ಸ್ಥಳೀಯ ಉತ್ಪಾದನೆಗೆ ಅನುವು ಮಾಡಿಕೊಡುವ ಮೂಲಕ ದೇಶೀಯ ಕೈಗಾರಿಕೆಗಳ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವಲ್ಲಿ ತಂತ್ರಜ್ಞಾನ ವರ್ಗಾವಣೆಗೆ ಪ್ರಮುಖ ಮೈಲಿಗಲ್ಲನ್ನು ಗುರುತಿಸುತ್ತದೆ. ಈ ನಿಬಂಧನೆಯು ಕ್ಷಿಪಣಿ ವ್ಯವಸ್ಥೆಯ ಅಭಿವೃದ್ಧಿಯನ್ನು ಕೈಗಾರಿಕಾ ಉತ್ಪಾದನೆಗೆ ಯಶಸ್ವಿಯಾಗಿ ಪರಿವರ್ತಿಸಲು ಅನುವು ಮಾಡಿಕೊಡುತ್ತದೆ. ಇದು ಸುಧಾರಿತ ರಕ್ಷಣಾ ವ್ಯವಸ್ಥೆಗಳ ಅಭಿವೃದ್ಧಿ ಮತ್ತು ತಯಾರಿಕೆಗಾಗಿ ಭಾರತೀಯ ಉದ್ಯಮದ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳಲು ಡಿಆರ್ಡಿಒದ ನಿರಂತರ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ. ದೇಶೀಯ ಉತ್ಪಾದನಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವುದು, ರಕ್ಷಣಾ ಕೈಗಾರಿಕಾ ವಲಯವನ್ನು ಬಲಪಡಿಸುವುದು ಮತ್ತು ಪೂರೈಕೆ ಸರಪಳಿಯಲ್ಲಿ ಭಾರತೀಯ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಇತರ ತಂತ್ರಜ್ಞಾನ ಪಾಲುದಾರರ ಭಾಗವಹಿಸುವಿಕೆಗೆ ಅವಕಾಶ ಸೃಷ್ಟಿಸುವುದು ಇದರ ಉದ್ದೇಶವಾಗಿದೆ. ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆಯ ಬೆನ್ನೆಲುಬಾಗಿರುವಂತಹ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಇಂದಿಗೆ 10 ವರ್ಷಗಳನ್ನು ಪೂರೈಸಿದೆ. 2016 ಆಗಸ್ಟ್ 25 ಸಾರ್ವಜನಿಕ ಬಳಕೆಗೆ ಆರಂಭವಾದಂತಹ ಯುಪಿಐ ವಹಿವಾಟಿನ ಪ್ರಮಾಣದಲ್ಲಿ ಸುಮಾರು 13,000 ಪಟ್ಟು ಏರಿಕೆ ಕಂಡಿದೆ. 2016-17 1.78 ಕೋಟಿ ಇದ್ದ ವಾರ್ಷಿಕ ವಹಿವಾಟುಗಳ ಸಂಖ್ಯೆ 2025-26 24,162 ಕೋಟಿಗೂ ಅಧಿಕವಾಗಿದೆ. ಇದೇ ಅವಧಿಯಲ್ಲಿ ವಹಿವಾಟಿನ ಮೌಲ್ಯ 7,000 ಕೋಟಿ ರೂಪಾಯಿಗಳಿಂದ ಸುಮಾರು 314,00,000 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಗಡಿಯಾಚೆಗಿನ ಡಿಜಿಟಲ್ ಪಾವತಿಗೆ ಜಾಗತಿಕ ವೇದಿಕೆಯಾಗಿ ಹೊರಹೊಮ್ಮಿರುವಂತಹ ಯುಪಿಐ ಪ್ರಸ್ತುತ 11 ಕಾರ್ಯವನ್ನು ನಿರ್ವಹಿಸುತ್ತಿದೆ. ಯುಪಿಐ ಡಿಜಿಟಲ್ ಪಾವತಿ ವ್ಯವಸ್ಥೆ 10 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಸಂದೇಶ ಹಂಚಿಕೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತ ಈ ಡಿಜಿಟಲ್ ಕ್ರಾಂತಿಯ ಪ್ರಮಾಣ ಮತ್ತು ವ್ಯಾಪ್ತಿಗೆ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡಬೇಕು ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಏಕೀಕೃತ ಪಾವತಿ ವ್ಯವಸ್ಥೆಯ ದಶಕಗಳ ಸೇವಾ ಯಶಸ್ಸನ್ನು ಶ್ಲಾಘಿಸಿ ಭಾರತೀಯ ಡಿಜಿಟಲ್ ಪಾವತಿ ಪಯಣದಲ್ಲಿ ಇದೊಂದು ಪ್ರಮುಖ ತಿರುವಾಗಿದೆ ಎಂದು ಹೇಳಿದ್ದಾರೆ. ರಷ್ಯಾ ಪ್ರವಾಸದಲ್ಲಿರುವಂತಹ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಮಾಸ್ಕೋದಲ್ಲಿ ರಷ್ಯಾ ವಿದೇಶಾಂಗ ಸಚಿವ ಸೆರ್ಗೈ ಲಾವ್ರೋ ಅವರೊಂದಿಗೆ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವಂತಹ ಸಚಿವ ಡಾ ಎಸ್ ಜೈಶಂಕರ್ ಭಾರತ ಮತ್ತು ರಷ್ಯಾ ನಡುವಿನ ದ್ವಿಪಕ್ಷೀಯ ಸಹಕಾರ ಸೇರಿದಂತೆ ಪ್ರಾದೇಶಿಕ ಮತ್ತು ಜಾಗತಿಕ ಸವಾಲುಗಳು ಹಾಗೂ ಬಹುಪಕ್ಷೀಯ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಲಾಯಿತು ಎಂದು ತಿಳಿಸಿದ್ದಾರೆ. ಉಕ್ರೇನ್, ಇರಾನ್ ಮತ್ತು ಅಫ್ಘಾನಿಸ್ತಾನದಲ್ಲಿನ ಪ್ರಸ್ತುತ ಪರಿಸ್ಥಿತಿ ಬಗ್ಗೆಯೂ ಉಭಯ ನಾಯಕರು ಚರ್ಚೆ ನಡೆಸಿದ್ದಾರೆ. ಇದಕ್ಕೂ ಮುನ್ನ ಸಚಿವ ಡಾ ಎಸ್ ಜೈಶಂಕರ್ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ವ್ಯಾಪಾರ, ಇಂಧನ, ರಸಗೊಬ್ಬರ ಮತ್ತು ಪ್ರಮುಖ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವಿನ ಆರ್ಥಿಕ ಸಂಬಂಧ ಬಲಿಷ್ಠಗೊಳಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಭಾರತ ಚೀನಾ ಗಡಿ ಸಮಸ್ಯೆ ಮತ್ತು ಉಭಯ ದೇಶಗಳ ನಡುವಿನ ಸಂಬಂಧಗಳ ಸುಧಾರಣೆ ಕುರಿತು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇಂದು ಬೀಜಿಂಗ್ನಲ್ಲಿ ನಡೆದ ವಿಶೇಷ ಪ್ರತಿನಿಧಿ ಸಭೆಯಲ್ಲಿ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಅವರೊಂದಿಗೆ ಮಾತುಕತೆ ನಡೆಸಿದರು. ಸೆಪ್ಟೆಂಬರ್ 12 ಮತ್ತು 13 ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗಲು ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅವರು ನವದೆಹಲಿಗೆ ಭೇಟಿ ನೀಡಲಿರುವ ಹಿನ್ನೆಲೆಯಲ್ಲಿ ಈ ಮಾತುಕತೆಗಳು ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿವೆ.

0: 3488 ಕಿಲೋಮೀಟರ್ ವಿಸ್ತೀರ್ಣದ ಭಾರತ ಚೀನಾ ಗಡಿ ವಿವಾದವನ್ನು ಸಮಗ್ರವಾಗಿ ಪರಿಹರಿಸಲು 2003 ಸ್ಥಾಪಿಸಲಾದಂತಹ ಗಡಿ ಮಾತುಕತೆ ಕಾರ್ಯವಿಧಾನಕ್ಕೆ ಅಜಿತ್ ದೋವಲ್ ಮತ್ತು ವಾಂಗ್ ಯಿ ವಿಶೇಷ ಪ್ರತಿನಿಧಿಗಳಾಗಿದ್ದಾರೆ. ಇದಕ್ಕೂ ಮುನ್ನ ಅಜಿತ್ ದೋವಲ್ ಅವರು ಚೀನಾ ಉಪಾಧ್ಯಕ್ಷ ಹಾಂಗ್ ಜಾಂಗ್ ಅವರೊಂದಿಗೆ ಮಾತುಕತೆಯನ್ನು ನಡೆಸಿದರು. ದೀರ್ಘಾವಧಿಯ ಹೂಡಿಕೆ ಹೆಚ್ಚಿಸಲು ಹಾಗೂ ಭಾರತ ಜಪಾನ್ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸಲು ಜಪಾನ್ನ ಪ್ರಮುಖ ಹಣಕಾಸು ವ್ಯವಸ್ಥೆಗಳ ಮುಖ್ಯಸ್ಥರೊಂದಿಗೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ ನಡೆಸಿದ್ದಾರೆ. ಜಪಾನ್ ಪ್ರವಾಸದಲ್ಲಿರುವಂತಹ ಸಚಿವರು ಮಿತ್ಸುಬಿಷಿ UFJ ಫೈನಾನ್ಷಿಯಲ್ ಗ್ರೂಪ್, ಜಪಾನ್ ಅಭಿವೃದ್ಧಿ ಬ್ಯಾಂಕ್, ಮಿಜುಹೋ, ಮಾರ್ಗನ್ ಸ್ಟಾನ್ಲಿ, ನೊಮುರಾ ಮತ್ತು ನೇಪಾನ್ ಲೈಫ್ ಸಂಸ್ಥೆಗಳ ಪ್ರತಿನಿಧಿಗಳ ಜೊತೆಗೆ ಭಾರತದಲ್ಲಿ ಹೂಡಿಕೆ ಅವಕಾಶಗಳ ಕುರಿತು ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಪಿಯೂಷ್ ಗೋಯಲ್, ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಭಾರತ ಕಳೆದ ವರ್ಷ 7.7% ಬೆಳವಣಿಗೆ ದಾಖಲಿಸಿದೆ. 2047 ವೇಳೆಗೆ $30 trillion ಆರ್ಥಿಕತೆಯಾಗುವತ್ತ ಕೆಲಸ ಮಾಡುತ್ತಿದೆ ಎಂದು ಹೇಳಿದ್ದಾರೆ. ಅರೆವಾಹಕಗಳು, ಕೃತಕ ಬುದ್ಧಿಮತ್ತೆ, ಡೇಟಾ ಸೆಂಟರ್, ನವೀಕರಿಸಬಹುದಾದಂತಹ ಇಂಧನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಹೂಡಿಕೆಗೆ ಜಪಾನ್ನ ಸಂಸ್ಥೆಗಳ ವಿಪುಲ ಅವಕಾಶಗಳಿವೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವೆಲಿಂಗ್ಟನ್ನಲ್ಲಿ ನಡೆದಂತಹ 2ನೇ ಆವೃತ್ತಿಯ ರಕ್ಷಣಾ ಕಾರ್ಯತಂತ್ರದ ಸಂವಾದದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ಮುಕ್ತ ಮತ್ತು ಎಲ್ಲರನ್ನೂ ಒಳಗೊಂಡ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿವೆ. ಉನ್ನತ ಮಟ್ಟದ ಮಾತುಕತೆಯು ಕಡಲ ಭದ್ರತೆ, ಜಂಟಿ ಮಿಲಿಟರಿ ತರಬೇತಿ ಮತ್ತು ಒಟ್ಟಾರೆ ರಕ್ಷಣಾ ಸಹಕಾರ ಬಲಗೊಳಿಸುವತ್ತ ಗಮನ ಹರಿಸಿತು. ಭಾರತೀಯ ನಿಯೋಗವು ನ್ಯೂಜಿಲೆಂಡ್ ರಕ್ಷಣಾ ಪಡೆ ಮತ್ತು ರಕ್ಷಣಾ ಸಚಿವಾಲಯದ ಪ್ರಮುಖ ನಾಯಕರೊಂದಿಗೆ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಿತು. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ರಾಷ್ಟೀಯ ಏರೋಸ್ಪೇಸ್ ಪ್ರಯೋಗಾಲಯ CSIR NAL ಇಂದು ನವದೆಹಲಿಯಲ್ಲಿ 3 ಸ್ಥಳೀಯ ಸೂಕ್ಷ್ಮ ಮತ್ತು ಸಣ್ಣ ಅನಿಲ ಟರ್ಬೈನ್ ಎಂಜಿನ್ಗಳನ್ನು ಅನಾವರಣಗೊಳಿಸಿತು. 3 ಎಂಜಿನ್ಗಳು 5 kg ಒತ್ತಡದೊಂದಿಗೆ NJ-05, 50 kg ಒತ್ತಡದೊಂದಿಗೆ NJ-50 ಮತ್ತು 100 kg ಒತ್ತಡದೊಂದಿಗೆ NJ-100 ಸೇರಿವೆ. ಸ್ಥಳೀಯ ರಕ್ಷಣಾ ತಂತ್ರಜ್ಞಾನಗಳಿಗೆ ನಿರ್ಣಾಯಕ ಅವಶ್ಯಕತೆಗಳನ್ನು ಪೂರೈಸಲು ಎಂಜಿನ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾಂಪ್ಯಾಕ್ಟ್ ಪ್ರೊಫಲ್ಷನ್ ವ್ಯವಸ್ಥೆಗಳನ್ನು ಯುದ್ಧ ತಂತ್ರದ ಮಾನವರಹಿತ ವೈಮಾನಿಕ ವಾಹನಗಳು, ಡ್ರೋನ್ ಇಂಟರ್ಸೆಪ್ಟರ್ಗಳು ಮತ್ತು ಕಾಂಪ್ಯಾಕ್ಟ್ ಕ್ಷಿಪಣಿ ವ್ಯವಸ್ಥೆಗಳಿಗಾಗಿ ಅಭಿವೃದ್ಧಿಪಡಿಸಲಾಗಿದೆ. ಸಭೆಯನ್ನುದ್ದೇಶಿಸಿ ಮಾತನಾಡಿದ CSIR ಮಹಾನಿರ್ದೇಶಕರು ಹಾಗೂ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಇಲಾಖೆಯ ಕಾರ್ಯದರ್ಶಿ ಡಾ ಎನ್ ಕಲೈ ಸೆಲ್ವಿ, ಇಂತಹ ಹೆಚ್ಚು ವಿಶೇಷ ಮತ್ತು ನಿರ್ಣಾಯಕ ಉಪವ್ಯವಸ್ಥೆಗಳ ಸ್ಥಳೀಯ ಅಭಿವೃದ್ಧಿಯು ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ಆತ್ಮನಿರ್ಭರ ಭಾರತದ ಗುರಿಯನ್ನು ಸಾಧಿಸುವಲ್ಲಿ ಪ್ರಮುಖ ಮೈಲಿಗಲ್ಲು ಎಂದು ಹೇಳಿದರು. ಸಿಎಸ್ಐಆರ್ ಎನ್ಎಎಲ್ ನಿರ್ದೇಶಕ ಡಾ ಅಭಯ್ ಎ ಪಾಶಿಲ್ಕರ್ ವೇಗವಾಗಿ ವಿಸ್ತರಿಸುತ್ತಿರುವಂತಹ ಏರೋಸ್ಪೇಸ್ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆ ಸೇರಿದಂತೆ ಭಾರತೀಯ ಉದ್ಯಮವು ದೇಶದ ರಕ್ಷಣಾ ಕ್ಷೇತ್ರದ ಅವಶ್ಯಕತೆಗಳನ್ನು ಪೂರೈಸಲು ಈ ಸುಧಾರಿತ ಎಂಜಿನ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ತಯಾರಿಸುವ ಸಾಮರ್ಥ್ಯವನ್ನು ಹೊಂದಿವೆ ಎಂದು ತಿಳಿಸಿದ್ದಾರೆ. ಕೊಲಂಬೋದ ಸಿನ್ಹಳೀಸ್ ಸ್ಪೋರ್ಟ್ಸ್ ಕ್ಲಬ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸರಣಿಯ 2ನೇ ಮತ್ತು ಅಂತಿಮ ಟೆಸ್ಟ್ ಪಂದ್ಯದ 3ನೇ ದಿನದ ಅಂತ್ಯಕ್ಕೆ ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 3 ವಿಕೆಟ್ ನಷ್ಟಕ್ಕೆ 265 ರನ್ ಗಳಿಸಿದೆ. ಮಳೆ ಕಾರಣ ಪಂದ್ಯ ಇಂದು ತಾತ್ಕಾಲಿಕ ಸ್ಥಗಿತವಾಗಿದ್ದು ಪ್ರಸ್ತುತ ಶ್ರೀಲಂಕಾ 238 ರನ್ಗಳಿಗೆ ಹಿನ್ನಡೆಯಲ್ಲಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ ನಷ್ಟಕ್ಕೆ 503 ರನ್ ಗಳಿಸಿ ಡಿಕ್ಲೇರ್ ಘೋಷಿಸಿತು. ನಾಳೆ 4ನೇ ದಿನದಾಟ ಮುಂದುವರಿಯಲಿದೆ. 2026 ಪ್ರಸಕ್ತ ಪ್ರಕಟಣೆಯಲ್ಲಿ ಶ್ರೇಷ್ಠತೆಗಾಗಿ ಭಾರತೀಯ ಪ್ರಕಾಶಕರ ಒಕ್ಕೂಟ ಕೊಡಮಾಡುವ ಪ್ರಶಸ್ತಿಗಳಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವಾಲಯದ ಪ್ರಕಟಣೆ ವಿಭಾಗವು 7 ಪ್ರಶಸ್ತಿಗಳನ್ನು ಪಡೆಯಲಿದೆ. ವಿಭಾಗದ ಹಿಂದಿ, ಇಂಗ್ಲಿಷ್ ಮತ್ತು ಉರ್ದು ಭಾಷೆಗಳಲ್ಲಿ ಪ್ರಕಟವಾಗುವಂತಹ ನಿಯತಕಾಲಿಕೆಗಳು, ಪುಸ್ತಕಗಳು ಮತ್ತು ಇತರ ಪ್ರಕಟಣೆಗಳನ್ನು ವಿವಿಧ ವಿಭಾಗಗಳಲ್ಲಿ ಗುರುತಿಸಲಾಗಿದೆ. ವಿಭಾಗವು ಪ್ರಕಟಿಸುವ ಪುಸ್ತಕಗಳು ಮತ್ತು ನಿಯತಕಾಲಿಕೆಗಳು ರಾಷ್ಟ್ರೀಯ ಅಭಿವೃದ್ಧಿ, ಸಾಹಿತ್ಯ, ಸಂಸ್ಕೃತಿ, ಕಲೆ ಮತ್ತು ಸಮಕಾಲೀನ ವಿಷಯಗಳಿಗೆ ಸಂಬಂಧಿಸಿದ ವೈವಿಧ್ಯಮಯ ಮತ್ತು ಮೌಲ್ಯಯುತ ವಿಷಯಗಳನ್ನು ಓದುಗರಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಬಗ್ಗೆ ಪ್ರಕಟಣೆ ವಿಭಾಗದ

0: ಉಪಮಹಾನಿರ್ದೇಶಕರಾದಂತಹ ಡಾಕ್ಟರ್ ಧೀರಜ್ ಕಾಕಾಡಿಯಾ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ರಕ್ಷಣಾ ಉದ್ಯಮಕ್ಕೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಕ್ಷಿಪಣಿ ವ್ಯವಸ್ಥೆಗಳ ತಂತ್ರಜ್ಞಾನ ವರ್ಗಾವಣೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ರಷ್ಯಾ ವಿದೇಶಾಂಗ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ಭಾರತ ಚೀನಾ ಗಡಿ ಸಮಸ್ಯೆ ಕುರಿತು ಚೀನಾ ವಿದೇಶಾಂಗ ಸಚಿವರೊಂದಿಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚರ್ಚೆ. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧದ ಸರಣಿಯ ಎರಡನೇ ಪಂದ್ಯದಲ್ಲಿ ಭಾರತ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
2: ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327. KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. BSc ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
3: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ಮಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಹಯೋಗದಲ್ಲಿ ಕೆಎಲ್ಇ ಮಣುಧ್ವನಿ ಪ್ರಸ್ತುತಪಡಿಸ್ತಾ ಇರುವಂತಹ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಸ್ನೇಹಿತರೆ, ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನ ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರವರೆಗೆ ಆಚರಿಸಲಾಗುತ್ತದೆ. ಹಾಗಾಗಿ ಈ ದಿನದ ಮಹತ್ವ, ಉದ್ದೇಶ ಹಾಗೂ ನೇತ್ರದಾನದ ಮಹತ್ವದ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಜಿಲ್ಲಾ ಅಂಧತ್ವ ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ಗೀತಾ ಕಾಂಬಳೆ ಹಾಗೂ ಅಥಣಿಯ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯ ನೇತ್ರ ತಜ್ಞ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ರಮೇಶ್ ಹುಲ್ಕುಂದ್ ಅವರು. ಮೇಡಮ್ ಮತ್ತು ಸರ್, ತಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಮೇಡಮ್, ಇವಾಗ ಪ್ರತಿ ವರ್ಷ ಭಾರತದಲ್ಲಿ ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರವರೆಗೆ ಈ ಒಂದು ನೇತ್ರದಾನ ಪಾಕ್ಷಿಕವನ್ನ ಆಚರಣೆ ಮಾಡಲಾಗುತ್ತೆ, ಇದರ ಹಿಂದಿನ ಉದ್ದೇಶ ಏನು ಮೇಡಮ್?
2: ನಾವು ಈ ವರ್ಷ 41ನೇ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನು ಆಚರಿಸ್ತಾ ಇದ್ದೀವಿ. ಸೊ ಮುಖ್ಯವಾಗಿ ನಾವು ನೇತ್ರದಾನ ಪಾಕ್ಷಿಕವನ್ನು ಈ ಪ್ರತಿ ವರ್ಷ ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರವರೆಗೆ ನಾವು ಆಚರಿಸ್ತೀವಿ. ಮುಖ್ಯ ಉದ್ದೇಶ ಅಂತಂತಂದರೆ ನೇತ್ರದಾನದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸೊ ಇದರ ಅರಿವು ಮೂಡಿಸೋದ್ರಿಂದ ಏನಾಗ್ತದೆ, ಜಾಸ್ತಿ ಜನರಿಗೆ ನಾವು ನೇತ್ರದಾನ ಮಾಡೋಕ್ಕೆ ಮೋಟಿವೇಟ್ ಮಾಡೋಕ್ಕೆ ನಮಗೆ ಏನು ಅನುಕೂಲ ಆಗ್ತದೆ. ಸೊ ಈಗ ಏನಂದರೆ ಅಂಗಾಂಗ ದಾನಗಳದ್ದು ತಾವು ಕೇಳಿರ್ಬೋದು. ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಅಂಗಾಂಗಗಳನ್ನು ದಾನ ಮಾಡಬೇಕು, ಅದರಿಂದ ಸಾಕಷ್ಟು ರೋಗಗಳಿಗೆ ಸಹಾಯ ಆಗ್ತದೆ ಅಂಥೇಳಿ ನಾವು ಹೇಳ್ತೇವೆ. ಸೊ ಈಗ ನಮ್ಮ ಬ್ರೈನಿಗೆ ಏನು ನಾವೇನು ಹೇಳ್ತೀವಿ ಸೆನ್ಸರಿ ಆರ್ಗನ್ಸ್ ಅಂತ ಹೇಳ್ತೀವಿ. ಮುಖ್ಯವಾಗಿ ಸೆನ್ಸರಿ ಆರ್ಗನ್ಸ್, ಮುಖ್ಯವಾದಂಥ ಸೆನ್ಸರಿ ಆರ್ಗನ್ಸಲ್ಲಿ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಈ ಥರ ನಾವು ಅದನ್ನು ಇದನ್ನು ಮಾಡ್ತೀವಿ. ಇವೆಲ್ಲ ಬ್ರೈನಿಗೆ ಮೆಸೇಜಸ್ಸನ್ನು ಕೊಡ್ತದೆ. ಸೊ ಅದರಲ್ಲಿ ಕಣ್ಣಿನ ಮುಖಾಂತರ ಬ್ರೈನಿಗೆ ಸೆನ್ಸರಿ ಮೆಸೇಜ್ ಹೋಗೋದು ಮ್ಯಾಕ್ಸಿಮಮ್. 80% ಕಣ್ಣಿಂದ ನಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ, ಸೊ ಅದೆಲ್ಲ ಮಾಹಿತಿನ ಬ್ರೈನಿಗೆ ಕಣ್ಣು ಕೊಡ್ತದೆ. ಸೊ ಅದಕ್ಕಾಗಿ ನಾವು ನೇತ್ರದಾನ ಮಹಾದಾನ. ಈಗ ನಾವು ಮುಂಚೆ ಹೆಂಗೆ ಬ್ಲಡ್ ಡೊನೇಟ್ ಮಾಡೋಕ್ಕೆ ಜನ ಮುಂದೆ ಬರ್ತಾ ಇರಲಿಲ್ಲ, ಹಿಂದೇಟ್ ಆಗ್ತಾ ಇದ್ರು. ಬಟ್ ಈಗ ವಾಲಂಟ್ರಿಯಾಗಿ ಎಷ್ಟೋ ಜನ ರಕ್ತದಾನ ಮಾಡೋಕ್ಕೆ ಮುಂದೆ ಬರ್ತಾ ಇದ್ದಾರೆ. ಸೊ ಅದೇ ಥರ ನಾವು ನೇತ್ರದಾನ ಬಗ್ಗೆ ಜನರಿಗೆ ಒಂದು ಸರಿಯಾದ ಮಾಹಿತಿ ಕೊಟ್ಟು ಅವರಲ್ಲಿರುವಂಥ ತಪ್ಪು ತಿಳುವಳಿಕೆಗಳನ್ನು ಹೋಗಲಾಡಿಸಿ ನೇತ್ರದಾನದ ಪ್ಲೆಜ್ಜನ್ನು ಜಾಸ್ತಿ ಜನ ಮಾಡುವಂಗೆ ಮತ್ತು ನೇತ್ರದಾನ ಮಾಡೋಕ್ಕೆ ಜನರಿಗೆ ಮೋಟಿವೇಟ್ ಮಾಡೋಕ್ಕೆ ಈ ಕಾರ್ಯಕ್ರಮದ ಮೂಲಕ ಅನುಕೂಲ ಆಗ್ತದೆ ಅಂತ ಮಾಡ್ತಾ ಇದ್ದೀವಿ.
0: ಮೇಡಮ್, ಈ ಒಂದು ನೇತ್ರದಾನದಿಂದ ಭಾರತದಲ್ಲಿ ಈ ಹಿಂದೆ ಇರುವ ಅಂಧತ್ವಕ್ಕೂ ಈಗಿನ ಅಂಧತ್ವಕ್ಕೂ ಏನಾದರೂ ವ್ಯತ್ಯಾಸ ಅಥವಾ ಬದಲಾವಣೆ ಏನಾದರೂ ಕಂಡು ಬಂದಿದೆಯಾ, ಸುಧಾರಣೆ ಕಂಡು ಬಂದಿದೆಯಾ?
2: ಹೌದು, ಈಗ ನಮ್ಮ ದೇಶದಲ್ಲಿ ಮುಂಚೆ 2015-19ರಲ್ಲಿ ಒಂದು ಸರ್ವೆ ಮಾಡಿದ್ರು. ಆ ಸರ್ವೆ ಪ್ರಕಾರ ಮೊದಲು 2007ರೊಳಗೆ ನಮ್ಮಲ್ಲಿ ಇದು ಅಂಧತ್ವ 1% ಇತ್ತು. ಈಗ ಅದು 2019ಕ್ಕೆ 0.36% ಆಗಿದೆ. ಸೊ ನಮ್ಮ ಗೋಲ್ ಏನಂತಂತಂದರೆ ಅದು 0.25ಗೆ ಬೈ 2025ಗೆ ತೊಗೊಂಡ್ಬರ್ಬೇಕು ಅನ್ನೋದು ನಮ್ಮದು ರಾಷ್ಟ್ರೀಯ ಅಂಧತ್ವ ನಿಯಂತ್ರಣ ಕಾರ್ಯಕ್ರಮದ ಉದ್ದೇಶವಾಗಿದೆ.
0: ಸರ್, ಈಗ ಈ ಒಂದು ವಿಶ್ವ ನೇತ್ರದಾನದ ಉದ್ದೇಶದಿಂದ ಈಗ ಸಾಕಷ್ಟು ಬದಲಾವಣೆಗಳು, ಸುಧಾರಣೆಗಳು ಕಂಡು ಬರ್ತಾ ಇದೆ. ಹಾಗಿದ್ರೆ ಕಣ್ಣು ದಾನ ಅಂದರೆ ಏನು ಸರ್? ಈಗ ಒಬ್ಬ ವ್ಯಕ್ತಿ ಕಣ್ಣು ದಾನ ಮಾಡಿದರೆ ಅದರಿಂದ ಇನ್ನೊಬ್ಬರಿಗೆ ಹೇಗೆ ಬೆಳಕು ಸಿಗುತ್ತೆ ಅಂತ?
1: ನಮಸ್ಕಾರ ಮ್ಯಾಮ್, ಬಹಳ ಇಂಪಾರ್ಟೆಂಟ್ ಪ್ರಶ್ನೆ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೇತ್ರದಾನ ಅಂದರೆ ಏನಪ್ಪ ಅಂದರೆ, ನಾವು ವಾಲಂಟರಿ ಅಂದರೆ ಸ್ವ ಇಚ್ಛೆಯಿಂದ ನಮ್ಮ ಕಣ್ಣುಗಳನ್ನು ನಾವು ತೀರಿಕೊಂಡ ಮೇಲೆ, ನಾವು ಮೃತರ ಆದಮೇಲೆ ಕೊಡುವಂಥ ಪ್ರಕ್ರಿಯೆ. ಸೊ ಆಗಲೇ ಮೇಡಮ್ ಹೇಳಿದರು, ಎಲ್ಲ ಪಂಚೇಂದ್ರಿಯಗಳಲ್ಲಿ ಸೆನ್ಸರಿ ಆರ್ಗನ್ಗಳಲ್ಲಿ ಬಹಳ ಇಂಪಾರ್ಟೆಂಟ್ ಇರುವಂಥ ಅಂಗ ಯಾವುದಪ್ಪ ಅಂದರೆ ಕಣ್ಣು. ಯಾಕಂದರೆ ನಮ್ದು 80% ಕೆಲಸಗಳೆಲ್ಲ ನಾವು ಮಾಡೋದು ಕಣ್ಣು ನೋಡಿ. ಸೊ ಅದರಿಂದ ಕಣ್ಣಿಗೆ ಏನೇ ಸಮಸ್ಯೆ ಆದರೂ ಅದ್ರ ದೃಷ್ಟಿ ಏನಾದರೂ ಕಡಿಮೆ ಆಯಿತು ಅಂದರೆ ನಾವು ನಮ್ಮ ದಿನನಿತ್ಯದ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಬಹಳ ತೊಂದರೆ ಆಗುತ್ತೆ. ಸೊ ಈ ನೇತ್ರ ದಾನ ಮಾಡೋದ್ರಿಂದ ಏನು ದಾನ ಮಾಡಿ ಕೊಟ್ಟಿರುವಂಥ ಕಾರ್ನಿಯನ್ನು ನಾವು ಟ್ರಾನ್ಸ್ಪ್ಲಾಂಟ್ ಅಂತ ಏನು ಕರಿತೀವಿ, ಕಸಿ ಅನ್ನೋದು ಏನು ಕನ್ನಡದಲ್ಲಿ ಹೇಳ್ತಾರಲ್ಲ, ಅದು ಮಾಡೋದ್ರಿಂದ ಎಷ್ಟೋ ಜನರಿಗೆ ಕಾರ್ನಿಯಾದ ಬ್ಲೈಂಡ್ನೆಸ್ ಅಂತ ಏನು ಕರೀತಾರೆ. ಈಗ ನಾವು ಕಣ್ಣನ್ನು ನೋಡಬೇಕಂದ್ರೆ ಜನರಲಿ ಅನಾಟಮೀಸ್ ಶಾರ್ಟಾಗಿ ಹೇಳಬೇಕು ಅಂದರೆ ಕಣ್ಣು ಬರೀ ಒಂದು ನಮ್ಮ ಗ್ರೌಂಡ್ ಥರ ಕಾಣಿಸುತ್ತೆ ಅಷ್ಟೇ. ಮುಂದೆ ಏನು ಟ್ರಾನ್ಸ್ಪರೆಂಟ್ ಕಪ್ಪು ಭಾಗ ಏನು ಕರಿತೀವಲ್ಲ, ಪಾರದರ್ಶಕ ಪಾರ್ಟ್ ಏನಿರುತ್ತಲ್ಲ ಟ್ರಾನ್ಸ್ಪರೆಂಟ್ ಪಾರ್ಟ್, ಅದಕ್ಕೆ ನಾವು ಕಾರ್ನಿ ಅಂತ ಕರಿತೀವಿ. ಸೊ ಆ ಕಾರ್ನಿ ಹಿಂದ್ಗಡೆ ಲೆನ್ಸ್ ಅಂತ ಇರುತ್ತೆ, ಮಸೂರ್ ಅಂತ ಇರುತ್ತೆ. ನೀವು ಕೇಳಿರ್ಬೋದು ಮೋತಿ ಬಿಂದು ಆ ಥರ ಏನು ವಯಸ್ಸಾದ್ಮೇಲೆ ಬರುತ್ತಲ್ಲ ಆ ಥರ, ಅದು ಅದರಲ್ಲಿ ಮೋತಿ ಬಿಂದು ಅಂದರೆ ಆ ಲೆನ್ಸ್ ಕೆಟ್ಟ ಹೋಗಿರುತ್ತೆ, ಅದನ್ನ ನಾವು ತೆಗೆದುಬಿಟ್ಟು ಒಳ್ಳೆ ಲೆನ್ಸನ್ನು ಹಾಕ್ತೀವಿ. ಸೊ ಮೊದಲು ಕಾರ್ನಿಯಾ ಬರುತ್ತೆ ಪಾರದರ್ಶಕ ಪರದೆ, ಅದ್ರ ಹಿಂದ್ಗಡೆ ಲೆನ್ಸ್ ಬರುತ್ತೆ, ಅದ್ರ ಹಿಂದ್ಗಡೆ ರೆಟಿನಾ ಅಂತ ಬರುತ್ತೆ, ಕಣ್ಣಿನ ನರ ಇರ್ಬೋದು, ಅದ್ರ ಹಿಂದ್ಗಡೆ ಆಪ್ಟಿಕ್ ನರ್ವ್ ಅಂತ ಕರೀತಾರೆ, ಆಪ್ಟಿಕ್ ನರ್ವ್ ಅಂತ ಇರುತ್ತೆ. ಸೊ ಅದು ಅಲ್ಲಿಂದ ಬ್ರೈನ್ ಒಳಗಡೆ ಹೋಗುತ್ತೆ. ಸೊ ಇದೆಲ್ಲ ಒಂದು ಚೈನ್ ತರ ಇರುತ್ತೆ. ಸೊ ಇವೆಲ್ಲ ಚೈನ್ಗಳು ಪರ್ಫೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಮಾತ್ರ ನಮಗೆ ಮುಂದಿರುವಂತ ವಸ್ತುಗಳು ಕಾಣಿಸುತ್ತೆ. ಸೊ ಇವಾಗ ನಾವು ನೇತ್ರದಾನದಿಂದ ಅಥವಾ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಇಂದ ನಾವು ಮಾಡ್ತಾ ಇರೋದು ಏನಪ್ಪ ಅಂದ್ರೆ, ಈ ಫಸ್ಟ್ ಪಾರ್ಟ್ ಏನಿದೆಯಲ್ಲ, ಟ್ರಾನ್ಸ್ಪರೆಂಟ್ ಪರದೆ ಏನಿದೆಯಲ್ಲ, ಕಾರ್ನಿಯಾ ಅಂತ ಏನ್ ಕರೀತಾರಲ್ಲ, ಆ ಕಾರ್ನಿಯಾ ಭಾಗವನ್ನು ನಾವು ಕೆಟ್ಟು ಹೋಗಿದ್ರೆ ಅದನ್ನ ನಾವು ರಿಪ್ಲೇಸ್ ಮಾಡ್ತಾ ಇದೀವಿ. ಸೊ ಕಾರ್ನಿಯಾ ಬ್ಲೈಂಡ್ನೆಸ್ ಇಂದ ಏನ್ ಸಮಸ್ಯೆ ಇರುತ್ತೋ ಅದನ್ನ ನಾವು ತಡೆಗಟ್ಟುವ ಸಲುವಾಗಿ, ಅದನ್ನ ರಿಪೇರಿ ಮಾಡೋ ಸಲುವಾಗಿ ಅಂತ ಹೇಳಿ ನಾವು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ತೇವೆ. ಸೊ ಇದರಿಂದ ನಮ್ಗೆ ಏನಪ್ಪ ಅಂದ್ರೆ ದೃಷ್ಟಿ ಬರುವ ಸಾಧ್ಯತೆಗಳು ಹೆಚ್ಚಿದೆ.
0: ಸರಿ, ಈಗ ಕಣ್ಣಿನ ದಾನ ಮಾಡಿದ್ರೆ ಈಗ ಸಂಪೂರ್ಣ ಕಣ್ಣನ್ನೇ ತೆಗೆದುಕೊಳ್ಳಲಾಗುತ್ತಾ ಅಥವಾ ಕಣ್ಣಿನ ಯಾವ ಒಂದು ನಿರ್ದಿಷ್ಟ ಭಾಗವನ್ನ ತೆಗೆದುಕೊಳ್ಳಲಾಗುತ್ತೆ?
1: ನಾ ಆಗ್ಲೇ ನಿಮ್ಗೆ ಪ್ರೊಸೀಜರ್ ಹೇಳಿದೆ. ಏನಪ್ಪಾ ಅಂದ್ರೆ ನಾವೀಗ ಒಬ್ಬ ವ್ಯಕ್ತಿ ಕಣ್ಣುಗಳನ್ನು ದಾನ ಮಾಡಿದ್ರೆ ನಾವು ಎಲ್ಲ ಕಣ್ಣನ್ನೇ ತಗೊಳ್ತೀವಿ, ತಗೊಂಡ್ರೆ ಬಟ್ ಅದರಲ್ಲಿ ಮುಖ್ಯವಾಗಿ ಉಪಯೋಗವಾಗುವಂಥ ಪಾರ್ಟ್ ಯಾವುದಪ್ಪ ಅಂದರೆ ಕಾರ್ನಿಯಾ. ಮುಂದೆ ಟ್ರಾನ್ಸ್ಪರೆಂಟ್ ಏನು ಇದೆಯಲ್ಲ ಆ ಪಾರ್ಟು ಉಪಯೋಗ ಆಗುತ್ತೆ. ಸೊ ಬಟ್ ಉಳಿದಿದ್ದ ಭಾಗಗಳನ್ನ ನಾವು ರಿಸರ್ಚ್ ಪರ್ಪಸ್ಗಂತರ ಉಪಯೋಗ ಮಾಡ್ತೀವಿ.
0: ಸರಿ, ಈಗ ಕಣ್ಣು ದಾನ ಮಾಡಬೇಕು ಅಂದ್ರೆ ಏನಾದರೂ ವಯಸ್ಸಿನ ಮಿತಿ ಇದೆಯಾ? ವಯಸ್ಸಾದವರು ಕೂಡ ಕಣ್ಣು ದಾನ ಮಾಡಬಹುದಾ ಅಂತ?
1: ಬಹಳ ಒಳ್ಳೆ ಪ್ರಶ್ನೆ. ಆಕ್ಚುಲಿ ಕಣ್ಣುಗಳನ್ನು ಯಾರು ಬೇಕಾದರೂ ದಾನ ಮಾಡಬಹುದು. ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಯಸ್ಸಿನ ಭೇದ ಆಗಿರ್ಬೋದು ಅಥವಾ ಲಿಂಗದ ಭೇದ ಆಗಿರ್ಬೋದು, ಬ್ಲಡ್ ಗ್ರೂಪ್ ಇರ್ಬೋದು, ನೀವು ಯಾವ ಜಾತಿ ಧರ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಭಾವ ಇಲ್ಲ, ಯಾರು ಬೇಕಾದರೂ ಡೊನೇಟ್ ಮಾಡಬಹುದು.
0: ಇವಾಗ ಕಣ್ಣಿನ ದೃಷ್ಟಿ ಕಡಿಮೆ ಇರುತ್ತೆ, ಒಬ್ಬೊಬ್ರು ಕನ್ನಡಕವನ್ನ ಧರಿಸ್ತಾರೆ ಅಥವಾ ಕಣ್ಣಿನ ಸಮಸ್ಯೆ ಏನಾದ್ರು ಇದ್ರೆ ಅವರು ಕಣ್ಣಿನ ದಾನ ಮಾಡಬಹುದು?
1: ಡೆಫಿನೆಟ್ಲಿ. ಏನಂದ್ರೆ ನಾವು ಆಗ್ಲೇ ಹೇಳಿದಂಗೆ ನಾವು ಕಾರ್ನಿಯಾ ಇಸ್ ಮೇನ್ ಇಂಪಾರ್ಟೆಂಟ್. ನಾವು ಕಣ್ಣು ಯಾರು ಬೇಕಾದ್ರೂ ನಿಮ್ಗೆ ಮುಂಚೆ ನನ್ನ ಚಶ್ಮಾ ಇತ್ತಪ್ಪ, ಸ್ಪೆಕ್ಟಿಕಲ್ ನಂಬರ್ ಇದೆ, ಅಥವಾ ನನ್ನ ಲೆಸಿಕ್ ಸರ್ಜರಿ ಆಗಿದೆ, ನನಗೆ ಹೈಪರ್ ಟೆನ್ಷನ್ ಇದೆ ಅಥವಾ ಒಂದು ಡಯಾಬಿಟೀಸ್ ಇದೆ ಅಥವಾ ಮತ್ತಿನ್ಯಾವುದೋ ಕಾಯಿಲೆ ಇದೆ ಅಂತಂದ್ರೆ ಅವರು ಕೂಡ ಡೊನೇಟ್ ಮಾಡಬಹುದು. ಯಾಕಂದ್ರೆ ಅದು ಅಷ್ಟೊಂದು ಅಫೆಕ್ಟ್ ಮಾಡೋದಿಲ್ಲ. ಆಮೇಲೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಏನಪ್ಪಾ ಅಂದ್ರೆ ಅದ್ರ ಗ್ರೇಡಿಂಗ್ ಅಂತ ಸಿಸ್ಟಮ್ ಇದೆ, ಆ ಸಿಸ್ಟಮ್ ಪ್ರಕಾರ ನಾವು ಉಪಯೋಗ ಮಾಡ್ತೀವಿ. ಡೆಫಿನೆಟ್ಲಿ ಯಾವುದೇ ಗ್ರೇಡ್ ಇದ್ರೂ ಕೂಡ ಕಾರ್ನಿಯಾ ಇಸ್ ಯೂಸ್ಫುಲ್ ಅಂಡ್ ಯು ಕ್ಯಾನ್ ಡೊನೇಟ್.
0: ಸರಿ, ಈಗ ಕಣ್ಣು ದಾನ ಮಾಡಬೇಕು ಅಂತ ಆಸೆ ಇರೋರು ಬದುಕಿರುವಾಗಲೇ ಏನಾದರೂ ನೋಂದಣಿ ಮಾಡ್ಕೊಳ್ಬೇಕಾಗುತ್ತೆ ಅಥವಾ ಅವರ ಮರಣದ ನಂತರ ಈ ಕುಟುಂಬದವರು ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ? ಹೇಗೆ ನೇತ್ರದಾನ ಹೇಗೆ ಮಾಡಲಾಗುತ್ತೆ ಸರ್, ಅದರ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ?
1: ನೇತ್ರದಾನ ಪ್ರಕ್ರಿಯೆ ಹೇಳಬೇಕು ಅಂದ್ರೆ ಏನಪ್ಪ ಅಂದ್ರೆ ನೀವು ಮುಂಚೆನೆ ಅಂದ್ರೆ ನಾವು ಜೀವಂತ ಇರುವಾಗಲೇ ಯಾರು ಬೇಕಾದ್ರೂ ಪ್ಲೆಜ್ ಮಾಡಬಹುದು, ಅಂದ್ರೆ ನಾವು ಪ್ರತಿಜ್ಞೆ ಮಾಡಬಹುದು, ನಾನು ಕಣ್ಣುಗಳನ್ನ ದಾನ ಮಾಡ್ತೀನಿ ಅಂತ. ಸೊ ಈ ಪ್ರೊಸೆಸ್ ಏನಿದೆಯಲ್ಲ ಇದನ್ನ ನಾವು ಸಿಂಪ್ಲಿಫೈ ಮಾಡಿ ಸಾಕಷ್ಟು ಜನರಿಗೆ ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಅಂತೇಳಿ ನಮ್ಮ ರಾಜ್ಯ ಸರ್ಕಾರದವರು ಜೀವನ ಸಾರ್ಥಕತೆ ಅಂತ ಒಂದು ಸಾಫ್ಟ್ವೇರ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ಕಳೆದ ಒಂದು 4-5 ವರ್ಷದಿಂದ ನಾವು ಇದನ್ನ ಆಕ್ಟಿವ್ ಆಗಿ ಎಲ್ಲರೂ ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಏನಪ್ಪಾ ಅಂದ್ರೆ ವೆರಿ ಸಿಂಪಲ್ ಪ್ರೊಸೀಜರ್ ಏನಂದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇದ್ದು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಆಮೇಲೆ ನಿಮ್ ಸ್ಟಾರ್ಟ್ ಇರುವಂತ ಚಾಲ್ತಿಯಲ್ಲಿ ಇರುವಂತ ಒಂದು ಮೊಬೈಲ್ ಫೋನ್ ಇದ್ರೆ ನೀವು ಡೆಫಿನೆಟ್ಲಿ ಸಿಂಪಲ್ ಆಗಿ ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ರಿಜಿಸ್ಟ್ರೇಷನ್ ಮಾಡ್ಕೊಂಡ ಮೇಲೆ ನಿಮ್ಗೆ ಕನ್ಫರ್ಮೇಶನ್ ಒಂದು ಬರುತ್ತೆ, ನೋಂದಣಿ ಆಗಿದ್ದು ಒಂದು ರಿಜಿಸ್ಟ್ರೇಷನ್ ಬರುತ್ತೆ. ಸೊ ಅದನ್ನ ಏನ್ ಮಾಡ್ಬೇಕಂದ್ರೆ ಬರೀ ರಿಜಿಸ್ಟ್ರೇಷನ್ ಮಾಡಿ ಬಿಡಕ್ ಹೋಗ್ಬೇಡಿ. ನೀವು ಪ್ಲೆಜ್ ಮಾಡಿದ್ರೆ ನೀವು ಬರೀ ಕಣ್ಣುಗಳನ್ನಷ್ಟೇ ಅಲ್ಲ, ನೀವು ದೇಹದ ಎಲ್ಲಾ ಅಂಗಗಳನ್ನು ಕೂಡ, ದೇಹವನ್ನೇ ಕೂಡ ನೀವು ಪ್ಲೆಜ್ ಮಾಡಬಹುದು. ಸೊ ಯೂಶ್ವಲಿ ಕಣ್ಣುಗಳನ್ನ ಜಾಸ್ತಿ ಜನ ದಾನ ಮಾಡ್ತಾರೆ. ಸೊ ಮಾಡಿದ್ದನ್ನ ಏನು ನೀವು ಪ್ಲೆಜ್ ಮಾಡಿರ್ತಿರಲ್ಲ ಅದನ್ನ ಡೆಫಿನೆಟ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ, ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳೋದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಎಷ್ಟೊಂದು ಜನ ಏನ್ ಮಾಡ್ತಾರೆ ಅಂದ್ರೆ ಡೊನೇಟ್ ಮಾಡಿರೋದು ಪ್ಲೆಜ್ ಮಾಡಿರ್ತಾರೆ ಬಟ್ ಅವ್ರ ಮನೆಯವ್ರಿಗೆ ಹೇಳಿರೋದಿಲ್ಲ. ಸೊ ಅವರು ದುಃಖದ ಸಮಯದಲ್ಲಿ ಅವ್ರ ನೆನಪು ಬರದೇನೂ ಇರ್ಬೋದು. ಅದಕ್ಕೆ ಬರೀ ಒಬ್ಬರಿಗೆ ಹೇಳ್ಬೇಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ, ಆಮೇಲೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಹೇಳಿ ಇಟ್ಟಿರಿ. ಸೊ ಯಾಕಂದ್ರೆ ವಿ ಡೋಂಟ್ ಆಂಟಿಸಿಪೇಟ್ ಡೆತ್. ಸೊ ಎನಿ ಟೈಮ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸೊ ಅದರಿಂದ ಏನಪ್ಪ ಅಂದ್ರೆ ಇಫ್ ಇಟ್ ಹ್ಯಾಪನ್ಸ್ ನ್ಯಾಚುರಲಿ ಅಂದ್ರೆ ವೆರಿ ವೆಲ್ ಅಂಡ್ ಗುಡ್, ಇಲ್ಲ ಅಂದ್ರೆ ನೀವು ಹೇಳಿದ್ರೆ ಬಹಳ ಒಳ್ಳೇದು.
0: ಸರಿ, ಈಗ ಒಬ್ಬ ವ್ಯಕ್ತಿ ಕಣ್ಣು ದಾನ ಮಾಡಬೇಕು ಅಂದಾಗ ಅವರು ಕುಟುಂಬದವರಿಗೆ ಹೇಳಿರಬೇಕು ಅಂತ ತಾವು ತಿಳಿಸಿದ್ದೀರಿ. ಈಗ ಅವರು ಮೃತಪಟ್ಟ ನಂತರ ಕುಟುಂಬದವರು ತಕ್ಷಣ ಏನು ಮಾಡಬೇಕು ಅಂತ?
1: ಬಹಳ ಇಂಪಾರ್ಟೆಂಟ್ ಇದು. ಏನಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ನಮ್ಮ ಪ್ರೀತಿ ಪಾತ್ರರು ತೀರ್ಕೊಂಡಿದ್ದಾಗ ಈ ವಿಷಯದ ಬಗ್ಗೆ ನಾವು ಅಷ್ಟೊಂದು

0: ಆಗಿದ್ದಾರೆ ಅಂದ ತಕ್ಷಣ ಅವ್ರ ಕಣ್ಣುಗಳನ್ನು ಮುಚ್ಚುವಂತ ಕೆಲಸ ಮಾಡಬೇಕು. ಆಮೇಲೆ ಸ್ವಚ್ಛವಾದಂತ ಬಟ್ಟೆ ತಗೊಂಡ್ಬಿಟ್ಟು ಅದನ್ನ ಕ್ಲೀನ್ ಕ್ಲೋತ್ ಅನ್ನ ಸ್ವಲ್ಪ ತಣ್ಣೀರಿನಲ್ಲಿ ಎದ್ದಿ ಕಣ್ಣಿನ ಮೇಲೆ ಇಡಬೇಕು, ಅಂದ್ರೆ ತೇವಾಂಶ ಕಣ್ಣಿಂದು ಮೇಂಟೈನ್ ಆಗಬೇಕು. ಸೊ ಅಷ್ಟು ಮಾಡಿ ಆಮೇಲೆ ಸಾಧ್ಯವಾದಷ್ಟು ಅಪ್ರೈಟ್ ಪೋಶ್ಚರ್, ಅಂದ್ರೆ ಅವ್ನು ಕೂಡಿಸಿರುವಂತ ರೀತಿಯಲ್ಲಿ ಇಟ್ಟರೆ ಅಂತೂ ಬಹಳ ಒಳ್ಳೇದು. ಇಷ್ಟೆಲ್ಲ ಮಾಡಿ ನೀವು ಇಮಿಡಿಯೇಟ್ ಆಗಿ ನೀವು ಹತ್ತಿರದ ಐ ಬ್ಯಾಂಕಿಗೆ ಕಾಲ್ ಮಾಡಿದ್ರೆ ಅವ್ರು ಬಂದು ಡೊನೇಷನ್ ಪ್ರಕ್ರಿಯೆಯನ್ನು ಪೂರ್ತಿ ಮಾಡ್ತಾರೆ.
1: ಖಂಡಿತ. ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ.
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು:
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
4: The

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312477.
1: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಬೆಳಗಾವಿಯ ಜಿಲ್ಲಾ ಅಂಧತ್ವ ನಿಯಂತ್ರಣಾಧಿಕಾರಿಗಳಾದಂತಹ ಡಾಕ್ಟರ್ ಗೀತಾ ಕಾಂಬಳೆ ಹಾಗೂ ಅಥಣಿಯ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ನೇತ್ರ ತಜ್ಞ ವೈದ್ಯಾಧಿಕಾರಿಗಳಾದಂತಹ ಡಾಕ್ಟರ್ ರಮೇಶ್ ಹುಲ್ಕುಂದ್ ಅವರು. ಸರ್, ಇನ್ನು ಕೆಲವರಿಗೆ ಒಂದು ಭಯ ಇರುತ್ತೆ, ಕಣ್ಣು ದಾನ ಮಾಡಿದರೆ ಮೃತದೇಹದ ಮುಖದ ಒಂದು ರೂಪ ಬದಲಾಗುತ್ತೆ ಅಂತ, ಅಂತ್ಯಕ್ರಿಯೆ ಮಾಡುವಾಗ ಒಂದು ಸಮಸ್ಯೆ ಉಂಟಾಗಬಹುದು ಅನ್ನುವಂಥದ್ದು, ಅದರ ಬಗ್ಗೆ ಸರ್?
2: ಡೆಫಿನೆಟ್ಲಿ, ಎಷ್ಟೊಂದು ಸಾರ್ವಜನಿಕರಲ್ಲಿ ನೇತ್ರದಾನದ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳಿದ್ದಾವೆ. ಸೊ ಅವುಗಳನ್ನು ಹೋಗಲಾಡಿಸಿ ಅವರಲ್ಲಿ ಜನಾಗಿ ಅರಿವು ಮೂಡಿಸಬೇಕು ಅನ್ನೋದೇ ಈ ಕಾರ್ಯಕ್ರಮ, ಈ ಪಾಕ್ಷಿಕದ ಉದ್ದೇಶ. ಸೊ ಮುಖ್ಯವಾದಂಥ ಏನಪ್ಪ ಅಂದರೆ, ಒಂದು ಮಿತ್ ಏನಪ್ಪ ಅಂದರೆ, ಕಣ್ಣುಗಳನ್ನ ದಾನ ಮಾಡೋದ್ರಿಂದ ಮುಖ ಎಲ್ಲ ವಿರೂಪಗೊಳ್ಳುತ್ತೆ ಆ ಥರ ಒಂದೇನೋ ಡೌಟ್ ಇರುತ್ತೆ. ಆ ಥರ ಏನೂ ಇಲ್ಲ. ನಾವು ನೇತ್ರದಾನದಲ್ಲಿ ಆ್ಯಕ್ಚುಲಿ ನಾವು ತೆಗೆದುಕೊಳ್ಳೋದು ಬರೀ ಐಬಾಲ್ಸನ್ನು ಅಷ್ಟೇ ತೆಗಿತೀವಿ, ಆಮೇಲೆ ರೆಪ್ಪೆಯನ್ನು ಓಪನ್ ಮಾಡಿರ್ತೀವಿ, ಮತ್ತೆ ಅದನ್ನು ಕರೆಕ್ಟಾಗಿ ಕ್ಲೋಸ್ ಮಾಡ್ತೀವಿ. ಕ್ಲೋಸ್ ಮಾಡಿ ಒಳಗಡೆ ನಾವು ಗಾಸ್ ಪೀಸ್ ಅಥವಾ ಆರ್ಟಿಫಿಷಿಯಲ್ ಐ ಇಡೋದ್ರಿಂದ ನೀವು ಅವರು ನಾರ್ಮಲ್ ಆಗಿ ಯಾವ ಥರ ಕಣ್ಣು ಮುಚ್ಚಿರ್ತಾರೋ ಅದೇ ಥರ ಇರುತ್ತೆ. ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿರೂಪ ಪ್ರಕ್ರಿಯೆ ಅಥವಾ ಏನು ರಕ್ತಸ್ರಾವ ಆಗೋದು ಆ ಥರ ಏನೂ ಇರೋದಿಲ್ಲ, ನ್ಯಾಚುರಲ್ ಆಗಿ ಕಾಣಿಸ್ತಾರೆ, ಏನು ತೊಂದರೆ ಇಲ್ಲ.
1: ಸರಿ, ಇವಾಗ ತಾವು ಹೇಳ್ತಾ ಇದ್ರಿ ನೇತ್ರದ ಪ್ಲಜ್ ಬಗ್ಗೆ ಹೇಳ್ತಾ ಇದ್ರಿ, ಇವಾಗ ಈ ಒಂದು ನೇತ್ರದ ಪ್ರತಿಜ್ಞೆಗೂ ಮತ್ತೆ ಈ ಒಂದು ನೇತ್ರದಾನಕ್ಕೂ ಇವೆರಡರ ನಡುವೆ ಏನು ವ್ಯತ್ಯಾಸ ಇದೆ ಅಂತ?
2: ಒಂದು ಸಣ್ಣ ಡಿಫ್ರೆನ್ಸ್ ಇದೆ. ಇವಾಗ ಐ ಪ್ಲಜ್ಜಿಂಗ್ ಅಂದ್ರೆ, ನೀವು ಜೀವಂತವಿದ್ದಾಗ ನಾನು ಐ ಡೊನೇಷನ್ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡೋದು, ದಟ್ ಈಸ್ ಐ ಪ್ಲಜ್ಜಿಂಗ್. ಡೊನೇಷನ್ ಏನಂದ್ರೆ, ನೀವು ತೀರ್ಕೊಂಡ ಮೇಲೆ ನಿಮ್ಮ ಪ್ರೀತಿ ಪಾತ್ರರು ಏನು ಡೊನೇಟ್ ಮಾಡ್ತಾರಲ್ಲ, ದಟ್ ಈಸ್ ಐ ಡೊನೇಷನ್.
1: ಸರ್, ಈಗ ಸಮಾಜದಲ್ಲಿ ಈ ಒಂದು ಕಣ್ಣಿನ ದಾನದ ಕುರಿತು ಸಾಕಷ್ಟು ಒಂದು ನಂಬಿಕೆಗಳು ಹಾಗೇನೆ ಭಯ ಇದೆ. ಈಗ ಜನರು ಕಣ್ಣ ದಾನ ಮಾಡೋದಕ್ಕೆ ಹಿಂದೆ ಸರಿಯೋದಕ್ಕೆ ಮುಖ್ಯ ಕಾರಣಗಳು, ತಪ್ಪು ತಿಳಿವಳಿಕೆಗಳು ಏನು ಅಂತ?
2: ಒಂದು, ಕೆಲವೊಂದಿಷ್ಟು ಧಾರ್ಮಿಕ ಕಾರಣಗಳು ಇದಾವೆ. ಕೆಲವೊಂದಿಷ್ಟು ಜನರಲ್ಲಿ ಏನಪ್ಪ ನಂಬಿಕೆ ಇದಾವೆ ಏನಂದ್ರೆ, ನೀವು ಕಣ್ಣುಗಳನ್ನ ದಾನ ಮಾಡೋದ್ರಿಂದ ಅವರಿಗೆ ಮುಕ್ತಿ ಸಿಗೋದಿಲ್ಲ ಹಾಗೆ ಹೀಗೆ ಅಂತೆಲ್ಲ ಕೆಲವೊಂದಿಷ್ಟು ಊಹಾಪೋಹಗಳಿದ್ದಾವೆ. ಆತರ ಯಾವುದೇ ಏನು ಊಹಾಪೋಹಗಳಿಗೆ ನಾವು ಮರಳಾಗಬಾರ್ದು. ಯಾಕಂದ್ರೆ ಯಾವುದೇ ಧರ್ಮ ಇರ್ಬೋದು, ನೇತ್ರದಾನ ಅಂತದ್ದು ಅನ್ನುವಂಥದ್ದು ಒಂದು ಬಹಳ ಮಹತ್ತರವಾದಂತಹ, ಆಮೇಲೆ ಅತ್ಯಂತ ಶ್ರೇಷ್ಠವಾದಂತಹ ದಾನ ನೇತ್ರಗಿದೆ. ಎಲ್ಲಾ ದಾನಗಳಲ್ಲಿ ಶ್ರೇಷ್ಠವಾದಂಥದ್ದು ನೇತ್ರದಾನ. ಸೊ ಆ ಪ್ರಕ್ರಿಯೆಗೆ ಬೇಡ ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಧರ್ಮಗಳೇನು ಹೇಳೋದಿಲ್ಲ. ಸೊ ನೀವು ಯಾವುದೇ ರೀತಿಯಂತ ಭಯ ಇರಲಾರ್ದೆ

0: ಏನು ನಿರ್ಬಿಡೆಯಿಂದ ಕಣ್ಣುಗಳನ್ನು ದಾನ ಮಾಡಬಹುದು. ಇನ್ನೊಂದು ಏನಪ್ಪ ಅಂದರೆ ವಯಸ್ಸಾದವರು ಕಣ್ಣುಗಳನ್ನ ದಾನ ಮಾಡೋಕ್ಕಾಗೋದಿಲ್ಲ ಅಂತಕ್ಕಂಥ ಒಂದು ಮಿಥ್ಯ ನಮ್ಮಲ್ಲಿದೆ. ಆ ಥರ ಏನೂ ಇಲ್ಲ, ಒಂದು ವರ್ಷದಿಂದ ಹಿಡಿದು 90 ವರ್ಷ 100 ವರ್ಷ ಆದವರು ಕೂಡ ಡೆಫಿನೆಟ್ಲಿ ದಾನ ಮಾಡಬಹುದು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಕಣ್ಣುಗಳಿಗೆ ಏನಾದರೂ ಸಮಸ್ಯೆ ಇದ್ದವರು, ಸ್ಪೆಕ್ಟಕಲ್ಸ್ ಇದ್ದವರು, ಕಣ್ಣಿನ ಆಪರೇಷನ್ ಆದವರು ದಾನವನ್ನು ಮಾಡೋ ಹಾಗಿಲ್ಲ ಅಂತೆಲ್ಲ ಇದ್ದಾವೆ. ಆ ಥರ ಏನೂ ಇಲ್ಲ. ನಿಮ್ಮ ಕಣ್ಣಿಗೆ ಸ್ಪೆಕ್ಟಕಲ್ಸ್ ನಿಮ್ಮ ಮುಂಚೆ ಉಪಯೋಗ ಮಾಡ್ತಾ ಇದ್ರು, ಚಾಳಿಸ್ ಉಪಯೋಗ ಮಾಡ್ತಾ ಇದ್ರು, ಅಥವಾ ನಿಮ್ಮ ಕಣ್ಣಿಗೆ ಏನು ಮೋತಿಬಿಂದು ಆಪರೇಷನ್ ಮತ್ತಿನ್ಯಾವುದೇ ಕಣ್ಣಿನ ಸಮಸ್ಯೆಗಳಿದ್ರು ಕೂಡ ನೀವು ಡೆಫಿನೆಟ್ಲಿ ಕಣ್ಣುಗಳನ್ನ ದಾನ ಮಾಡ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಈಗ ನೇತ್ರ ದಾನ ಮಾಡೋರು ಅದಕ್ಕೆ ಚಾರ್ಜ್ ಆಗುತ್ತೆ ಅಂದರೆ ಕಾಸು ಏನಾದರೂ ಇದೆಯಾ ಅಂಥೇಳಿ ಬಹಳಷ್ಟು ಜನರಿಗೆ ಇದೆ. ಇದು ನೇತ್ರದಾನ ಅಂತಕ್ಕಂಥದ್ದು ಅಥವಾ ಮತ್ತಿನ್ಯಾವುದೇ ಅಂಗಾಂಗ ದಾನ ಆಗಿರೋದು ಸರ್ಕಾರದಿಂದ ನಿಯಂತ್ರಣಗೊಳ್ಳುವಂಥ ಕಾರ್ಯಕ್ರಮ ಆಗಿರೋದ್ರಿಂದ ಇದು ಸಂಪೂರ್ಣವಾಗಿ ನೇತ್ರ ದಾನ ಪ್ರಕ್ರಿಯೆ ಏನಿದೆ ಸ್ಟಾರ್ಟಿಂಗಿಂದ ಹಿಡಿದು ಟ್ರಾನ್ಸ್ಪ್ಲಾಂಟೇಷನ್ವರೆಗೂ, ಅಂದರೆ ನಾವೀಗ ಒಬ್ರು ಯಾರೋ ಕಣ್ಣುಗಳನ್ನ ದಾನ ಮಾಡಿರ್ತಾರೆ, ಆ ಕಣ್ಣುಗಳನ್ನ ತೆಗೆದುಕೊಂಡು ಆಮೇಲೆ ಅದು ಯಾರು ಅರ್ಹರಿರ್ತಾರೋ ಅವ್ರಿಗೆ ನಾವು ಹಾಕೋ ಪ್ರಕ್ರಿಯೆ ಟ್ರಾನ್ಸ್ಪ್ಲಾಂಟೇಷನ್ ಪ್ರೊಸೆಸ್ ಇದೆಯಲ್ಲ ಅದು ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚಾರ್ಜಸ್ ಇರೋದಿಲ್ಲ. ಆಮೇಲೆ ಕೆಲವೊಂದಿಷ್ಟು ಏನಪ್ಪ ಅಂದರೆ ಧಾರ್ಮಿಕ ದಿನಗಳು ಇರ್ತವೆ ಅಥವಾ ಹುಟ್ಟಿದ ಹಬ್ಬ ಇರ್ತದೆ, ಆ ಥರ ಆ ಟೈಮಲ್ಲೆಲ್ಲ ಪ್ರೆಲ್ಜ್ ಮಾಡುವಂಗಿಲ್ಲ, ಆ ಥರ ಇಲ್ಲ, ಕೆಲವೊಂದಿಷ್ಟು ನಂಬಿಕೆಗಳಿದ್ದಾವೆ, ಆ ಥರ ಏನೂ ಇಲ್ಲ. ದಾನ ಮಾಡೋದಕ್ಕೆ ಯಾವುದೇ ರೀತಿಯ ಎಲ್ಲ ದಿನಗಳು ದಾನ ಮಾಡೋದಕ್ಕೆ ಶ್ರೇಷ್ಠವಾದ ದಿನಗಳೇ. ಆಮೇಲೆ ಇನ್ನೊಂದು ಏನಪ್ಪ ಸಮಸ್ಯೆ ಅಂದರೆ ಈಗ ನಾವು ಕಣ್ಣುಗಳನ್ನ ದಾನ ಮಾಡಬೇಕು ಅಂತಿರ್ತೀವಿ, ಅದೇನು ಪ್ರೊಸೀಜರ್ ಬಹಳ ಲೇಟ್ ಆಗುತ್ತೇನೋ, 4-5 ಗಂಟೆಗಳವರೆಗೂ ಎಲ್ಲ ಆಗುತ್ತೇನೋ ಅಂತ ಕೆಲವೊಂದಿಷ್ಟು ಜನರಲ್ಲಿ ಏನು ಡೌಟ್ ಇರುತ್ತೆ. ಆ ಥರ ಏನೂ ಇಲ್ಲ. ನೀವು ನೇತ್ರದಾನ ಮಾಡಬೇಕಂತೇಳಿ ನೀವು ಡಿಸೈಡ್ ಮಾಡಿದರೆ, ಅಂದರೆ ನಮ್ಮ ಪ್ರೀತಿಪಾತ್ರವ್ರು ಡೊನೇಟ್ ಮಾಡಬೇಕಂತಿದ್ದರೆ, ನೀವು ಐ ಬ್ಯಾಂಕ್ನವರಿಗೆ ಕಾಲ್ ಮಾಡಿದ ತಕ್ಷಣ ಹತ್ತಿರದಲ್ಲಿ ಸಾಧ್ಯವಾದಷ್ಟು ವಿದಿನ್ 1 ಅವರ್ 2 ಅವರ್ನಲ್ಲಿ ಅವ್ರು ಬಂದು ಸ್ಪಾಟಿಗೆ ರೀಚ್ ಆದ್ರೆ, ಅಂದರೆ ಈ ಡೊನೇಷನ್ ಪ್ರಕ್ರಿಯೆ ಎಷ್ಟಿದೆ, ಮಿನಿಮಮ್ 15-20 ನಿಮಿಷದಲ್ಲಿ ಎಲ್ಲ ಪ್ರಕ್ರಿಯೆನ ಮುಗಿದು ಹೋಗುತ್ತೆ. ಸೊ ಇದರಿಂದ ಯಾವುದೇ ರೀತಿ ಅಂತ್ಯಕ್ರಿಯೆಗೆ ಏನು ಲೇಟ್ ಆಗೋದು ಅಥವಾ ಏನು ಅನ್ನೆಸೆಸರಿ ಡಿಲೇ ಆಗೋದು ಆ ಥರ ಏನೂ ಇಲ್ಲ. ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ನಾವು ವಿದಿನ್ 4-6 ಅವರ್ಸಲ್ಲಿ ಈ ಪ್ರಕ್ರಿಯೆನ ನಾವು ಮುಗಿಸ್ಬೇಕು. ಇವಾಗ ನಾವು ಪ್ಲೆಜ್ ಮಾಡಿದ್ದೀವಿ ಬಟ್ ನಾವು ಏನು ಇನ್ಫಾರ್ಮೇ ಮಾಡಿಲ್ಲ ಅಥವಾ ನಾವು ಲೇಟಾಗಿ ಇನ್ಫಾರ್ಮ್ ಮಾಡಿದ್ವಿ ಅಂದರೆ, ನಾವು ಅವಾಗ ಏನು ಮಾಡುತ್ತೆ ಅಂದರೆ ಕ್ವಾಲಿಟಿ ಕಡಿಮೆ ಆಗಿಬಿಡುತ್ತೆ, ನಾವು ಡೊನೇಟ್ ಮಾಡಿರೋಂಥ ಟಿಶ್ಯೂದ ಕ್ವಾಲಿಟಿ ಕಡಿಮೆ ಆಗುತ್ತೆ. ಸೊ ಆದ್ದರಿಂದ ಪ್ರೆಫರೇಬಲಿ ವಿದಿನ್ 4-6 ಅವರ್ಸಲ್ಲಿ ನೀವು ಕಣ್ಣುಗಳನ್ನ ದಾನ ಮಾಡಿದ್ದನ್ನ ನಾವು ಉಪಯೋಗ ಮಾಡ್ತೀವಿ, ಉಪಯೋಗ ಮಾಡಬೇಕು.
1: ಖಂಡಿತ ಸರ್. ಸರಿ, ಇವಾಗ ಹೇಳಿದ್ರಿ ಕಣ್ಣು ದಾನದಿಂದ ಪಡೆದಂತಹ ಕಣ್ಣನ್ನ ಅರ್ಹರಾದವರಿಗೆ ಹಾಕಲಾಗುತ್ತೆ ಅಂತ ಹೇಳಿದ್ರಿ. ಈಗ ಒಬ್ಬ ವ್ಯಕ್ತಿ ಕಣ್ಣು ದಾನ ಮಾಡಿದಾಗ ಅದನ್ನ ನೀವು ನೇರವಾಗಿ ನಿರ್ದಿಷ್ಟ ವ್ಯಕ್ತಿಗೆ ಹಾಕ್ತೀರಾ ಅಥವಾ ಅದನ್ನ ಆಸ್ಪತ್ರೆಯಲ್ಲಿ ಇಟ್ಟು ಅಥವಾ ಕಣ್ಣಿನ ಬ್ಯಾಂಕ್ನಲ್ಲಿ ಇಟ್ಟು ಆಮೇಲೆ ಅಗತ್ಯವಿರೋರಿಗೆ ಕೊಡ್ತೀರಾ, ಯಾವ ರೀತಿ ಇರುತ್ತೆ ಅದು?
0: ನಮ್ಮ ಪ್ರತಿಯೊಂದು ಏನಪ್ಪ ಅಂದ್ರೆ ಐ ಬ್ಯಾಂಕ್ಗಳಲ್ಲಿ ಯಾರು ಪ್ಲೆಜ್ ಮಾಡಿರ್ತಾರೆ ಅವ್ರದ್ ಮಾಹಿತಿ, ಆಮೇಲೆ ಯಾರು ಅರ್ಹ ವ್ಯಕ್ತಿಗಳಿದ್ದಾರೆ ಅಂದ್ರೆ ಡ್ಯೂ ಲಿಸ್ಟ್ ಅಲ್ಲಿ ಇದ್ದಾರೆ, ಅಂದ್ರೆ ಫಲಾನುಭವಿಗಳು ನಮಗೆ ಕಣ್ಣಿನ ಅವಶ್ಯಕತೆ ಇದೆ ಅಂತ, ಅವ್ರ ಲಿಸ್ಟ್ ನಮ್ಮ ಹತ್ರ ಇರುತ್ತೆ. ಸೊ ಅವ್ರ ಹತ್ರ ಫೋನ್ ನಂಬರ್, ಅವ್ರದ್ದು ಫೋನ್ ನಂಬರ್ಗಳೆಲ್ಲ ನಮ್ಮ ಹತ್ರ ಇರುತ್ತೆ. ಸೊ ಇವಾಗ ಆಸ್ ಸೂನ್ ಆಸ್ ಸಂಬಡಿ ಡೊನೇಟ್ಸ್ ಐಸ್, ನಾವು ಐ ರಿಟ್ರಿವಲ್ ಮಾಡ್ಕೊಂಡ್ ಬಂದ್ಮೇಲೆ ಅದನ್ನ ನಾವು ಪ್ರೊಸೆಸ್ ಮಾಡ್ತೀವಿ. ದರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಎಂ ಕೆ ಮೀಡಿಯಾ ಅಂತ. ಸೊ ನಾವು ನಮ್ಮ ಟ್ರಾನ್ಸ್ಪರೆಂಟ್ ಪಾರ್ಟ್, ಕಾರ್ನಿಯ ಪಾರ್ಟ್ ಅನ್ನ ತೆಗೆದು ಆ ಎಂ ಕೆ ಮೀಡಿಯಲ್ಲಿ ನಾವು ಕೋಲ್ಡ್ ಟೆಂಪರೇಚರ್ಲಿ 2-8 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ನಾವು ಸ್ಟೋರ್ ಮಾಡಿರ್ತೀವಿ. ಸೊ ಆ ಸ್ಟೋರ್ ಮಾಡಿದ್ದನ್ನ ವಿದಿನ್ 2-3 ಡೇಸ್ ನಲ್ಲಿ ಉಪಯೋಗ ಮಾಡ್ತೀವಿ. ಆಮೇಲೆ ಯಾರು ಇದೆಲ್ಲ ಸಂಪೂರ್ಣ ಗೌಪ್ಯ ಪ್ರಕ್ರಿಯೆ, ಯಾರು ಡೊನೇಟ್ ಮಾಡಿದ್ದಾರೆ, ಆಮೇಲೆ ನಾವು ಇದನ್ನ ಕಣ್ಣನ್ನು ಯಾರಿಗೆ ಹಾಕ್ತಾ ಇದೀವಿ ಅನ್ನೋದನ್ನ ಯಾರಿಗೂ ನಾವು ಹೇಳೋದಿಲ್ಲ, ಇಟ್ ಈಸ್ ಪ್ರೊಹಿಬಿಟೆಡ್ ಅಂಡರ್ ದ ಲಾ. ಸೊ ಇದೊಂದಿದೆ. ಆಮೇಲೆ ವಿದಿನ್ ಏನಪ್ಪ ಅಂದ್ರೆ ವಿದಿನ್ 2-3 ಡೇಸ್ ನಾವು ತಗೊಂಡಿರೋ ಐಯನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿ, ಆಮೇಲೆ ಒಬ್ರು ಕಣ್ಣುಗಳನ್ನು ದಾನ ಮಾಡಿದ್ರೆ ಅದರಿಂದ ನಾವು ಇಬ್ಬರಿಗೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಸೊ ಒಬ್ರು ಕಣ್ಣುಗಳನ್ನು ದಾನ ಮಾಡಿದ್ರೆ ಇಬ್ಬರು ಅಂದರ ಬಾಳಿಕೆ ನಾವು ಬೆಳಕು ಆಗ್ಬೋದು.
1: ಸರಿಗ, ತಾವು ದಾನವನ್ನ ಯಾವ ರೀತಿ ಮಾಡಬಹುದು ಅಂತ ತಿಳಿಸಿದ್ರಿ, ಇನ್ನು ದಾನದ ನಂತರ ಯಾವ ರೀತಿ ಪ್ರಕ್ರಿಯೆ ನಡೆಯುತ್ತೆ ಅಂತ
0: ಆಗ್ಲೇ ಹೇಳಿದಲ್ಲ. ಅಂದ್ರೆ ನಾವು ಐ ಬಾಲ್ ನ ರಿಟ್ರೀವ್ ಮಾಡ್ಕೊಳ್ತೀವಿ, ಅದನ್ನ ಕೋಲ್ಡ್ ಟೆಂಪರೇಚರ್ ಅಲ್ಲಿ ಮೇಂಟೈನ್ ಮಾಡಿರ್ತೀವಿ, ಆಮೇಲೆ ಅದನ್ನ ಎಂ ಕೆ ಮೀಡಿಯಾ ಅಂತ ಸ್ಟೋರ್ಡ್ ಮೀಡಿಯಾ ಇರುತ್ತೆ, ಅದರಲ್ಲಿ 2-3 ಡೇಸ್ ವರೆಗೂ ಇಟ್ಕೊಂಡು ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿ.
2: ಈಗ ಸರ್ ಹೇಳಿದ್ರು ನಾವು ಹೆಂಗೆ ಐನ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅಂತೇಳಿ, ನೀವು ಒಂದು ಪ್ರಶ್ನೆ ಕೇಳಿದ್ರೆ ಇದನ್ನ ನಮ್ಮ ಹತ್ರ ಆಲ್ರೆಡಿ ಲಿಸ್ಟ್ ಇರ್ತದ ಯಾರಿಗೆ ಇದು ಕಾರ್ನಿಯಾ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತೇಳಿ. ಸೊ ನಮಗೆ ಯಾರಾದರೂ ದಾನಿಗಳು ಕಣ್ಣನ್ನು ದಾನ ಮಾಡಿದ ಕೂಡಲೇ ನಾವು ಆ ಪೇಷಂಟ್ಗೆ ಅಥವಾ ವ್ಯಕ್ತಿಗೆ ಇನ್ಫಾರ್ಮ್ ಮಾಡ್ತೀವಿ. ಸೊ ಅದು ಐ ಪ್ರೊಸೆಸಿಂಗ್ ಎಲ್ಲನೂ ಆದಮೇಲೆ ಸೊ ಆದಷ್ಟು ಬೇಗ ಅದನ್ನು ನಾವು ಏನು ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಲ್ಲ, ಸೊ ಅದನ್ನು ನಾವು ಮಾಡ್ತೀವಿ. ಈಗ ಸರ್ ಹೇಳಿದಂಗೆ ನೋಡೋದಾದರೆ ನಮ್ಮಲ್ಲಿ ಐ ಡೊನೇಷನ್ ಭಾಳ ಕಡಿಮೆ ಇದೆ. ಇಟ್ಸ್ ಅರೌಂಡ್ 0.5-0.6% ಅಷ್ಟೇ ಜನ ಏನು ಈಗ ಡೆತ್ ಆಗಿರ್ತದಲ್ಲ, ಟೋಟಲ್ 1 ಇಯರ್ಗೆ ಏನು ಡೆತ್ ಆಗಿರ್ತದಲ್ಲ ಅದರಲ್ಲಿ ಹಾರ್ಡ್ಲಿ 0.5-0.6% ಜನ ಮಾತ್ರ ಕಣ್ಣನ್ನ ಡೊನೇಟ್ ಮಾಡ್ತಾರೆ. ಸೊ ಇದು ಬಹಳ ಕಡಿಮೆ ಇದೆ. ನಾವು ನೋಡಕ್ ಹೋದ್ರೆ ದಾನಿಗಳು 1,000 ಆಮೇಲೆ ಪೇಷಂಟ್ ವೇಟ್ ಮಾಡ್ತಿರೋರು 100,000 ಆಮೇಲೆ ಕೊಡಬಹುದಾದಂತವ್ರು 1,00,000. ಸೊ ಈಗ ವರ್ಷಕ್ಕೆ 1 ಕೋಟಿ ಜನ ತೀರ್ಕೊಂಡ್ರೆ ಅದರಲ್ಲಿ ನಮ್ಗೆ ಹಾರ್ಡ್ಲಿ 1,000 ಅಂದ್ರೆ 50-40% ಜನ 40,000 ಈ ತರ ಮಾತ್ರ ಐ ಡೊನೇಟ್ ಮಾಡ್ತಾರೆ. ಸೊ ವ್ಯತ್ಯಾಸ ಬಹಳ ಇದೆ. ವೇಟಿಂಗ್ ಪೇಷಂಟ್ ಸಾಕಷ್ಟು ಇದ್ದಾರೆ. ಸೊ ಅದಕ್ಕಾಗಿ ನಾವು ಕಣ್ಣಿನ ದಾನದ ಬಗ್ಗೆ ಜಾಸ್ತಿ ತಿಳುವಳಿಕೆನ ನೀಡಬೇಕು.

0: ಹೇಳಬೇಕಾಗಿದೆ ಜನರು.
1: ಈಗ ಸರ್ ತಾವು ಹೇಳ್ತಾ ಇದ್ರಿ, ನಾವು ಪ್ರೀತಿಸುವಂತಹ ಒಬ್ಬ ವ್ಯಕ್ತಿಯನ್ನ ಕಳೆದುಕೊಂಡಾಗ ಸಹಜವಾಗಿ ದುಃಖ ಆಗುತ್ತೆ ಅಂತ. ಅಂತ ಸಂದರ್ಭದಲ್ಲಿ ಈ ಕಣ್ಣಿನ ದಾನದ ಬಗ್ಗೆ, ಈಗ ಕುಟುಂಬದವರ ಬಗ್ಗೆ, ಅವರು ಕಣ್ಣಿನ ದಾನದ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದು ಎಷ್ಟು ಮುಖ್ಯವಾಗುತ್ತೆ ಅಂತ.
2: ಆಲ್ರೆಡಿ ಮೇಡಮ್ ಹೇಳಿದ ಹಾಗೆ ಬಹಳಷ್ಟು ಜನ ಫಲಾನುಭವಿಗಳು ಲೈನ್ ಲಿಸ್ಟ್ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಸೊ ನಾವು ನಮ್ಮ ಪ್ರೀತಿ ಪಾತ್ರರಿಗೆ ಕೊಡುವಂತ ಒಂದು ಉತ್ತಮ ಕಾಣಿಕೆ ಅಂದ್ರೆ, ನಾವು ಸತ್ ಮೇಲೂ ನಮ್ಮ ಕಣ್ಣುಗಳು ಜಗತ್ತನ್ನ ನೋಡಬೇಕು ಅಂತ ನಾವೇನು ಹೇಳ್ತೀವಲ್ಲ ರೆಗ್ಯುಲರ್ ಆಗಿ, ಸೊ ಆ ಥರ ಬಹಳ ಇಂಪಾರ್ಟೆಂಟ್. ಅಂದ್ರೆ ಒಂದು ಎಮೋಷ್ನಲ್ ಡಿಸಿಷನ್ ಕೂಡ ಹೌದು, ಅದ್ರ ಜೊತೆಗೆ ಬಹಳ ಜವಾಬ್ದಾರಿಯುತವಾದಂಥ, ಆಮೇಲೆ ಏನಪ್ಪ ಅಂದ್ರೆ ಸೆಲ್ಫ್ಲೆಸ್ ಆಕ್ಟ್ ಇದು, ಕೈಂಡ್ನೆಸ್ ಆಕ್ಟ್. ಸೊ ಅದನ್ನ ಮಾಡಿದ್ರೆ ಬಹಳ ಒಳ್ಳೇದು ಅಂತ.
3: ಈಗ ಸರ್ ಹೇಳ್ದಂಗೆ ನಮ್ಮ ಜೊತೆಗೇನೆ ಕಣ್ಣುಗಳನ್ನ ಮಣ್ಣು ಮಾಡೋಕ್ಕಿಂತನೂ ನಮ್ಮ ಕಣ್ಣಿನ ಮುಖಾಂತರ ಇನ್ನೊಬ್ಬರಿಗೆ ನೋಡಕ್ ಜಗತ್ತನ್ನು ನೋಡಕ್ ಅನುಕೂಲ ಮಾಡ್ಕೊಡ್ತೀವಿ, ಅದರಂತ ಒಳ್ಳೆ ಸಂಗತಿ ಯಾವುದು ಇರಂಗಿಲ್ಲ. ಈಗ ತಾವು ತಮಗೂ ಗೊತ್ತಿದ್ದಂಗೆ ಸಾಕಷ್ಟು ಖ್ಯಾತ ವ್ಯಕ್ತಿಗಳು ಕೂಡ, ಪುನೀತ್ ರಾಜ್ಕುಮಾರ್ ಸರ್ ಅವರು ಕೂಡ ತಮ್ಮ ಕಣ್ಣುಗಳನ್ನು ದಾನ ಮಾಡಿದ್ರು, ಎಷ್ಟೆಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ತಮ್ಮ ಕಣ್ಣುಗಳನ್ನು ದಾನ ಮಾಡಿದ್ದಾರೆ, ಮತ್ತೆ ಬೇರೆ ಬೇರೆ ಅಂಗಾಂಗಗಳನ್ನು ಕೂಡ ದಾನ ಮಾಡಿದ್ದಾರೆ. ಸೊ ನಾವು ಆ ದೇಹವನ್ನ ಮಣ್ಣು ಮಾಡೋಕ್ಕಿಂತನೂ ಇನ್ನೊಬ್ಬರಿಗೆ ಆರೋಗ್ಯವಂತ ಜೀವನವನ್ನು ನಡೆಸಕ್ಕೆ ಅನುಕೂಲ ಮಾಡಿಕೊಟ್ಟಂತ ಒಳ್ಳೆ ಕೆಲಸ ಯಾವುದೂ ಇಲ್ಲ. ಸೊ ಅದನ್ನ ನಾವು ಮಾಡಿದ್ರೆ ಸಾಕಷ್ಟು ಜನರು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾರೆ, ಅದರಷ್ಟು ಪುಣ್ಯದ ಕೆಲಸ ಯಾವುದೂ ಇಲ್ಲ ಅಂತ ಅನ್ಸುತ್ತೆ.
1: ಈಗ ಮೇಡಮ್, ಈ ಕರ್ನಾಟಕ ಅಥವಾ ಭಾರತದಲ್ಲಿ ಈ ಒಂದು ಐ ಬ್ಯಾಂಕ್ಗಳು ಎಷ್ಟಿವೆ ಅದರ ಮಾಹಿತಿ?
2: ನಮ್ಮ ದೇಶದಲ್ಲಿ ಅಂದಾಜು ಅರೌಂಡ್ 800 ವರ್ಗೂ ಐ ಬ್ಯಾಂಕ್ಸ್ಗಳಿದೆ. ನಮ್ಮ ಜಿಲ್ಲೆಯಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ 2 ಫಂಕ್ಷನಲ್ ಐ ಬ್ಯಾಂಕ್ಸ್ ಇದೆ. ಒಂದು KLE ಐ ಬ್ಯಾಂಕ್ ಆಗಿರ್ಬೋದು, ಮತ್ತೆ ಒಂದು ಬಿಮ್ಸ್ ಟೀಚಿಂಗ್ ಹಾಸ್ಪಿಟಲ್ ಐ ಬ್ಯಾಂಕ್, ಎರಡು ನಮ್ಗೆ ಹತ್ತಿರದಲ್ಲಿರುವಂತ ಐ ಬ್ಯಾಂಕ್.
1: ಸರ್, ಈಗ ಇದರಲ್ಲಿ ಈಗ ನಾವು ಸಾರ್ವಜನಿಕರು ಯಾವ ರೀತಿ ಭಾಗವಹಿಸಬಹುದು ಅಂತ?
2: ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಮ್ಯಾಮ್. ಬರೀ ನಾವಿಲ್ಲಿ ಕೂತ್ಕೊಂಡು ಮಾತಾಡೋದ್ರಿಂದ ಡೊನೇಷನ್ ಪ್ರಕ್ರಿಯೆ ಆಗೋದಿಲ್ಲ. ಸೊ ಏನಪ್ಪ ಅಂದ್ರೆ ನಾವು ಆಸ್ ಅ ಕಾಮನ್ ಸಿಟಿಜನ್, ಸಾರ್ವಜನಿಕ, ನಾವು ಏನು ಮಾಡ್ಬೋದು ಅಂದರೆ, ಒಂದು, ಯು ಕ್ಯಾನ್ ಪ್ಲೆಜ್ ಯುವರ್ ಐಸ್ ಟುಡೇ. ಅಂದರೆ ನೀವು ಇವತ್ತೇ ಜೀವನ ಸಾರ್ಥಕತೆ ಸಾಫ್ಟ್ವೇರ್ನಲ್ಲಿ ವೆಬ್ಸೈಟಲ್ಲಿ ಓಪನ್ ಮಾಡಿ ನೀವು ಡೊನೇಷನ್ಗೆ ನೀವು ಪ್ಲೆಜ್ ಮಾಡಿದ್ರೆ ಅದು ಫಸ್ಟ್ ಸ್ಟೆಪ್ ಆಗುತ್ತೆ. ಆಮೇಲೆ ನಿಮ್ಮ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಕುಟುಂಬದ ಸದಸ್ಯರಾಗಿರ್ಬೋದು, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನಿಮ್ಮ ಸಹೋದರ ಸಹೋದರಿಯರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅವ್ರನ್ನು ಈ ಪ್ರೋಗ್ರಾಮಲ್ಲಿ ಇನ್ವಾಲ್ವ್ ಆಗೋದಕ್ಕೆ ನೀವು ಮೋಟಿವೇಟ್ ಮಾಡ್ಬೋದು, ಅವ್ರನ್ನ ಪ್ರೇರೇಪಿಸ್ಬೋದು. ಆಮೇಲೆ ನೀವು ಏನು ಪ್ಲೆಜ್ ಮಾಡಿರ್ತೀರ ಅದನ್ನು ನಿಮ್ಮ ಫ್ರೆಂಡ್ಸು, ಆಮೇಲೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ನೀವು ಏನಪ್ಪ ಅಂದರೆ ನಿಮ್ಮ ಸುತ್ತಮುತ್ತಲಿನ ಏನಪ್ಪ ನಿಮ್ಮ ಕಾಲೋನಿ ಆಗಿರ್ಬೋದು, ನಿಮ್ಮ ಊರುಗಳಾಗಿರ್ಬೋದು, ನಿಮ್ಮ ಸ್ಕೂಲು ಕಾಲೇಜುಗಳಲ್ಲಿ ನೇತ್ರದಾನ ಪಾಕ್ಷಿಕದ ಪ್ರೋಗ್ರಾಮ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಜನರಲ್ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋದನ್ನು ನೀವು ಮಾಡ್ಬೋದು. ಆಮೇಲೆ ಈಗ ಸದ್ಯದಲ್ಲಿ ನೀವು ರೀಲ್ಸ್ ಮಾಡ್ಬೋದು, ಆಮೇಲೆ ವಾಟ್ಸಪ್ ಸ್ಟೇಟಸ್ಗಳನ್ನೆಲ್ಲ ಹಾಕಿ ನೀವು ಪ್ಲೆಜ್ ಮಾಡಿದ್ದನ್ನು ನೀವು ವಾಟ್ಸಪ್ ಸ್ಟೇಟಸ್ ಹಾಕಿದರೆ ನಿಮ್ಮನ್ನು ನೋಡಿ ನಿಮ್ಮ ಫ್ರೆಂಡ್ಸ್ ಕೂಡ ಮೋಟಿವೇಟ್ ಆಗಿ ಅವರು ಕೂಡ ಪ್ಲೆಜ್ ಮಾಡ್ಬೋದು. ಸೊ ಈ ಥರ ನೀವು ಪ್ರೊಸೆಸ್ ಮಾಡೋದು. ಆಮೇಲೆ ಎಷ್ಟೊಂದ್ಸಲ ಕುಟುಂಬದವರು ದುಃಖದಲ್ಲಿರ್ತಾರೆ, ನೀವು ಅವ್ರ ಫ್ರೆಂಡ್ ಇದ್ರಂದ್ರೆ, ಇಲ್ಲ ನನ್ನ ಫ್ರೆಂಡು ಡೊನೇಟ್ ಮಾಡ್ತೀನಿ ಅಂತ ಪ್ಲೆಜ್ ಮಾಡಿದ್ದಾನೆ ಅಂತ ನೀವು ಅವ್ರಿಗೆ ನೆನಪು ಮಾಡೋದಾಗಿರ್ಬೋದು, ಅಥವಾ ಈ ಥರ ಜನರಲ್ಲಿ ಏನಪ್ಪ ಅಂದರೆ ತಪ್ಪು ಕಲ್ಪನೆಗಳು ಏನಿದೆವಲ್ಲ ಇವುಗಳೆಲ್ಲ ಹೋಗಲಾಡಿಸೋದಕ್ಕೆ ವೈಜ್ಞಾನಿಕವಾಗಿ ಈ ಥರ ಎಲ್ಲ ಇದೆ ಅಂತ ಪ್ರೊಸೆಸ್ನೆಲ್ಲ ಎಕ್ಸ್ಪ್ಲೈನ್ ಮಾಡೋದ್ರಿಂದ ನೀವು ಒಂದು ಉತ್ತಮವಾಗಿ ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ.
3: ಎಲ್ಲಕ್ಕಿಂತ ಮುಖ್ಯವಾಗಿ ಈಗ ಸರ್ ಹೇಳ್ದಂಗೆ ನಾವು ಅವೇರ್ನೆಸ್ ನ ಸಾಕಷ್ಟು ಮಾಧ್ಯಮಗಳ ಸಾಕಷ್ಟು ರೀತಿಯಲ್ಲಿ ನಾವು ಅದನ್ನ ಮಾಡಬಹುದು. ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಈಗಾಗಲೇ ಯಾರು ಎಷ್ಟೋ ಜನ ತಮ್ಮ ಹೆಂಗ ಮಕ್ಕಳನ್ನ ಆಕ್ಸಿಡೆಂಟ್ಲಿ ಕಳ್ಕೊಂಡಿರ್ತಾರೆ, ಅವ್ರು ತಮ್ಮ ಮಕ್ಕಳದ ಅಂಗಾಂಗಗಳನ್ನು ದಾನ ಮಾಡಿದ್ದೆ ಸಾಕಷ್ಟು ಇದನ್ನಿದ್ದಾವೆ. ಅದೇ ಥರ ಯಾರು ತಮ್ಮ ಮಕ್ಕಳದ ಅಂಗಾಂಗಗಳನ್ನು ದಾನ ಮಾಡಿದಾರ ಅಥವಾ ಯಾರು ಆ ಥರ ಮಾಡಿದಾರ ಅವ್ರ ಮನೆಯವ್ರಿಗೆ ಕರೆದು ಆ ದಿವಸ ಸನ್ಮಾನ ಮಾಡೋದ್ರ ಮುಖಾಂತರ, ಜೊತೆಗೆ ಅವ್ರ ಮುಖಾಂತರ ಇದರದ ಮಹತ್ವವನ್ನು ತಿಳಿಸಿ ಹೇಳೋದ್ರಿಂದ ಜನರಲ್ಲಿ ಏನು ಈಗ ಮಿತ್ಸ್ ಅಂತ ಹೇಳ್ತೀವಿ, ಸುಳ್ಳು ಏನು ತಪ್ಪು ಕಲ್ಪನೆಗಳಿದಾವೆ ಅಂತ ಹೇಳಿ ಅದನ್ನು ಹೋಗ್ಲಾಡಿಸ್ಬೋದು ಅಂತ ನನಗನ್ನಿಸ್ತದೆ.
1: ಖಂಡಿತ ಮೇಡಮ್. ಮೇಡಮ್, ಇನ್ನು ಕೊನೆಯದಾಗಿ ಈ ದಿನದ ಅಂಗವಾಗಿ ಕೇಳುಗರಿಗೆ ಕೇಳಿಯೋಣ ಧ್ವನಿಯ ಮೂಲಕ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ?
3: ಈಗ ಒಂದು ಇದನ್ನಿದೆ ಸೇಯಿಂಗ್ ಇದೆ, ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತೇಳಿ. ಸೊ ದೇಹದಲ್ಲಿ ಕಣ್ಣು ಒಂದು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ. ಸೊ ಹಂಗಾಗಿ ನಾವು ಕೂಡ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕವನ್ನ ಪ್ಲೆಜ್ ಮಾಡೋ ಮುಖಾಂತರ ಆಚರಿಸೋದು, ಜೊತೆಗೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಜನರಿಗೂ ಕೂಡ ಇದರ ಬಗ್ಗೆ ಜಾಸ್ತಿ ಜಾಸ್ತಿ ಮಾಹಿತಿಯನ್ನು ತಲುಪಿಸಿ ಮ್ಯಾಕ್ಸಿಮಮ್ ಜನ ಪ್ಲೆಜ್ ಮಾಡೋದರ ಜೊತೆಗೆ ಬರೀ ಪ್ಲೆಜ್ ಮಾಡಿ ಅಲ್ಲೇ ಎಂಡ್ ಆಗಬಾರ್ದು. ಸೊ ಸರ್ ಹೇಳ್ದಂಗೆ ಅದರ ಮಾಹಿತಿ ಸಂಬಂಧಿಕರಿಗೆ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೊಟ್ಟು ಮರಣೋತ್ತರ ಕಣ್ಣುಗಳನ್ನು ದಾನ ನಾವು ಮ್ಯಾಕ್ಸಿಮಮ್ ದಾನ ಆಗುವಂಗೆ ನಾವು ನೋಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ತಮ್ಮ ಇದ್ರ ವೇಣುಧ್ವನಿ ಮುಖಾಂತರ ಎಲ್ಲರಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಾವೆಲ್ಲರೂ ಕೂಡ ಈಗ ಏನು ವೇಟಿಂಗ್ ಜನ ಇದ್ದಾರೆ, ಸೊ ನಾವೆಲ್ಲರೂ ಸೇರಿಕೊಂಡು ಜನರಲ್ಲಿ ಇದರ ಅರಿವು ಮೂಡಿಸಿ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನೇತ್ರದಾನ ಮಾಡಿಸುವ ಮುಖಾಂತರ ಈಗೇನು ವೇಟಿಂಗ್ ಪೇಷಂಟ್ಸ್ ಇದ್ದಾರೆ ಅವ್ರಿಗೆ ನಾವು ಒಂದು ಬೆಳಕನ್ನು ಕೊಡೋಕೆ ಸಾಧ್ಯ. ಸೊ ಇವು ಎಲ್ಲರೂ ಕೂಡಿ ನಾವು ಈ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತೇಳಿ ತಮ್ಮ ವೇಣುಧ್ವನಿ ಮುಖಾಂತರ ನಾನು ಎಲ್ಲ ಸಾರ್ವಜನಿಕರಲ್ಲಿ ಒಂದು ಮನವಿಯನ್ನು

0: ಕೊಡ್ತಾ ಇದ್ದೆ. ಧನ್ಯವಾದಗಳು.
1: ನಮ್ಮ ಸಂದೇಶ ಇಷ್ಟೇ, ನಮ್ಮ ಹತ್ರ ಎಲ್ಲರ ಹತ್ರನೂ ಎರಡು ಕಣ್ಣುಗಳಿದ್ದಾವೆ, ಆದರೆ ನೀವು ತೀರ್ಕೊಂಡ ಮೇಲೆ ನೀವು ಇಬ್ಬರು ಜನರಿಗೆ, ಎಂದು ಜಗತ್ತನ್ನೇ ನೋಡದೇ ಇರುವಂತಹ ಇಬ್ಬರು ಜನರ ಅಂದರಿಗೆ ಬೆಳಕಾಗ್ಬೋದು. ಸೊ ಮರಣಾನಂತರ ನಿಮ್ಮ ಕಣ್ಣುಗಳನ್ನು ಹೂಳದಿರಿ, ಸುಡದಿರಿ, ಅದರ ಬದಲು ದಾನವನ್ನು ಮಾಡಿ ಅಂಧರ ಬಾಳಿಗೆ ಬೆಳಕಾಗಿ ಅಂತ ಹೇಳ್ತೇವೆ.
2: ಖಂಡಿತ ಸರ್. ಇದೊಂದು ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕ ದಿನದ ಒಂದು ಉದ್ದೇಶ, ಮಹತ್ವ, ಜೊತೆಗೆ ಈ ಒಂದು ಕಣ್ಣು ದಾನದ ಕುರಿತು ಇಷ್ಟೊಂದು ಸರಳವಾಗಿ ಜೊತೆಗೆ ಅರ್ಥವಾಗುವ ರೀತಿಯಲ್ಲಿ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ತಮ್ಮಿಬ್ಬರಿಗೂ ಧನ್ಯವಾದಗಳು.
0: ನಮಸ್ಕಾರ.
1: ನಮಗೂ ಕೂಡ ಧನ್ಯವಾದ.
2: ಇದುವರೆಗೂ ಪ್ರಸಾರವಾಯಿತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಹಯೋಗದಲ್ಲಿ ಕೆಎಲ್ಇ ವೇಣುಧ್ವನಿ ಪ್ರಸ್ತುತಪಡಿಸಿದಂತಹ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಮಹತ್ವ, ಉದ್ದೇಶ ಹಾಗೂ ನೇತ್ರದಾನದ ಮಹತ್ವವನ್ನು ನೀಡಿದವರು ಬೆಳಗಾವಿಯ ಜಿಲ್ಲಾ ಅಂಧತ್ವ ನಿಯಂತ್ರಣಾಧಿಕಾರಿಗಳಾದ ಡಾಕ್ಟರ್ ಗೀತಾ ಕಾಂಬಳೆ ಹಾಗೂ ಅಥಣಿಯ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಯ ನೇತ್ರ ತಜ್ಞ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಮೇಶ್ ಹುಲ್ಕುಂದವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9099049004. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
3: ರೇಡಿಯೋ ಯಾವತ್ತೂ ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನು ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವಂಥ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚಿಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ SMS ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸು ಆದಂಗೆ ಅದು ಅದಲ್ಲ. ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿಂದ, ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆಯಾಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.
4: नमस्कार दोस्तों, आप सुन रहे हैं वेणु ध्वनि 90.4 FM KLE कनसु. यादों की बारात लेके आई हूँ मैं हूँ आपकी होस्ट और दोस्त RJ स्वरा.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: ಪಾಶ್ಯ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.